ಶುಭೋದಯ ಕೇಳುವರೆ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ಶ್ರಾವಣ ಮಾಸದ 13ನೇ ದಿನ, ಅಂದರೆ 2026ನೇ ಇಸ್ವಿ ಆಗಸ್ಟ್ ತಿಂಗಳು 4ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃಗಳಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಜಿಹಾಳ್, 6:50 ರೈತರಿಗೆ ಸಲಹೆ, ಈ ಬೆಳಿಗ್ಗೆ 7:15 ಸುಚೇತನ್ ರಂಗಸ್ವಾಮಿ ಅವರು ಹಾಡಿರುವ ಭಾವಗೀತೆಗಳು, ಬೆಳಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವರಿ, 8:50 ಕಕ್ಕದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 10:30 ಸುನೀರಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು, ಪ್ರಸ್ತುತಿ ಕೀರ್ತನಾವಿ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತು ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ ಕೇಳುವರಿ, ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತು ಡಾಕ್ಟರ್ ಅಕ್ಷಯ ಕಲಾದಂತ್ ಅವರಿಂದ ಮಾಹಿತಿ ಪ್ರಸಾರವಾಗುವುದು. ಮಧ್ಯಾಹ್ನ 1:00 ಪ್ರಗತಿಪಥ ಪಿಎಂ ಸ್ಟ್ಯಾಂಡಪ್ ಇಂಡಿಯಾ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶಿನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸ್ ಮೂರ್ತಿ. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 6:30 ಅವಲೋಕನ, 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಈ ಕುರಿತು ಡಾ ಕೆಪಿ ರಘುಪ್ರಸಾದ್ ಮುಖ್ಯಸ್ಥರು, ಕೃಷಿ ವಿಸ್ತರಣಾ ವಿಭಾಗ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರೊಂದಿಗೆ ಸಂದರ್ಶನ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ನಂತರ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಪ್ರಸಾರವಾಗುವುದು. 7:45 ಸಿರಿಗಂಧ, 9:15 ಅನಂತಕುಮಾರ್ ಎಂವಿ ಅವರು ಹಾಡಿರುವ ಭಾವಗೀತೆಗಳು, 9:30 ಮನಿಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗುವುದು.

0: West Bengal and Sikkim till today. Heavy rainfall is also expected over Delhi, Haryana, Chandigarh, Punjab, Himachal Pradesh, Jammu and Kashmir, Ladakh, Uttar Pradesh and Uttarakhand during the next 3 to 4 days. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:10. ಈಗ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ ಪ್ರಾರಂಭದಲ್ಲಿದೆ. ಕೆಆರ್ ಸಹನಾ ಅವರು ಹಾಡಿರುವಂತಹ ಪುರಂದರದಾಸರ ದೇವರ ನಾಮ, ಕೈಯ ತೋರೋ ಕರುಣಿಗಳ ಅರಸನೇ.

ಕೆ ಆರ್ ಸಹನಾ ಅವರು ಹಾಡಿರುವಂತಹ ಮತ್ತೊಂದು ಪುರಂದರದಾಸರ ದೇವರ ನಾಮ ಶ್ಲೋಕ. ನಂತರ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ.

ಕೆಆರ್ ಸಹನ ಅವರು ಹಾಡಿರುವಂತಹ ಪುರಂದರದಾಸರ ದೇವರನಾಮಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇವರಿಗೆ ವಯಲಿನ್ ಸಹಕಾರವನ್ನು ನೀಡಿದವರು ಕಾರ್ತಿಕ್ ಕೌಶಿಕ್, ಮೃದಂಗ ಪೃಥ್ವಿ ಕೃಷ್ಣ ಹಾಗೂ ವೀಣೆ ಸಹಕಾರ ಎಂಆರ್ ಮಂಜುಳಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರಸಾರವಾಗುವುದು

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ.
1: ಶ್ರೀ ರಾಮಕೃಷ್ಣ ಪರಮಹಂಸರು ಪ್ರಾಸಂಗಿಕವಾಗಿ ತಿಳಿಸಿದ ದೃಷ್ಟಾಂತವೊಂದು ಹೀಗಿದೆ. ಒಂದು ದಿನ ಸಕ್ಕರೆಯ ಪರ್ವತದ ಸಮೀಪಕ್ಕೆ ಒಂದು ಇರುವೆ ಬಂತಂತೆ. ಅದು ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದು ದಾರಿಯಲ್ಲಿ ಯೋಚಿಸ್ತಂತೆ, ಮತ್ತೆ ಒಂದು ಸಲ ಇಲ್ಲಿಗೆ ಬಂದಾಗ ನಾನು ಇಡೀ ಸಕ್ಕರೆಯ ಬೆಟ್ಟವನ್ನೇ ನನ್ನ ಗೂಡಿಗೆ ಸಾಗಿಸ್ಬಿಡ್ತೇನೆ ಅಂತ. ಬಹುಶಃ ನಮ್ಮಲ್ಲಿ ಅನೇಕರು ಬದುಕನ್ನು ಕುರಿತು ಇದೇ ರೀತಿ ಯೋಚನೆ ಮಾಡುತ್ತೇವೆ. ಇನಿಯವು ಮೊದಲೋಳ್ ನಂಜಿನ ಪನಿವೋಲ್, ಬಳಿ ಕೈದೆ ಮುಳಿದು ಕೊಂದಿಕ್ಕುವವು, ಇಂತು ಎನೆಯನೆ ವಿಷಯ ಸುಖ ಆಸ್ವಾದನದೋಳ್ ಲಂಪಟರ್ ಇದೇಕೋ ನರಪಶುಗಳ್. ಮೊದಲಿಗೆ ಪಂಚೇಂದ್ರಿಯ ಸುಖಗಳು ಸಿಹಿಯಾಗಿರುತ್ತವೆ, ಆನಂತರ ವಿಷದ ಹನಿಯಂತೆ ಚೆನ್ನಾಗಿ ಕೆರಳಿ ಕೊಂದು ಹಾಕುತ್ತವೆ. ಹೀಗೆ ಮತ್ತೆ ಮತ್ತೆ ಗೊತ್ತಿದ್ದರೂ ಇಂತಹ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ನರಪಶುಗಳು ಇದರಲ್ಲಿಯೇ ಹೆಚ್ಚು ಆಸಕ್ತಿ ಉಳ್ಳವರಾಗುತ್ತಾರೆ ಎಂದು ಬಾಹುಬಲಿ ತನ್ನ ಹಾಗೂ ಭರತನ ಯುದ್ಧದ ನಂತರ ಯೋಚಿಸುವ ಚಿಂತನೆಗಳನ್ನು ಪಂಪ ಕಟ್ಟಿಕೊಡುತ್ತಾನೆ. ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಅನೇಕ ಬಾರಿ ದುಃಖವನ್ನೇ ಕೊಡುತ್ತದೆ. ಈ ಲೋಕದಲ್ಲಿ ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟೂ ಸಿಗುವುದಿಲ್ಲ, ಸಿಕ್ಕಿದ್ದು ಬಯಸಿದಂತೆ ಇರುವುದಿಲ್ಲ. ಜಗದ ನಿಯಮವೇ ಬೇರೆ. ಹಣ ಅಂತಹ ಸುಖವನ್ನು ತಂದುಕೊಡುತ್ತದೆ ಎನ್ನುವುದು ಮೂರ್ಖತನ. ದುಡ್ಡಿನಿಂದ ಎಲ್ಲವನ್ನೂ ಗಳಿಸಿಬಿಡುತ್ತೇವೆ ಎಂಬ ಭ್ರಮೆ ನಮ್ಮದು. ದುಡ್ಡು ವಸ್ತು ತೆಗೆದುಕೊಳ್ಳಲು ಖರೀದಿಸಲು ಸಹಕಾರಿಯಾಗಬಹುದೇ ಹೊರತು ನೆಮ್ಮದಿ ಸುಖ ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಒಂದು ಕಡೆ ಸರ್ವಜ್ಞ, ಉಣ್ಣದೇ ಒಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಿಸಿಯೇ ನೆಲದ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಎನ್ನುತ್ತಾನೆ. ಇಂತಹ ಆಸೆಗಳನ್ನು ಬಿಡಬೇಕೆಂಬುದು ಬಹುಮುಖ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್ಸ್ಟಾಯ್ರ ಕಥೆಯೊಂದನ್ನು ನಾವು ಸದಾ ತಿಳಿದುಕೊಳ್ಳಬೇಕು. ಒಬ್ಬ ರಾಜ ಇದ್ದನಂತೆ. ಅವನು ಒಂದು ದಿನ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸುತ್ತಾನೆ. ನಾಳೆ ನನ್ನ ಜನ್ಮದಿನ, ಆದ್ದರಿಂದ ನನ್ನ ನಾಡಿನ ಪ್ರಜೆಗಳಿಗೆ ಭೂಮಿ ಕೊಡಲು ನಿರ್ಧಾರ ಮಾಡಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡ್ತಾರೋ ಆದಷ್ಟು ನಿಮ್ಮದೇ ಭೂಮಿ ಎಂದು. ಓಡುವುದಷ್ಟೇ ಅಲ್ಲ, ಎಲ್ಲಿಯವರೆಗೆ ಓಡುತ್ತಿರುತ್ತಾರೋ ಅಲ್ಲಿಂದ ವಾಪಸ್ಸು ಸೂರ್ಯಾಸ್ತದೊಳಗೆ ಪ್ರಾರಂಭಿಸಿದ ಜಾಗಕ್ಕೆ ಬರುವಂತವರಿಗೆ ಅವರಿಗೆ ಅಷ್ಟು ಭೂಮಿಯನ್ನು ಬರೆದುಕೊಡುತ್ತೇನೆ ಎಂಬ ಮಾತನ್ನು ಕೇಳಿ ಅನೇಕ ಜನ ಓಡಲು ಪ್ರಾರಂಭಿಸುತ್ತಾರೆ. ಓಡುವಾಗ ಭಯಾರಿಕೆಯಾಯಿತು, ದಣಿವಾಯಿತು, ಹಸಿವಾಯಿತು, ನಿಂತು ತಿರುಗಿ ನೋಡಿದರೆ ಬಹಳಷ್ಟು ಜನ ಓಡಿಯೇ ಬರ್ತಾ ಇದ್ದಾರೆ. ಅದನ್ನು ನೋಡಿ ಓಡುತ್ತಿದ್ದ ಆತ ಓಡಿ ಓಡಿ ಸಂಜೆಯೊಳಗೆ ಸತ್ತು ಬಿದ್ದ. ಮನುಷ್ಯನ ಆಸೆಗೆ ಇದಕ್ಕಿಂತ ಒಳ್ಳೆಯ ಕಥೆಯಿಲ್ಲ. ಜೀವನಕ್ಕೆ ತೃಪ್ತಿ ಅತ್ಯವಶ್ಯಕ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂದರ್ಥ. ಕಬೀರರು ತಮ್ಮ ದೋಹೆಯೊಂದರಲ್ಲಿ, ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಎಂಬ ಮಾತನ್ನು ತಿಳಿಸಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಮಾಯೆ ಎಂಬುದು ಅವು ಯಾವುವೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದ ವಚನಕಾರರ ನುಡಿಯನ್ನು ನೆನಪಿಸಿಕೊಳ್ಳುತ್ತಾ ಬೇಕು ಬೇಕು ಎನ್ನುವುದಕ್ಕೆ ಬ್ರೇಕ್ ಹಾಕಬೇಕಿದೆ. ಇದ್ದುದರಲ್ಲಿಯೇ ತೃಪ್ತಿ ಕಾಣುತ್ತಾ ಇಲ್ಲದ್ದಕ್ಕೆ ಕೊರಗದೆ ಬದುಕು ಸಾಗಿಸುವ ಜಾಣತನ ನಮ್ಮದಾಗಬೇಕಿದೆ.
0: ಇದುವರೆಗೆ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚೀನಾ ಮಂಗಳ ಶಾಶ್ವತಿ ಸಂಸ್ಥೆಯ ಮೂಲಕ ಕನ್ನಡ ಜನಮಾನಸದ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ಪಡೆದವರು. ಶಿಕ್ಷಣ ತಜ್ಞೆ, ಚಿಂತಕಿ, ಬರಹಗಾರ್ತಿ, ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಮಹಿಳಾಪರ ಕಾಳಜಿ ಅಂದರೆ ಏನು ಎಂದು ತಿಳಿಸಿಕೊಟ್ಟವರು. ಬೆಂಗಳೂರಿನ NMKRV ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ಕಾಲೇಜನ್ನು ವಿದ್ಯಾರ್ಥಿಗಳನ್ನು ಕೊಂಡೊಯ್ದ ಪರಿಗೆ ಬೆರಗಾದವರು ಅನೇಕರು. ಚೀನಾ ಮಂಗಳ ಅವರು ಬದುಕನ್ನು ಅರ್ಥೈಸುವ ಪರಿ.
1: ಮನುಷ್ಯ ಹುಟ್ಟಿರುವುದು ಬದುಕುವುದಕ್ಕಾಗಿ ಎನ್ನುವುದು ನನ್ನ ಮೂಲಭೂತ ನಂಬಿಕೆ. ಸ್ವರ್ಗ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ನರಕ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಅವುಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವವಳೂ ಅಲ್ಲ. ಈ ಜಗತ್ತಿನ ಎಲ್ಲ ಆಯಾಮಗಳೂ ನನಗೆ ಪ್ರಿಯ. ನನ್ನ ಮಟ್ಟಿಗೆ ನಾವು ಹುಟ್ಟಿ ಬೆಳೆದು ಬಾಳುತ್ತಿರುವ ಈ ಜಗತ್ತನ್ನು ಸ್ವೀಕರಿಸಿ ಪ್ರೀತಿಸಿ ಅದನ್ನು ನಾವು ನೋಡುತ್ತಿರುವುದಕ್ಕಿಂತ ಹೆಚ್ಚು ಸುಂದರವಾಗಿ, ಸಮೃದ್ಧವಾಗಿ, ಶಾಂತಿ ಸೌಹಾರ್ದ ತುಂಬಿದ ಸ್ಥಳವಾಗಿ ಮಾಡುವುದೇ ದೇವರ ಸೃಷ್ಟಿಯ ರಹಸ್ಯ, ಮಾನವ ದೃಷ್ಟಿಯ ಅಂತಸ್ಸತ್ವ. ಇದು ನನ್ನ ದೃಢವಾದ ನಂಬಿಕೆ. ನಮ್ಮ ಬದುಕಿನ ಭಾಗವಾದ ಈ ಜಗತ್ತನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವ ಒಂದು ಮನೋಧರ್ಮವನ್ನು ನಾವು ಬೆಳೆಸಿಕೊಳ್ಳಬೇಕು. ನಿರಾಶಾವಾದಿತ್ವವನ್ನು ನಮ್ಮ ಪದಕೋಶದಿಂದಲೇ ತೆಗೆದುಹಾಕಬೇಕು. ಬದುಕು ಬಹಳ ಮಟ್ಟಿಗೆ ಮುಳ್ಳಿನ ಹಾದಿ ನಿಜ, ಆದರೆ ಹಾದಿಯಲ್ಲಿ ಕಲ್ಲು ಮಣ್ಣು ಮುಳ್ಳು ಇದೆ ಎಂದು ಆ ದಾರಿಯಲ್ಲೇ ನಡೆಯದಿದ್ದರೆ ಅದು ಹೇಡಿತನ. ಒಬ್ಬ ನಾನು ನಿನ್ನೆ ಒಂದು ಕನಸು ಕಂಡೆ ಎಂದು ಹೇಳಿದನಂತೆ. ಪಕ್ಕದಲ್ಲಿದ್ದವನು ಏನು ಕನಸು ಕಂಡೆ ಎಂದು ಕೇಳಿದನಂತೆ. ನನಗೆ 5 ಪೈಸೆ ಸಿಕ್ಕಿದ ಹಾಗೆ ಕನಸಾಯಿತು ಎಂದನಂತೆ. ಅದನ್ನು ಕೇಳಿ ಅವನು ನಕ್ಕು, ಅಯ್ಯೋ ಹುಚ್ಚ, ಇಷ್ಟೇನೆ ನಿನ್ನ ಕನಸು? ಕನಸಿನಲ್ಲಾದರೂ ಬರೀ 5 ಪೈಸೆ ಕಾಣುವ ನೀನು ಎಂಥವನಯ್ಯ? ಕನಸಿನಲ್ಲಾದರೂ 1 ಕೋಟಿ ರೂಪಾಯಿ ಸಿಕ್ಕಿದ ಹಾಗೆ ಕನಸು ಕಾಣಬಾರದಾಗಿತ್ತೆ ಎಂದನಂತೆ. ನಾವು ಕಾಣುವ ಕನಸುಗಳು ಮಹಾನ್ ಕನಸುಗಳಾಗಿರಬೇಕು. ನಾನು 1 ವರ್ಷ ಕಾಲ ಗುಡ್ಡಗಾಡು ಜನರ ಮಕ್ಕಳಿಗಾಗಿ ಬೆಟ್ಟ ಗುಡ್ಡ ಕಾಡುಗಳ ಮಧ್ಯೆ ತೆಗೆದಿದ್ದ ಒಂದು ಪುಟ್ಟ ಶಾಲೆಗೆ ಆಡಳಿತಾಧಿಕಾರಿಯಾಗಿ ಹೋಗಿದ್ದೆ. ಆ ಕಾಡಿನಲ್ಲಿ ನನ್ನದೊಂದು ಪುಟ್ಟ ಮನೆ, ಒಂದು ಗುಡಿಸಲು. ಅದೊಂದೇ ಮನೆ, ನೀರಿಲ್ಲ, ದೀಪವಿಲ್ಲ, ಜನಜಂಗುಳಿ ಇಲ್ಲ, ಎಲ್ಲಿ ನೋಡಿದರೂ ಪ್ರಕೃತಿ ಮಾತ್ರ, ಅದ್ಭುತ ರಮ್ಯ. ಅಲ್ಲಿ ನನ್ನ ಜೊತೆ ಆ ಮಕ್ಕಳ ಶಾಲೆಯಲ್ಲಿ ಪಾಠ ಮಾಡಲೆಂದು ಸೇವಾ ಮನೋಭಾವದಿಂದ ಬಂದಿದ್ದ ಒಂದಿಬ್ಬರು ಅಧ್ಯಾಪಕರು ಇದ್ದರು. 4-6 ಮೈಲಿಗಳಿಂದ ಬರಿಗಾಲಿನಲ್ಲಿ ಕೆದರಿದ ಕೂದಲು, ಹರಕಲು ಬಟ್ಟೆ ಹಾಕಿ ಬರುತ್ತಿದ್ದ ಆ ಮಕ್ಕಳಲ್ಲಿ ಅನೇಕರು ಶಾಲೆ ಮುಗಿದ ಮೇಲೂ ಮನೆಗೆ ಹೋಗದೆ ಅಲ್ಲೇ ನಮ್ಮ ಜೊತೆಯೇ ಇದ್ದು ಬಿಡುತ್ತಿದ್ದರು. ಆಗ ತಾನೇ ಸೂರ್ಯ ಮುಳುಗಿ ತಿಳಿ ನೀಲಿಯ ಆಕಾಶದಲ್ಲಿ ನಕ್ಷತ್ರಗಳು ಒಂದೊಂದಾಗಿ ಬೆಳಗಲಾರಂಭಿಸಿದ್ದವು. ಅವುಗಳನ್ನು ನೋಡುತ್ತಾ ನನ್ನ ಪಕ್ಕದಲ್ಲಿದ್ದ ಅಧ್ಯಾಪಕರು ಆ ಮಕ್ಕಳಲ್ಲಿ ಒಬ್ಬನ ಬೆನ್ನು ಸವರುತ್ತಾ, ನೋಡೋ, ನೀನು ಆ ನಕ್ಷತ್ರದ ಹಾಗೆ ಮಿನುಗಬೇಕೋ ಎಂದರು. ಅದನ್ನು ಕೇಳಿದ ಆ ಬಾಲಕ ಒಂದು ಕ್ಷಣವೂ ತಡ ಮಾಡದೆ ಯೋಚಿಸಿದೆ, ಯಾಕ್ಸಾ ನಕ್ಷತ್ರ? ನಾ ಏನ್ ಬರೀ ನಕ್ಷತ್ರದಂಗ್ ಮಿನುಗ್ಬೇಕಾ? ನೋಡ್ತಾ ಇರಿ ಸಾ, ನೀ ಪಾಠ ಹೇಳಿ ಸಾ, ನಾನು ಸೂರ್ಯನಂಗ್ ಬೆಳಗ್ತೀನಿ ಸಾ, ಸೂರ್ಯನಂಗೆ ಅಂದ. ನಕ್ಷತ್ರದ ಹಾಗೆ ಬೆಳಗಬೇಕು ಎಂದು ಅವನಲ್ಲಿ ಉತ್ಸಾಹವನ್ನು ತುಂಬಲು ಪ್ರಯತ್ನಿಸಿದ ಆ ಉಪಾಧ್ಯಾಯರು ಸುಸ್ತಾಗಿ ಹೋದರು. ದೊಡ್ಡ ಆಸೆಗಳನ್ನು ಕಾಣಬೇಕು, ಅದಕ್ಕೆ ಬೇಕಾದ ಸಾಧನೆಯ ಹಾದಿಯೂ ನಮ್ಮದಾಗಬೇಕು. ನನ್ನ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ, ನಮ್ಮ ಸಾಧನೆ ಇವೆಲ್ಲ ನಮ್ಮ ಕನಸುಗಳನ್ನು ನನಸು ಮಾಡುತ್ತವೆ. ನಮಗಿಂತ ಹಿರಿಯದಾದ ಶಕ್ತಿ ಇದೆ ಎನ್ನುವುದು ನನ್ನ ಅಚಲವಾದ ನಂಬಿಕೆಯಾದರೂ, ಆ ಶಕ್ತಿಯೇ ಎಲ್ಲವನ್ನೂ ಮಾಡುತ್ತದೆ. ನಮ್ಮ ಬಾಳನ್ನು ಅದು ತಾನು ಬಾಳುತ್ತದೆ, ನಮಗಾಗಿ ಯೋಚಿಸುತ್ತದೆ, ಯೋಜಿಸುತ್ತದೆ. ನಾವು ಸುಮ್ಮನೆ ಕುಳಿತರಾಯಿತು ಎನ್ನುವುದು ನನ್ನ ದೃಷ್ಟಿಯಲ್ಲ. ಮಾನವ ತನ್ನ ಬಾಳನ್ನು ತಾನೇ ರೂಪಿಸಿಕೊಳ್ಳಬೇಕು.
0: ಕನ್ನಡ ರತ್ನಭಂಡಾರದಲ್ಲಿ ಈ ದಿನ ಶಿಕ್ಷಣ ತಜ್ಞೆ, ಲೇಖಕಿ ಚೀನಾ ಮಂಗಳ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿ ವಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ತೆ ಸರ್.
1: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಹೇಳಿ.
2: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಬಗ್ಗೆ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮಗೆ ಡೈರೆಕ್ಟ್ ಆಗಿ ಆ ತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು ಆರ್ ಟಿ ಸಿ ಅಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವರಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿ ಅನ್ನ ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರು ಶೂರಿಟಿ ಆಗಿ
1: ಏನಾದ್ರೂ
2: ಹಸ್ತಾಂತರ ಆಗಿದೆ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
1: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗ್ಬೇಕಾಗತ್ತ?
2: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ಅಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
1: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ
2: ಸಿಗುತ್ತೆ. ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
1: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ಕೆ ನೋಡ್ಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ಮನೆ ಅಂತ ಹೇಳಿ ಹಿಂದರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ ಈಗ ತಾವು ಮಾತಾಡ್ತಾ ಇರ್ಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಈಗೀಗ ಎಲ್ಲ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
2: ಆ ತರ ರೈಟಿಂಗ್ ಅಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
1: ಅಷ್ಟೇ.
2: ನಾನು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
1: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು. ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಕೆಲವು ಘಟನೆಗಳಲ್ಲಿ ಆ ಮಾರುವವರು ಶಾಮಿಲ್ ಆಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರ ಕಡೆ ಕೇಳಿದ ನಂತರ ಇನ್ನೊಂದು ಕಡೆನೂ ಹೋಗಿ ಅದೇ ಡಾಕ್ಯುಮೆಂಟ್ಸ್ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
2: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
1: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ಥ್ಯಾಂಕ್ ಯು ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

0: ಆಕಾಶವಾಣಿ ಬೆಂಗಳೂರು ಈಗ ರೈತರಿಗೆ ಸಲಹೆ.
1: ತೋಟಗಾರಿಕೆ ಬೆಳೆಗಳಲ್ಲಿ ಲಿಂಬೆ ಮತ್ತು ಗಜನಿಂಬೆ. ನಿಂಬೆ ಮತ್ತು ಗಜನಿಂಬೆ ಪ್ರಮುಖ ಆಮ್ಲಯುಕ್ತ ಜಾತಿಯ ಹಣ್ಣುಗಳಾಗಿದ್ದು ಇವುಗಳನ್ನು ಪಾನೀಯ, ಉಪ್ಪಿನಕಾಯಿ, ಸಿಟ್ರಿಕ್ ಆಮ್ಲ ಮತ್ತು ಸೌಂದರ್ಯ ವರ್ಧಕಗಳ ತಯಾರಿಕೆ ಹಾಗೂ ಅಡುಗೆಯಲ್ಲಿಯೂ ಉಪಯೋಗಿಸಲಾಗುತ್ತದೆ. ಈ ಹಣ್ಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿ ಜೀವಸತ್ವವನ್ನು ಒಳಗೊಂಡಿರುತ್ತವೆ. ನಿಂಬೆ ಮತ್ತು ಗಜನಿಂಬೆಗೆ ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವಂತಹ 2-3 ಮೀಟರ್ ಅಥವಾ 8-10 ಅಡಿ ಆಳವಿರುವ ಗೋಡು ಮಣ್ಣು ಪ್ರದೇಶಗಳನ್ನು ಈ ಬೆಳೆಗಳಿಗೆ ಆಯ್ಕೆ ಮಾಡಬೇಕು. ನೀರು ನಿಲ್ಲುವಂತಹ ಪ್ರದೇಶ ಮತ್ತು ಜೌಗು ಭೂಮಿ ಈ ಬೆಳೆಗೆ ಯೋಗ್ಯವಲ್ಲ. ಹವಾಗುಣ ಮತ್ತು ನಾಟಿಕಾಲ. ಲಿಂಬೆಗೆ ತೇವಾಂಶಯುಕ್ತ ಉಷ್ಣ ಹವಾಗುಣ ಸೂಕ್ತ. ಕಡಿಮೆ ತಾಪಮಾನ ಮತ್ತು ಬಿರುಗಾಳಿ ಬೀಸುವ ಪ್ರದೇಶಗಳು ಸೂಕ್ತವಲ್ಲ. ಒಣಹವೆಯಲ್ಲಿ ಇದು ಚೆನ್ನಾಗಿ ಬರುತ್ತದೆ. ಜೂನ್ ಆಗಸ್ಟ್ ತಿಂಗಳು ನಾಟಿಗೆ ಸಕಾಲ. ನಿಂಬೆ ಮತ್ತು ಗಜನಿಂಬೆಯ ತಳಿಗಳು. ನಿಂಬೆಯ ತಳಿಗಳು ಕಾಗ್ಜಿ ಲಿಂಬೆ, ಬೀಜರಹಿತ ಲಿಂಬೆ, ಬಾಲಾಜಿ, ಪ್ರಮಾಲಿನಿ, ವಿಕ್ರಮ್, ಸಾಯಿ ಸರ್ಬತ್ತಿ. ಗಜನಿಂಬೆಯ ತಳಿಗಳು ಇಟಾಲಿಯನ್ ಗಜನಿಂಬೆ, ಲಿಸ್ಟನ್ ಗಜನಿಂಬೆ, ಸವೇಲಿ ಗಜನಿಂಬೆ, ಯುರೇಕಾ. ಇವು ಗಜನಿಂಬೆಯ ತಳಿಗಳಾಗಿವೆ. ಬೇಸಾಯ ಸಾಮಗ್ರಿಗಳು ಬೀಜದಿಂದ ವೃದ್ಧಿಪಡಿಸಿದ ಸಸಿಗಳು ಅಥವಾ ಕಣ್ಣು ಕಸಿ ಮಾಡಿದ ಸಸಿಗಳು. ಪ್ರತಿ ಹೆಕ್ಟೇರ್ಗೆ 6 ಮೀಟರ್ ಮತ್ತು 6 ಮೀಟರ್ ಅಂತರದಲ್ಲಿ 277 ಸಸಿಗಳನ್ನು ನೆಡಬಹುದಾಗಿದೆ. ಕೊಟ್ಟಿಗೆ ಗೊಬ್ಬರ ನಾಟಿಗೆ ಮುಂಚೆ ಪ್ರತಿ ಗಿಡಕ್ಕೆ 15 ಕಿಲೋಗ್ರಾಂ ಹಾಕಬೇಕು. ಪ್ರತಿ ಹೆಕ್ಟೇರ್ಗೆ 4.1 ಟನ್ ಇಳುವರಿಯನ್ನು ಕೊಡುತ್ತದೆ. ಪ್ರತಿ ಹೆಕ್ಟೇರ್ಗೆ 4.1 ಟನ್ ಗೊಬ್ಬರವನ್ನು ಹಾಕಬೇಕು. ನಾಟಿ ನಂತರ ಮೊದಲನೇ ವರ್ಷ ಪ್ರತಿ ಗಿಡಕ್ಕೆ 5 ಕಿಲೋಗ್ರಾಂ, ಹೆಕ್ಟೇರಿಗಾದರೆ 1.4 ಟನ್ ಗೊಬ್ಬರ ಹಾಕಬೇಕಾಗುತ್ತದೆ. 2ನೇ ವರ್ಷ ಪ್ರತಿ ಗಿಡಕ್ಕೆ 10 ಕೆಜಿ, ಪ್ರತಿ ಹೆಕ್ಟೇರಿಗಾದರೆ 2.8 ಟನ್ ಗೊಬ್ಬರವನ್ನು ಬಳಸಬೇಕು. 6ನೆಯ ಮತ್ತು ನಂತರ ವರ್ಷಗಳಲ್ಲಿ ಪ್ರತಿ ಗಿಡಕ್ಕೆ 30, ಪ್ರತಿ ಹೆಕ್ಟೇರಿಗಾದರೆ 8.4 ಟನ್ ಗೊಬ್ಬರವನ್ನು ಹಾಕಬೇಕು. ತರಕಾರಿ ಬೆಳೆಗಳಲ್ಲಿ ಟೊಮೆಟೊ ಪ್ರಮುಖವಾದ ಬೆಳೆ. ಟೊಮೆಟೊ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಜನಪ್ರಿಯ ತರಕಾರಿಯಾಗಿದೆ. ಈ ತರಕಾರಿಯು ABC ಜೀವಸತ್ವಗಳನ್ನು ಒದಗಿಸ್ತದೆ. ಟೊಮೆಟೊ ಬೆಳೆಗೆ ಮಣ್ಣು. ಇದನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳಿಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವ ಮಧ್ಯಮ, ಕಪ್ಪು ಹಾಗೂ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ತಗ್ಗು ಪ್ರದೇಶ, ನೀರು ನಿಲ್ಲುವ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಈ ಬೆಳೆಗೆ ಯೋಗ್ಯವಲ್ಲ. ಉತ್ತಮ ಬೆಳೆಗೆ ಮಣ್ಣಿನ ರಸಸಾರ 6-7 ಇರಬೇಕು. ಸೊರಗು ರೋಗಪೀಡಿತ ಮಣ್ಣು ಸೂಕ್ತವಲ್ಲ. ಟೊಮೆಟೊ ಬೆಳೆಯ ಬಿತ್ತನೆಗೆ ಕಾಲ. ಇದನ್ನು ವರ್ಷದ 3 ಮುಖ್ಯ ಕಾಲಗಳಲ್ಲಿ ಅಂದರೆ ಜೂನ್ ಜುಲೈ, ಅಕ್ಟೋಬರ್ ನವೆಂಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಬೆಳೆಯಬಹುದು. ವಾರ್ಷಿಕ ಮಳೆ ಪ್ರಮಾಣ 75-90 ಸೆಂಟಿಮೀಟರ್ ಇರುವಲ್ಲಿ ಹಾಗೂ ಜುಲೈನಿಂದ ಅಕ್ಟೋಬರ್ವರೆಗೆ ನಿರ್ದಿಷ್ಟ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಫಲಪ್ರದವಾಗಿ ಬೆಳೆಯಬಹುದು. ನಿಸರ್ಗದಲ್ಲಿ ಮತ್ತು ಪ್ರಾಣಿ ಪಕ್ಷಿಗಳಲ್ಲಿ ಸೂಕ್ಷ್ಮಾಣುಜೀವಿಗಳು ಸಾಮಾನ್ಯವಾಗಿ ಕಂಡುಬರುತ್ತಿವೆ. ಆರೋಗ್ಯವಾಗಿ ಕಾಣುವ ಪ್ರಾಣಿ ಪಕ್ಷಿಗಳು ಸಹ ಕೆಲವೊಮ್ಮೆ ಯಾವುದೇ ಚಿಹ್ನೆಗಳಿಲ್ಲದೆ ರೋಗಾಣುಗಳನ್ನು ಹೊಂದಿರುತ್ತವೆ. ಈ ರೋಗಾಣುಗಳು ಪ್ರಾಣಿಜನ್ಯ ಆಹಾರದೊಡನೆ ಹೊರಹಾಕಲ್ಪಟ್ಟು ಇವುಗಳ ಸೇವನೆಯಿಂದ ಮನುಷ್ಯರಲ್ಲಿ ರೋಗ ಹರಡುತ್ತದೆ.
0: ಇದುವರೆಗೆ ರೈತರಿಗೆ ಸಲಹೆಯನ್ನ ಕೇಳುತ್ತಿದ್ದೀರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಹೃದಯ ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ. ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಕು ರಾಜ್ಯಾದ್ಯಂತ ಚಾಲನೆ. ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಫೋಕಸ್ ಆನ್ ನ್ಯೂಸ್ ಬೆಂಗಳೂರಿನಲ್ಲಿ ಯಶಸ್ವಿ ಸಂಪನ್ನ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಹಲವು ಸ್ಪರ್ಧೆಗಳ ಮೂಲಕ ಯುವಜನ ಜಾಗೃತಿ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ನೂತನ ಸಚಿವರಾಗಿ ಸಂತೋಷ್ ಲಾಡ್, ಶಿವರಾಜ ತಂಗಡಗಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮಣ್ ಸಬದಿ ಸೇರಿದಂತೆ ಒಟ್ಟು 19 ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ನೂತನ ಸಚಿವರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೆಂಗಳೂರಿನ ಲೋಕಭವನದಲ್ಲಿ ಪ್ರಮಾಣವಚನ ಬೋಧಿಸಿದರು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ರೋಣ ಶಾಸಕ ಜಿಎಸ್ ಪಾಟೀಲ್, ಉಪ ಸಭಾಧ್ಯಕ್ಷರಾಗಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಬಳಿಕ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಭೆಯ ವಿವರ ಹಂಚಿಕೊಂಡಿರುವ ಡಿಕೆ ಶಿವಕುಮಾರ್, ನೂತನ ಸಚಿವರು ಕೂಡಲೇ ತಮ್ಮ ಜಿಲ್ಲೆಗಳಿಗೆ ತೆರಳಿ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲಿಸಿ ಕಂದಾಯ ಖಾತೆ ಸಚಿವರಿಗೆ ಸಮಗ್ರ ವರದಿ ನೀಡುವಂತೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ಕಲಬುರಗಿ, ಬೆಳಗಾವಿ ಹಾಗೂ ಚಿತ್ರದುರ್ಗ ವಿಭಾಗದಲ್ಲಿ ನೆರೆ ಬರ ಪರಿಶೀಲನಾ ಸಭೆ ನಡೆದಿದೆ. ಮೈಸೂರು ವಿಭಾಗದ ಸಭೆ ಸದ್ಯದಲ್ಲೇ ನಡೆಯಲಿದೆ. ಕುಡಿಯುವ ನೀರಿನ ಪೂರೈಕೆಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಸೂಕ್ತ ಬೆಳೆ ಪರಿಹಾರ ಹಾಗೂ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಲು ಆಗ್ರಹಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದರು. ವಿಧಾನಸಭೆಯಲ್ಲಿ ವಿಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹಾಗೂ ಕೊಪ್ಪಳ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣವರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದೊಡ್ಡನಗೌಡ ಪಾಟೀಲ್,
1: ಬರಗಾಲದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ, ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ, ಜನರಿಗಿಲ್ಲ, ದುಡಿಯೋದಕ್ಕೆ ಜಿರಾಮ್ಜಿಯನ್ನು ಅದನ್ನು ಕೂಡ ಮಾಡಿಲ್ಲ. ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ತ್ವರಿತವಾಗಿ ಕಾಮಗಾರಿ ಪ್ರಾರಂಭ ಆಗಬೇಕು, ಗೋಶಾಲೆಗಳು ಪ್ರಾರಂಭ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಬೇಕು, ಅಧಿಕಾರಿಗಳು ಪ್ರತಿ ತಾಲೂಕಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಬೇಕು. ಮಳೆ ಆಯಿತು, ಬೆಳೆ ಬಿತ್ತಿದ್ವಿ, ಈಗ ಸಂಕಷ್ಟ ಸಿಕ್ಕಿದ್ದಾರೆ. ಅವ್ರಿಗೆ 50,000 ರೂಪಾಯಿ ಕನಿಷ್ಠ 1 ಎಕರೆಗೆ ಪರಿಹಾರ ಕೊಡಬೇಕು.
0: ಗದಗ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಅಡಿ ಕೂಲಿಕಾರರಿಗೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೆಲಸ ಹುಡುಕಿಕೊಂಡು ಗುಳೆ ಹೋಗದೆ ಕೂಲಿಕಾರರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ನಮೂನೆ 6ರಲ್ಲಿ ಕಾಮಗಾರಿಗೆ ಬೇಡಿಕೆ ಸಲ್ಲಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ವಿಧಿಸಲಾದ ಶಿಕ್ಷೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ಹಿನ್ನೆಲೆ ಶಾಸಕ ಸ್ಥಾನ ಪುನಃಸ್ಥಾಪಿತವಾಗಿದೆ ಎಂದು ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಮೇ 2, 2026ರಂದು ಹೊರಡಿಸಲಾಗಿದ್ದ ಶಾಸಕತ್ವ ಅನರ್ಹತೆ ಆದೇಶ ಹಿಂಪಡೆಯಲಾಗಿದೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ ಕನಿಷ್ಠ 16ರಿಂದ ಗರಿಷ್ಠ 35 ವರ್ಷದೊಳಗಿನ ಯುವಕ ಯುವತಿಯರು ಸದಸ್ಯರಾಗಬಹುದು. ನಾಡಿದ್ದು 6ನೇ ತಾರೀಕಿನಿಂದ ಬಿಜೆವೈಎಸ್ ವೆಬ್ಸೈಟ್ನಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳಲ್ಲಿ 100 ಜನ ಸದಸ್ಯರಿಗೆ ಅವಕಾಶವಿದೆ ಎಂದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 196 ಗ್ರಾಮ ಪಂಚಾಯಿತಿಗಳಿದ್ದು 196 ಭಾರತ್ ಜೋಡೋ ಸಂಘಗಳು ಸ್ಥಾಪನೆಯಾಗಲಿವೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4,000 ಜನಸಂಖ್ಯೆಗೆ ಒಂದು ಭಾರತ್ ಜೋಡೋ ಸಂಘದಂತೆ 296 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆಯ ಹಿರಿಯ ಛಾಯಾಚಿತ್ರ ಸಂಪಾದಕ ಎಜಾಜ್ ರಾಹಿ ನಿರ್ಣಾಯಕರಾಗಿದ್ದ 2ನೇ ಆವೃತ್ತಿಯ ಫೋಕಸ್ ಆನ್ ನ್ಯೂಸ್ ಪತ್ರಿಕಾ ಛಾಯಾಗ್ರಾಹಕರ ರಾಷ್ಟಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಕೇರಳದ ಬಿನುರಾಜ್ ಪ್ರಥಮ, ಮುಂಬಯಿಯ ಕುನಾಲ್ ಪಾಟೀಲ್ ದ್ವಿತೀಯ ಹಾಗೂ ತೆಲಂಗಾಣದ ವೀರಗೋಣಿ ರಜನಿಕಾಂತ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕ್ಯಾಮೆರಾ ಹಾಗೂ ಸುದ್ದಿ ಛಾಯಾಚಿತ್ರಗಳ ಅಪರೂಪದ ಪ್ರದರ್ಶನಿಯನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸಹಯೋಗದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿತ್ತು. ವಾರ್ತಾ ಇಲಾಖೆ ಕಾರ್ಯದರ್ಶಿ ಜೆ ಮಂಜುನಾಥ್, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯೇಷಾ ಖಾನಂ ಸೇರಿದಂತೆ ಹಿರಿಯ ಛಾಯಾಗ್ರಾಹಕರು ಪಾಲ್ಗೊಂಡಿದ್ದರು. ದೇಶದ ನಾನಾ ಭಾಗಗಳಿಂದ 222ಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಅಭಿಯಾನದಡಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದು ರಾಜ್ಯಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. ಮೈ ಭಾರತ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಯುವ ಕೇಂದ್ರದ ವತಿಯಿಂದ ನಾಳೆ ಡಾನ್ ಬಾಸ್ಕೋ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೆಯಲಿವೆ ಎಂದು ಜಿಲ್ಲಾ ಯುವಜನ ಅಧಿಕಾರಿ ಧನಂಜಯ್ ಜಗತಾಪ್ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ರೋಟರಿ ಕ್ಲಬ್ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ 9ನೇ ತಾರೀಖು ವಿಕಸಿತ ಭಾರತ ನಶೆಮುಕ್ತ ಯುವಜನತೆ ಯುವಜನ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಧಾರವಾಡ ರೋಟರಿ ಕ್ಲಬ್ ಸೆಂಟ್ರಲ್ ಅಧ್ಯಕ್ಷೆ ಶರಯು ಮಿಶ್ರಾ ನಾಯಕ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಬಿವಿ ಭೂಮರೆಡ್ಡಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯದ ಆವರಣದಿಂದ ಅಂದು ಬೆಳಗ್ಗೆ 7 ಗಂಟೆಗೆ ಆರಂಭವಾಗುವ ಯುವಜನ ಜಾಗೃತಿ ಜಾಥಾ ತೋಳನಕೆರೆವರೆಗೆ ಸಾಗಲಿದೆ. ಸುಮಾರು 10,000 ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಯೋಗಶೀಲ ಕೃಷಿಕ ವಿಶ್ವೇಶ್ವರ ಸಜ್ಜನ್ ತಮ್ಮ 3 ಎಕರೆ ಮಳೆಯಾಶ್ರಿತ ಜಮೀನಿನಲ್ಲಿ ಬಳುವಲ ಹಣ್ಣಿನ ಕೃಷಿ ಕೈಗೊಂಡು ನೈಸರ್ಗಿಕ ಕೃಷಿ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಜೀವನವನ ಫಾರ್ಮ್ ಬರದಲ್ಲೂ ಆಹಾರ ಭದ್ರತೆಗೆ ಮಾದರಿ ತೋಟವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಶ್ವೇಶ್ವರ ಸಜ್ಜನ್ ಬಳುವಲ ಹಣ್ಣಿನ ಔಷಧೀಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ.
4: ಬೇಲ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಬೆಳೆಗಳಲ್ಲಿ ಒಂದು ಅದ್ಭುತ ಔಷಧಿಗಳ ಭಂಡಾರ ಬೇಲ. ಈ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಕಪಿತ್ತ ಅಂದ್ರೆ ಬೇಲನೆ. ಇದರಲ್ಲಿ ಇರ್ತಕ್ಕಂಥ ಪೆಕ್ಟಿನ್ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿಮಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪು ಕಾರಕ, ನಂಜುಹಾರ, ಪಿತ್ತಹಾರ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತೀವಿ. ಶಿವರಾತ್ರಿಯಲ್ಲಿ ಬೇಲದ ಹಣ್ಣು ಅಭಿಷೇಕಕ್ಕೆ ಬೇಕು ಅಂತೀವಿ. ವಡಚಿ ವೀರಭದ್ರ ಸ್ವಾಮಿಯ ಜಾತ್ರೆನೇ ಬೇಲದ ಹಣ್ಣಿನ ಜಾತ್ರೆ. ಇದನ್ನೊಂದು ರೈತರು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದ್ರೆ ಬರದಲ್ಲಿ ಬೆಳೀತತೆ. ನಾವು ಗಿಡಮರ ಆಧಾರಿತ ಕೃಷಿ ಕಡೆಗೆ ಬೇಲ, ಸೀತಾಫಲ, ಬಾಡ್ಬೆರಿ ಚರಿ, ಸಿಹಿ ಹುಣಸೆ ರೈತರು ಬದಲಾವಣೆ ಮಾಡಿಕೊಂಡ್ರೆ ಬರದಲ್ಲೂ ಚೆನ್ನಾಗಿ ಉಳಿಬಹುದು, ಬೆಳಿಬಹುದು. ಹಣ್ಣು, ಹಂಪಲು, ಗಡ್ಡೆ, ಗೆಣಸು ಇಂಥವು ಹೆಚ್ಚಾದಾಗ ಆಹಾರ ಭದ್ರತೆನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ.
3: ಧಾರವಾಡ ಜಿಲ್ಲೆಯಲ್ಲಿ 13,35,368 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು 82.33% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸಂಬಂಧಿಸಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ 286,177 ಮತದಾರರನ್ನು ಗುರುತಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 18,32,271 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಂದ ಜಿಲ್ಲೆಗಳ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆ. ಶೀಘ್ರ ಸರ್ಕಾರಕ್ಕೆ ಹಾನಿಯ ಸಮಗ್ರ ವಸ್ತುನಿಷ್ಠ ವರದಿ ಸಲ್ಲಿಕೆ. ಭಾರತ್ ಜೋಡೋ ಯುವ ಸಂಘಗಳ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ನಾಡಿದ್ದು 6ನೇ ತಾರೀಖು ರಾಜ್ಯಾದ್ಯಂತ ಚಾಲನೆ.

ಸುಚೇತನ್ ರಂಗಸ್ವಾಮಿ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ ನನ್ನ ಹಾಡಿಗೆ ನಲಿವ ಜನವೇ.

0: ಇದುವರೆಗೆ ಸುಚೇತನ್ ರಂಗಸ್ವಾಮಿಯವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:30. ಈಗ ಕೆಲವು ಜಾಹೀರಾತುಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಪ್ರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೇ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ

0: 536 ಕೋಟಿ ರೂಪಾಯಿ ನೆರವು ಜಲಶಕ್ತಿ ಸಚಿವಾಲಯ. ಬಿಡಬ್ಲ್ಯೂಎಫ್ ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಭಾರತದ ಬಿರಿ ತರಕಗೆ 2 ಪದಕ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ 2026 ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಹಾಗೂ ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ 2ನೇ ಸಭೆ ಇಂದು ಮತ್ತು ನಾಳೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಆಯೋಜನೆ ಮಾಡಿರುವ ಈ ಉನ್ನತ ಮಟ್ಟದ ಸಭೆಯನ್ನು ಇಲಾಖೆಯ ಕಾರ್ಯದರ್ಶಿ ರಚನಾ ಶಾ ಉದ್ಘಾಟನೆ ಮಾಡಲಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ನೀತಿ ನಿರೂಪಕರು, ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಭೆಯಲ್ಲಿ ಭ್ರಷ್ಟಾಚಾರ ನಡೆಸಿ ವಿದೇಶಕ್ಕೆ ಪರಾರಿಯಾಗಿರುವ ಅಪರಾಧಿಗಳ ಪತ್ತೆ, ಗಡಿಯಾಚೆಗಿನ ಭ್ರಷ್ಟಾಚಾರ ತಡೆ, ಸುಲಲಿತ ಹಸ್ತಾಂತರ ಪ್ರಕ್ರಿಯೆ ಮತ್ತು ಫಿನ್ಟೆಕ್ ಮತ್ತು ಡಿಜಿಟಲ್ ಹಣಕಾಸು ಕ್ಷೇತ್ರದಲ್ಲಿ ಉದ್ಭವಿಸುವ ಭ್ರಷ್ಟಾಚಾರದ ಸವಾಲುಗಳನ್ನು ಎದುರಿಸುವ ಕುರಿತಂತೆ ವಿವರವಾಗಿ ಚರ್ಚಿಸಲಾಗುವುದು. ಇದರ ಜೊತೆಗೆ ಆಗಸ್ಟ್ 5 ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ನೈತಿಕ ಆಡಳಿತ ಎಂಬ ವಿಷಯದ ಕುರಿತು ವಿಶೇಷ ಗೋಷ್ಠಿ ನಡೆಯಲಿದೆ. ಡೀಸೆಲ್, ಪೆಟ್ರೋಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದ್ದು, ನೂತನ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 1.50 ರೂಪಾಯಿ, ರಸ್ತೆ ಮತ್ತು ಮೂಲಸೌಕರ್ಯ ಸೇರಿದಂತೆ 25.50 ರೂಪಾಯಿಗೆ ಮತ್ತು ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 22 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಪೆಟ್ರೋಲ್ ರಫ್ತು ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 3.50 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಈ ವರ್ಷದ ಮಾರ್ಚ್ 27 ಈ ರಫ್ತು ಸುಂಕವನ್ನು ಜಾರಿಗೆ ತರಲಾಗಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯ ಕಚ್ಚಾತೈಲ ದರಗಳ ಆಧಾರದ ಮೇಲೆ ಪ್ರತಿ 15 ದಿನಗಳಿಗೊಮ್ಮೆ ಈ ದರಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹಾಲಿ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಫೇಸ್ಬುಕ್ ಪೋಸ್ಟ್ ಒಂದನ್ನು ತಾತ್ಕಾಲಿಕವಾಗಿ ತೆರವುಗೊಳಿಸಿದ್ದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿ ಮೆಟಾ ಸಂಸ್ಥೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಇದನ್ನು ಕೇವಲ ತಾಂತ್ರಿಕ ದೋಷ ಎಂದು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಸಮಿತಿ ಸ್ಪಷ್ಟಪಡಿಸಿದೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನೇತೃತ್ವದ ಈ ಸಮಿತಿ ಮೆಟಾ, ಗೂಗಲ್, ಯೂಟ್ಯೂಬ್, ಸ್ನಾಪ್ಚಾಟ್ ಮತ್ತು ಎಕ್ಸ್ ಸಂಸ್ಥೆಯ ಪ್ರತಿನಿಧಿಗಳು ಸೇರಿದಂತೆ ಗೃಹ ಮತ್ತು ಐಟಿ ಸಚಿವಾಲಯದ ಅಧಿಕಾರಿಗಳಿಂದ ವಿವರಣೆ ಕೇಳಿದೆ. ಪ್ರಧಾನಿಯವರಂತಹ ಉನ್ನತ ಹುದ್ದೆಯಲ್ಲಿರುವಂತಹವರ ಪೋಸ್ಟ್ಗಳೇ ಇಂತಹ ಲೋಪ ಉಂಟಾದರೆ ಸಾಮಾನ್ಯ ಬಳಕೆದಾರರ ಭದ್ರತೆಯ ಪರಿಸ್ಥಿತಿ ಏನು ಎಂದು ಸಮಿತಿ ಪ್ರಶ್ನಿಸಿತ್ತು. 10 ದಿನಗಳ ಒಳಗೆ ಸಂಪೂರ್ಣ ಆಡಿಟ್ ವರದಿ ಮತ್ತು ಲಿಖಿತ ವಿವರಣೆ ನೀಡುವಂತೆ ಮೆಟಾಗೆ ಸೂಚನೆ ನೀಡಿದೆ. ಇದರ ಜೊತೆಗೆ 2025 ದೇಶದಲ್ಲಿ ನಡೆದಂತಹ 22,495 ಕೋಟಿ ರೂಪಾಯಿ ಮೊತ್ತದ 28.15 ಲಕ್ಷಕ್ಕೂ ಹೆಚ್ಚಿನ ಸೈಬರ್ ವಂಚನೆ ಪ್ರಕರಣಗಳು, ಎಐ ಆಧಾರಿತ ಡೀಪ್ ಫೇಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚುತ್ತಿರುವಂತಹ ಸುಳ್ಳು ಹೂಡಿಕೆ ವಂಚನೆಗಳ ಕುರಿತು ಸಮಿತಿಯು ಗಂಭೀರ ಕಳವಳ ವ್ಯಕ್ತಪಡಿಸಿದೆ. ಮಾರ್ಚ್ 2026 ಈವರೆಗೆ ಸಿಕ್ಕಿಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿನ 263 ಪ್ರವಾಹ ನಿರ್ವಹಣಾ ಯೋಜನೆಗಳಿಗೆ ಪ್ರವಾಹ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳ ಕಾರ್ಯಕ್ರಮದ ಅಡಿಯಲ್ಲಿ 2,536 ಕೋಟಿ ರೂಪಾಯಿ ಕೇಂದ್ರ ನೆರವು ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಮಾಹಿತಿ ನೀಡಿದೆ. ಈ ಕುರಿತು ಲಿಖಿತ ಉತ್ತರ ನೀಡಿದ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಬ್ರಹ್ಮಪುತ್ರ ಮಂಡಳಿಯು ಈಶಾನ್ಯ ರಾಜ್ಯಗಳಿಗಾಗಿ 52 ಕ್ರಿಯಾ ಯೋಜನೆಗಳನ್ನು ಸಿದ್ದಪಡಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಕೇಂದ್ರ ಜಲ ಆಯೋಗ ದೇಶದ 360 ಕೇಂದ್ರಗಳ ಮೂಲಕ ಮುನ್ನೆಚ್ಚರಿಕೆ ಹಾಗೂ ಪ್ರವಾಹ ಮುನ್ಸೂಚನೆಗಳನ್ನು ನೀಡುತ್ತಿದ್ದು, ನದಿ ಕೊಳ್ಳಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ನೆರೆ ದೇಶಗಳೊಂದಿಗೂ ಹವಾಮಾನ ದತ್ತಾಂಶಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಸಂಸತ್ತಿನ ಮುಂಗಾರು ಅಧಿವೇಶನದ ಕೊನೆಯ 10 ದಿನಗಳ ಕಾರ್ಯತಂತ್ರ ರೂಪಿಸಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸಾಪ್ತಾಹಿಕ ಸಂಸದೀಯ ಪಕ್ಷದ ಸಭೆ ಮಂಗಳ ಮಿಲನ ಇಂದು ಜರುಗಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸಂಸದರು ಭಾಗಿಯಾಗಲಿದ್ದಾರೆ. ಶಿಕ್ಷಣ ಎಂಬುದು ಕೇವಲ ಜ್ಞಾನಾರ್ಜನೆಯ ಮಾರ್ಗವಲ್ಲ, ಅದು ಚಾರಿತ್ರ್ಯ ನಿರ್ಮಾಣ, ಸಾಮಾಜಿಕ ಪರಿವರ್ತನೆ ಮತ್ತು ರಾಷ್ಟ್ರ ನಿರ್ಮಾಣದ ಅಡಿಪಾಯವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟಿದ್ದಾರೆ. ಒಡಿಶಾದ ಕಟಕ್ನಲ್ಲಿ ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2042 ಹಾಗೂ ವಿಕಸಿತ ಒಡಿಶಾ 2036 ಗುರಿಗಳನ್ನು ತಲುಪುವಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸಲಿವೆ ಎಂದು ಹೇಳಿದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆಗಳ ಮೂಲಕ ಯುವ ಜನರಲ್ಲಿನ ಸಾಮರ್ಥ್ಯವನ್ನು ಹೊರತರಲು ವಿಶ್ವವಿದ್ಯಾಲಯಗಳು ಸೂಕ್ತ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಹೆಣ್ಣುಮಕ್ಕಳು, ಬುಡಕಟ್ಟು ವಿದ್ಯಾರ್ಥಿಗಳು ಮತ್ತು ವಂಚಿತ ವರ್ಗಗಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ವಿಶ್ವವಿದ್ಯಾಲಯಕ್ಕೆ ಮನವಿ ಮಾಡಿದ ರಾಷ್ಟ್ರಪತಿಗಳು, ನೈತಿಕ ಮೌಲ್ಯವುಳ್ಳಂತಹ ನಾಯಕರು ಮತ್ತು ಉದ್ಯೋಗ ಸೃಷ್ಟಿಕರ್ತರನ್ನು ರೂಪಿಸಲು ಆಡಳಿತ ಮಂಡಳಿಗಳಿಗೆ ಕಿವಿಮಾತನ್ನು ಹೇಳಿದರು. ರಾಷ್ಟ್ರಪತಿಗಳು ತಮ್ಮ ತವರು ರಾಜ್ಯವಾದ ಒಡಿಶಾಕ್ಕೆ ನಿನ್ನೆಯಿಂದ 3 ದಿನಗಳ ಭೇಟಿಯಲ್ಲಿದ್ದಾರೆ. ಆಹಾರ ಸುರಕ್ಷತಾ ನಿಯಮಗಳ ತೀವ್ರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ನಿನ್ನೆ ಪ್ರಮುಖ ಕ್ರಮವನ್ನು ಕೈಗೊಂಡಿದ್ದು ತ್ರಿಪುರಾದ ಮಾತ್ರಿ ಡ್ರಿಂಕಿಂಗ್ ವಾಟರ್ ಸಂಸ್ಥೆಯ ಪರವಾನಗಿಯನ್ನು ಅಮಾನತುಗೊಳಿಸಿದೆ. ಜೊತೆಗೆ ಪಂಜಾಬ್ನ ಮೊಹಾಲಿಯ ನೋಬಲ್ ಹೆಲ್ತ್ ಕೇರ್ ಸಂಸ್ಥೆಯ ವೆನೋಲೆಕ್ಸ್ ಫೋರ್ಟೆ ಎಂಬ ಉತ್ಪನ್ನದ ತಯಾರಿಕೆ, ಸಂಗ್ರಹಣೆ ಮತ್ತು ಮಾರಾಟವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ನಿಯಂತ್ರಕ ತಪಾಸಣೆಯ ವೇಳೆ ಈ ಉತ್ಪನ್ನದಲ್ಲಿ ಅನುಮತಿ ಇಲ್ಲದ ಔಷಧೀಯ ಘಟಕಗಳಾದಂತಹ ಕ್ಯಾಲ್ಸಿಯಂ ಡೊಬೆಸಿಲೇಟ್, ಡಿಯೋಸ್ಮಿನ್ ಹಾಗೂ ಯುರೋಫೋಪಿಯಾ ಪ್ರೋಟ್ಸ್ಟ್ರಾಟ್ನ ಬಳಸಿರುವುದು ಪತ್ತೆಯಾಗಿದೆ. ಅಲ್ಲದೆ ಇದರಲ್ಲಿನ ವಿಟಮಿನ್ ಸಿ ಪ್ರಮಾಣ ICMR NIN ನಿಗದಿಪಡಿಸಿದ ದೈನಂದಿನ ಮಾನದಂಡಕ್ಕಿಂತ ಹೆಚ್ಚಾಗಿದೆ ಎಂದು ಪ್ರಾಧಿಕಾರ ಹೇಳಿದೆ. ಉತ್ಪನ್ನದ ಮೇಲೆ ಆಹಾರ ಪೂರಕ ಎಂದು ನಮೂದಿಸಿ FSSAI ಪರವಾನಗಿ ಸಂಖ್ಯೆಯನ್ನು ಪ್ರದರ್ಶಿಸುವ ಮೂಲಕ ಗ್ರಾಹಕರನ್ನು ದಾರಿ ತಪ್ಪಿಸಲಾಗುತ್ತಿದ್ದು ಎಂದು ಸ್ಪಷ್ಟಪಡಿಸಿದಂತಹ FSSAI ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ನವದೆಹಲಿಯಲ್ಲಿ ಉಜ್ಬೇಕಿಸ್ತಾನದ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋ ಅವರೊಂದಿಗೆ ಸಭೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವರ್ಷಗಳಿಂದ ವಿಸ್ತರಿಸಿದ್ದು ಇದೀಗ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದು ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಬಕ್ತಿಯೋರ್ ಸೈದೋ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ್ದು ಪ್ರತಿಭಟನಾಕಾರರು ಸ್ಥಳದಿಂದ ತೆರಳಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿವೆ. ಬ್ರೆಜಿಲ್ನಲ್ಲಿ ನಡೆದಂತಹ BWF ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಅರುಣಾಚಲ ಪ್ರದೇಶದ ಪ್ಯಾರಾ ಶಟ್ಲರ್ ಬಿರಿ ತಕ್ಕರ್ ಪುರುಷರ ಡಬಲ್ಸ್ನಲ್ಲಿ ಚಿನ್ನ ಮತ್ತು ಸಿಂಗಲ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ದ್ವಿಪದಕದ ಸಾಧನೆ ಮಾಡಿದ್ದಾರೆ. ಈ ಅಂತಾರಾಷ್ಟೀಯ ಸಾಧನೆಗಾಗಿ ಬಿರಿ ತಕ್ಕರ್ ಅವರನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ಅಭಿನಂದಿಸಿದ್ದಾರೆ. ತರಕ್ ಅವರು ರಾಜ್ಯ ಸರ್ಕಾರದ ಸಿಎಂ ACES ಯೋಜನೆಯ ಫಲಾನುಭವಿಯಾಗಿದ್ದು ಅವರ ಈ ಯಶಸ್ಸು ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಸರ್ಕಾರದ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಇಂದಿನಿಂದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಪಡೆ ಮತ್ತು ಅಕ್ರಮ ಆಸ್ತಿ ಮರು ಪಡೆಯುವಿಕೆ ತಜ್ಞರ ಜಾಲದ ಎರಡನೆಯ ಸಭೆ ಆಯೋಜನೆ. ಪೆಟ್ರೋಲ್, ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಪ್ರಧಾನಿಯವರ ಸಾಮಾಜಿಕ ಮಾಧ್ಯಮ ಸಂದೇಶ ತೆರವು ಪ್ರಕರಣ 10 ದಿನದ ಒಳಗೆ ಸಂಪೂರ್ಣ ಲಿಖಿತ ವರದಿ ನೀಡುವಂತೆ ಮೆಟಾಗೆ ಕೇಂದ್ರ ಸರ್ಕಾರ ಸೂಚನೆ. ಈಶಾನ್ಯ ರಾಜ್ಯಗಳ ಪ್ರವಾಹ ನಿಯಂತ್ರಣಕ್ಕೆ ಕೇಂದ್ರದಿಂದ 2,536 ಕೋಟಿ ರೂಪಾಯಿ ನೆರವು, ಜಲಶಕ್ತಿ ಸಚಿವಾಲಯ. BWF ಪ್ಯಾರಾ ವರ್ಲ್ಡ್ ಸರ್ಕ್ಯೂಟ್ ಬ್ಯಾಡ್ಮಿಂಟನ್ ಭಾರತದ ಬಿರಿ ತರಕಕ್ಕೆ 2 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 7:45. ಈಗ ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರು ಹಾಡಿರುವ ಮಾನವ ದಾನವ ಚಿತ್ರದ ಗೀತೆ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಯಾರ್ ಸಚ್ ಬತಾವು, ಅಭಿ ತೋ ಗರ್ಮಿಯಾ ಶುರು ಹುಯಿ ಹೈ ಔರ್ ಸಾತ್ ಸಾತ್ ಹಜಾರ್ ರುಪಯೆ ಕಾ ಬಿಜ್ಲಿ ಬಿಲ್ ಭಿ ಆನೆ ಲಗಾ. ವೈಫ್ ಕಬ್ ಸೇ ಬೋಲ್ ರಹಿ ಹೈ ಸೋಲರ್ ಪ್ಯಾನಲ್ ಲಗವಾನೆ ಕೆ ಲಿ, ಬೋಲ್ತಿ ಹೈ ಸರ್ಕಾರ ಸಬ್ಸಿಡಿ ಭಿ ದೇ ರಹಿ ಹೈ. ಮೈನೆ ಜಿನ್ಕೋ ಪೂಛಾ, ಸಬ್ ಕಾ ಬಿಜ್ಲಿ ಬಿಲ್ ಜೀರೋ ಆ ರಹಾ ಹೈ, ಇಸ್ ಬಾರ್ ತೋ ಲಗವಾ ಹಿ ದೇತಾ ಹೂಂ. ಜಬ್ ಬಿಜ್ಲಿ ಮುಫ್ತ್ ಮಿಲ್ತಿ ಹೈ ತೋ ಲೇ ಕ್ಯೂ ನಹಿ ರಹೇ ಭಾಯಿ, ಆಪ್ ಭಿ ಲಗವಾ ಹಿ ದೋ. ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಜುಡ್ನೆ ಕೆ ಲಿಯೇ ರಿಜಿಸ್ಟರ್ ಕರೇ PM Suryaghar.gov.in.
2: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है. टेलीमानस के निशुल्क नंबर 1446 पर कॉल करें. कहीं से भी कभी भी 24 घंटे

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಅವರು ಹಾಡಿರುವ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಣ್ಣನು ಪಿಡಿಬುದೇನು ದಿಗಿಲಾಗಿಪುದು, ಏನನೋ ನೆನೆದು ಸರ್ರೆಂದು ಹಾರುವುದು. ಏನೋ ಕಣ್ಣನು ಪಿಡಿಬುದೇನು ದಿಗಿಲಾಗಿಪುದು, ಏನನೋ ನೆನೆದು ಸರ್ರೆಂದು ಹಾರುವುದು. ಬಾನೊಳಾಡುವ ಹಕ್ಕಿಗಿದುವೆ ನಿತ್ಯಾನುಭವ, ನೀನದನು ಮೀರಿಹೆಯ ಮಂಕುತಿಮ್ಮ. ಬಾನೊಳಾಡುವ ಹಕ್ಕಿಗಿದುವೆ ನಿತ್ಯಾನುಭವ, ನೀನದನು ಮೀರಿಹೆಯ ಮಂಕುತಿಮ್ಮ.

ಹಕ್ಕಿಯ ಪ್ರತಿಮೆಯಲ್ಲಿ ಮುಂದುವರಿಯುತ್ತೆ. ಹಕ್ಕಿಯ ಸ್ವಭಾವ ಏನು ಅಂತಂದರೆ, ಸುಮ್ಮನೆ ಹಾರ್ತಾ ಇರುತ್ತಲ್ಲ, ರೆಕ್ಕೆ ಆಡಿಸ್ಕೊಂಡು ಹೋಗ್ತಾ ಇರುತ್ತೆ, ಇದ್ದಕ್ಕಿದೆ ಅಂತ ತಟಸ್ಥವಾಗಿಬಿಡುತ್ತೆ, ಒಂದು ಮರದ ಕೆಳಗೆ ಕೂತ್ಕೊಳ್ಳುತ್ತೆ, ಮತ್ತೆ ಹಾರುತ್ತೆ. ಏನು ಕಣ್ಣನ್ನು ತೆರೆಯುವುದು, ಎಲ್ಲೋ ಒಂದು ಕಡೆ ಕಣ್ಣು ತೆರೆಯುತ್ತೆ, ಹಾಗೆ ಏನೋ ದಿಗಿಲಾಗಿಪುದು, ಏನೋ ದಿಗಿಲಾಗುತ್ತೆ, ಏನನೋ ನೆನೆದು ಸರರೆಂದು ಹಾರುವುದು. ಹಕ್ಕಿಗಳು ಪಾಪ ಕೂತಿರುತ್ತಲ್ಲ, ನೀವು ಹೋಗ್ತಾ ಇದ್ರಿ ಅಂತ ಗೊತ್ತಾದರೆ ಸದ್ದಾಗ್ಬಿಟ್ರೆ ಹಾರುಬಿಡ್ತವೆ. ಬಾನುಳಾಡುವ ಹಕ್ಕಿಗೆ ಇದುವೇ ನಿತ್ಯ ಅನುಭವ. ಅಂದರೆ ಬದುಕಿನ ಅನುಭವಗಳು ನಮ್ಮನ್ನು ಬಂದು ತಾಕತ್ವೆ. ಭಾಳ ಒಳ್ಳೆ ಮಾತಿದೆ, ಕಣ್ಣನ್ನು ಪಿಡಿಯುವುದು, ಯಾವುದೋ ಕಣ್ಣನ್ನು ಸೆಳೆಯುತ್ತೆ ನಿಮ್ಮ ಕಣ್ಣನ್ನು, ಯಾವುದೋ ಒಂದು ವಸ್ತು ದಿಗಿಲಾಗಿಸುತ್ತೆ, ಏನನೋ ನೆನೆದು ಸರರೆಂದು ಹಾರುವುದು. ಬಾನುಳಾಡುವ ಹಕ್ಕಿಗೆ ಇದುವೇ ನಿತ್ಯಾನುಭವ. ನೀನಿದನು ಮೀರೇಹೇಯ ಮಂಕುತಿಮ್ಮ ಅಲ್ಲಯ್ಯ. ಹಕ್ಕಿ ಅನುಭವ ಇಷ್ಟೇ, ವಿವಿಧ ಭಾವಗಳಿಗೆ ತನ್ನ ಹೃದಯವನ್ನು ತೆರೆದುಕೊಳ್ಳುತ್ತೆ. ಸದಾ ಸಂಚಾರಶೀಲ ಅಂದರೆ ಇಲ್ಲಿ ಕ್ರಿಯಾತ್ಮಕವಾದದ್ದು ಅಂತ. ಕೆಲಸ ಮಾಡ್ತಾ ಇರೋ ನೀನು, ಮಾನಸಿಕವಾಗ್ಬೋದು, ದೈಹಿಕವಾಗ್ಬೋದು, ಯಾವುದೇ ಆಗ್ಬೋದು, ಕೆಲಸವನ್ನು ಮಾಡ್ತಾ ಇರೋ. ಬಾನುಳಾಡುವ ಹಕ್ಕಿಗೆ ನಿತ್ಯಾನುಭವ ಇದೆಯಲ್ಲ, ನೀನು ಅದನ್ನು ಮೀರಿಲ್ಲ, ಇದು ಜ್ಞಾಪಕ ಇಟ್ಕೋ. ಅಂದರೆ ನಾವು ಲೋಕದಲ್ಲಿ ಕಷ್ಟ ಸುಖಗಳನ್ನು ಎದುರಿಸಬೇಕಾದ ಸಂದರ್ಭ ಬಂದಾಗ ನಾವು ನೆಮ್ಮದಿಯಿಂದ ಹಾರಾಡುವ ಪಕ್ಷಿಯ ಒಂದು ಮನೋಧರ್ಮವನ್ನು ಕಲಿತ್ಕೊಂಡ್ರೆ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ತಕ್ಷಣ, ಪುರಂತ ಹಾರೋಗ್ಬಿಡುತ್ತೆ, ಒಂದು ಕಡೆ ಯೋಚನೆ ಮಾಡ್ತಾ ಇರುತ್ತೆ ಸರ್ರಂತ, ಇನ್ನೊಂದು ಕಡೆ ಬಂದು ಇಳಿದು ಬಿಡುತ್ತೆ. ಹಾಗೆ ನಮ್ಮ ಅಂತರಂಗ ಶುದ್ಧವಾಗಿದ್ದರೆ, ಹಕ್ಕಿ ಅಂತ ಇದ್ದರೆ ಬದುಕು ನಿರ್ಮಲವಾಗುತ್ತೆ.

ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವಾಗಳಾವ ಕಡೆ ಎರಗುವುದು ಹಕ್ಕಿ. ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವಾಗಳಾವ ಕಡೆ ಎರಗುವುದು ಹಕ್ಕಿ. ನಾವು ಮಂತೆಯ ಸೃಷ್ಟಿ, ಕೃತ್ರಿಮದ ಕೈಗೊಂಬೆ, ಜೀವ ಮಾರ್ಗವನೂಹ್ಯ ಮಂಕುತಿಮ್ಮ. ನಾವು ಮಂತೆಯ ಸೃಷ್ಟಿ, ಕೃತ್ರಿಮದ ಕೈಗೊಂಬೆ, ಜೀವ ಮಾರ್ಗವನೂಹ್ಯ ಮಂಕುತಿಮ್ಮ.

0: ಈ ಹಕ್ಕಿಯ ಭಾವ ಎರಡು ಪದ್ಯಗಳಲ್ಲಿ ನೋಡಿದ್ದೀವಿ. ಮೂರನೇ ಪದ್ಯದಲ್ಲಂತೂ ಅದು ಇನ್ನಷ್ಟು ವಿಸ್ತಾರವಾಗುತ್ತೆ. ಡಿ ವಿ ಜಿಯವರು ಒಂದು ಪ್ರತಿಮೆಯನ್ನು ವಿವರಿಸೋದಕ್ಕೆ ಏನೇನು ಕೌಶಲವನ್ನು ತೋರಿಸ್ತಾರೆ ಅಂತ, ಒಂದು ಬೌದ್ಧಿಕವಾದದ್ದು, ಇನ್ನೊಂದು ಭಾಷಿಕವಾದದ್ದು, ಮತ್ತೊಂದು ಮನೋ ವಲಯದಲ್ಲಿ ವಿಜೃಂಭಿಸುವಂಥದ್ದು. ಆವ ಕಡೆ ಹಾರುವುದು, ಆವ ಕಡೆ ತಿರುಗುವುದು, ಆವಾಗ ಆವ ಕಡೆ ಎರಗುವುದು ಹಕ್ಕಿ. ಅದು ನೋಡ್ತಾ ಇರೋದು ಈಗ, ಅದು ದೊಡ್ಡ ದೊಡ್ಡ ಹಕ್ಕಿ ಕಾಡಿನಲ್ಲಿದ್ದವರೆ ಗೊತ್ತಾಗುತ್ತೆ. ಇದು ನಾನು ಮಡಿಕೇರಿ ಇದ್ದಾಗ ಈ ಹಕ್ಕಿಗಳ ವಿಳಾಸವನ್ನೇ ನೋಡಿ ಸಂತೋಷ ಪಡ್ತಾ ಇದ್ದೆ. ಅಲ್ಲ, ಯಾವ ಕಡೆ ಹಾರುತ್ತೋ ಗೊತ್ತಾಗಲ್ಲ, ಹಾಗೆ ಯಾವ ಕಡೆ ತಿರುಗುತ್ತೋ ಹೋಗ್ತಾ ಇದ್ದೀವಿ, ಇದಕ್ಕಿದಾಗಿ ಬೇರೆ ಕಡೆ ತಿರುಗಿಬಿಡ್ಬೋದು. ಇದಂತೂ ಆವಾಗ ಆವ ಕಡೆ ಎರಗುವುದು. ಅಲ್ಲಿ ಒಂದು ಮರಗಳು ಚೆನ್ನಾಗಿ ಬೆಳೀತಾ ಇದ್ವಲ್ಲ, ಮರಗಳಲ್ಲಿ ಕೊಂಬೆಗಳಲ್ಲೇ ಹುಳ ಇರುತ್ತೆ, ಅದನ್ನು ತಿನ್ನೋದಕ್ಕೆ ಅದು ಬರುತ್ತವೆ, ಅಥವಾ ಕೆಲವೊಂದು ಕಾಯ್ತಾ ಇರುತ್ತೆ ತಮ್ಮ ಆಹಾರವನ್ನು, ಅದನ್ನು ತಿನ್ನೋದಕ್ಕೇ ಅದು ಯಾವ ಕಡೆಗೆ ಹಾರುತ್ತೋ, ಯಾವ ಕಡೆ ತಿರುಗುತ್ತೋ, ಯಾವ ಕಡೆ ಎರಗುತ್ತೋ. ನೋಡಿ, ಹಾರು, ತಿರುಗು, ಎರಗು, ಡಿ ವಿ ಜಿಯವರು ಈ ಶಬ್ದಗಳಲ್ಲಿ ಕೂಡ ಒಂದು ಹೊಸ ಒಂದು ವಿನ್ಯಾಸವನ್ನು ಅದು ಕಾಣಿಸ್ಕೊಡ್ತಾರೆ. ನಾವು ಅಂತೆಯೇ, ಮನುಷ್ಯನೂ ಅಷ್ಟೇ. ಇಲ್ಲಿ ತನಕ ಹಕ್ಕಿ ವಿಚಾರ ಹೇಳಿದವರು, ಮನುಷ್ಯ ತಾನೇ ಏನ್ರಿ ಇವನು? ನಾವು ಅಂತೆಯೇ ಸೃಷ್ಟಿ ಕೃತ್ರಿಮದ ಕೈಗೊಂಬೆ. ಈ ಸೃಷ್ಟಿಯ ಒಂದು ಕೃತ್ರಿಮ ಇದೆಯಲ್ಲ, ಕೃತ್ರಿಮ ಅಂದರೆ ಶೂನ್ಯ ಅಂತ ಒಂದರ್ಥ, ಇನ್ನೊಂದು ಆಟ ಇದೆಯಲ್ಲ ಸೃಷ್ಟಿಯ. ಕೃತ್ರಿಮ ಅಂದರೆ ಈಗ ನಾವು ಒಂದು ಗೊಂಬೆ ಆಡಿಸ್ತೀವಲ್ಲ, ಅದು ಕೃತ್ರಿಮ. ಅದು ದೇವರಿಗೆ ನಾವು ಹಾಗೆ, ಆಸ್ ಫ್ಲೈಸ್ ಟು ವ್ಯಾಂಟನ್ಸ್ ಆರ್ ವಿ ಟು ಗಾಡ್ಸ್, ಆಸ್ ಫ್ಲೈಸ್ ಟು ವ್ಯಾಂಟನ್ಸ್ ಮಕ್ಕಳಿಗೆ ಹುಳುಗಳಿದ್ದಾಗೆ ಆರ್ ವಿ ಟು ಗಾಡ್ಸ್. ಅವು ಏನು ತಮ್ಮ ಅನುಕೂಲಕ್ಕೆ ಅವು ಉಪಯೋಗಿಸ್ಕೊಳ್ತವೆ. ಅದರಿಂದ ಜೀವ ಮಾರ್ಗ ಅನೂಹ್ಯ ಅಂದರೆ ನಮ್ಮ ಬದುಕಿನ ದಾರಿ ತುಂಬ ಸೂಕ್ಷ್ಮವಾದದ್ದು, ಊಹೆಗೆ ಮೀರಿದ್ದು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
2: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೇ.
4: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು, ಸವಿ ನೆನಪು.
6: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
7: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:05. ಈಗ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿದೆ. ಅರ್ಮಾನ್ ಮಲ್ಲಿಕ್, ಐಶ್ವರ್ಯ ರಂಗನಾಜನ್ ಅವರು ಹಾಡಿರುವ ಗೀತೆ ಭುವನಂ ಗಗನಂ ಚಿತ್ರದ ಗೀತೆ.

ಗೀತಪಲ್ಲವ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರಸಾರ ಆಗುತ್ತೆ ಚಿನ್ಮಯಿ ಶ್ರೀಪಾದ, ವಿಜಯ್ ಯೇಸುದಾಸ್ ಹಾಗೂ ರಕ್ಷಿತಾ ಸುರೇಶ್ ಅವರು ಹಾಡಿರುವ ಗೀತೆ. ಕೆಪಿ ಪವನ್ ಅವರ ಸಾಹಿತ್ಯವಿದೆ, ಎ ಆರ್ ರಹಮಾನ್ ಅವರ ಸಂಗೀತ.

0: ಇದುವರೆಗೆ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 9:30. ಕಾರ್ಯಕ್ರಮ ಗಾನಗಂಗೆ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ,
4: ಆರ್ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮೈಂಡ್ ಫುಲ್ ಈಟಿಂಗ್, ಏನಿದು ಮೈಂಡ್ ಫುಲ್ ಈಟಿಂಗ್ ಅಂದರೆ, ಈಟಿಂಗ್ನಲ್ಲೂ ಏನಪ್ಪ ಇದು ಬಂತು ಅಂತ ಯೋಚನೆ ಮಾಡಬೇಡಿ ಸ್ನೇಹಿತರೆ. ಇದು ಈಗ ಬಂದದ್ದಲ್ಲ, ನೂರಾರು ವರ್ಷಗಳ ಕಾಲದಿಂದ

ಅದು ಇರುವಂತಹದ್ದು ಈ ಮೈಂಡ್ಫುಲ್ ಈಟಿಂಗ್. ಈ ಮೈಂಡ್ಫುಲ್ ಈಟಿಂಗು ನೂರಾರು ವರ್ಷಗಳ ಕಾಲದಿಂದಲೂ ಬಂದಿದೆ, ಆದರೆ ನಾವೆಲ್ಲ ಮರ್ತು ಹೋಗಿದ್ದೀವಿ ಅಷ್ಟೇ ಅಂತ ಹೇಳ್ಬೋದು. ಮೈಂಡ್ಫುಲ್ ಈಟಿಂಗ್ ಅಂತಂದರೆ ಆಹಾರವನ್ನು ಸಂಪೂರ್ಣವಾಗಿ ಜಾಗೃತವಾಗಿ ಗಮನದಿಂದ ಪ್ರಸ್ತುತ ಕ್ಷಣದಲ್ಲಿ ತಿನ್ನೋದು. ಅಂತಂದರೆ ಏನು ತಿಂತಾ ಇದ್ದೀವಿ, ಎಷ್ಟು ತಿಂತಾ ಇದ್ದೀವಿ, ಅದು ದೇಹ ಹಾಗೂ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತ ಅರ್ಥಕೊಳ್ಳೋದೇ ಮೈಂಡ್ಫುಲ್ ಈಟಿಂಗ್. ಮೈಂಡ್ಫುಲ್ ಈಟಿಂಗಾ? ಇದನ್ನು ನಾವು ಕೇಳಿದಾಗ ಅನಿಸುತ್ತೆ ಸುಮಾರು ಜನ ಊಟ ಮಾಡೋವಾಗ ಟಿ ವಿ ನೋಡೋವಂಥದ್ದು, ಮತ್ತು ಊಟ ಮಾಡೋವಾಗ ಮೊಬೈಲ್ ನೋಡೋವಂಥದ್ದು, ಹಲವಾರು ಹವ್ಯಾಸಗಳನ್ನು ಊಟ ಮಾಡೋವಾಗ ಮಾಡ್ತಾ ಇರ್ತೀವಿ. ಇದು ಮೈಂಡ್ಫುಲ್ ಈಟಿಂಗೇ ಆಗತ್ತೆ ಅಂತ ಕೆಲವೊಬ್ರು ಹೇಳ್ಬೋದು. ಅದು ಹೇಗಾಗತ್ತೆ ಅಲ್ವಾ? ಮೈಂಡ್ಫುಲ್ ಈಟಿಂಗ್ ಅಂತಂದರೆ ನಾವು ಊಟದ ಕಡೆ ಗಮನ ಇಟ್ಟು ಊಟ ಮಾಡೋದು. ಏನು ಊಟ ಮಾಡ್ತಾ ಇದ್ದೀವಿ, ಎಷ್ಟು ಊಟ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗಮನವಿಟ್ಟು ತಿನ್ನೋದೇ ಈ ಮೈಂಡ್ಫುಲ್ ಈಟಿಂಗ್.

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 9:39. ಇದು ಆಕಾಶವಾಣಿ ಬೆಂಗಳೂರು. ಮೈಂಡ್ಫುಲ್ ಈಟಿಂಗು ಅಂತಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮೈಂಡ್ಫುಲ್ ಈಟಿಂಗು ಅಂತಂದರೆ ನಾವು ಊಟ ಮಾಡುವಾಗ ಊಟದ ಕಡೆ ಗಮನ ಇಟ್ಟು ಊಟ ಮಾಡುವಂಥದ್ದು. ಎಲ್ಲರಿಗೆ ಸಮಯ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಕೆಲಸ ಮುಗಿಸ್ಕೊಂಡು ಎದ್ನೋ ಬಿದ್ದನೋ ಅಂತ ಆಫೀಸ್ಗೆ ಹೋಗೋದೇ ಆಗೋಗುತ್ತೆ. ಅದರಲ್ಲಿ ಊಟ ಮಾಡೋಕ್ಕೆ ಎಲ್ಲರಿಗೆ ಟೈಮ್ ಇದೆ, ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲ. ಯಾವಾಗ ಟೈಮ್ ಸಿಗುತ್ತೋ ಆವಾಗ ಊಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳೋದು ಹಲವಾರು ಜನ ನಾವು ಕೇಳಿದ್ದೀವಿ. ಹೌದು ಸ್ನೇಹಿತರೆ, ನಮ್ಮ ಬಿಸಿ ಶೆಡ್ಯೂಲ್ನಲ್ಲಿ ನಾವು ಇದನ್ನು ಫಾಲೋ ಮಾಡೋದನ್ನು ಮರ್ತೇ ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಗೆ ಯಾರಿಗೂ ಸಹ ಸಮಯ ಇಲ್ಲ. ಎಲ್ರಿಗೂ ಸಹ 5 ನಿಮಿಷದಲ್ಲಿ ತಿಂಡಿ ತೀರ್ಥ ಸೇವನೆ ಮಾಡಿ ಓಡೋದೊಂದೇ ಗುರಿಯಾಗಿರುತ್ತೆ. ಅಥವಾ ಟಿ ವಿ ನೋಡಿಕೊಂಡು ಅದರಲ್ಲಿ ಬರುವ ಕ್ರೌರ್ಯ ದುಃಖ ಹತಾಶೆಗಳಿಗೆ ಸ್ಪಂದಿಸುತ್ತಾ ತಿಂತಾ ಇರ್ತೀವಿ. ಇಲ್ಲ ಅಂತಂದರೆ ಮೊಬೈಲ್ನಲ್ಲಿ ಬರುವ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡಿಕೊಂಡು ಏನೋ ತಿಂತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಅರಿವಿರವಲ್ಲ, ಹಾಗೆ ತಿಂತಾ ಇರ್ತೀವಿ. ಎಷ್ಟು ತಿಂತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಹ ನಮಗೆ ಗೊತ್ತಿರಲ್ಲ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಸಹ ಯೋಚನೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನು ಮುಂದೆ ಆದರೂ ನಾವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಕಾಳಜಿ ವಹಿಸೋಣ ಅಂತ ನಮಗೆ ನಾವು ಹೇಳ್ಕೋತೀವಿ. ಆದರೆ ಎಷ್ಟರ ಮಟ್ಟಿಗೆ ಅದನ್ನು ಅನುಸರಿಸ್ತೀವಿ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಮೃಗಶಿರ ಚಿತ್ರದ ಗೀತೆ ಅರ್ಜುನ್ ಜನಿ ಅವರು ಗೀತೆಯನ್ನು ಹಾಡಿದ್ದಾರೆ. ಅರ್ಜುನ್ ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ, ರವಿ ಬಸ್ರೂರ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಗಾನ ಗಂಗೆ ಕಾರ್ಯಕ್ರಮವನ್ನ. ಸ್ನೇಹಿತರೆ, ಮೈಂಡ್ಫುಲ್ ಈಟಿಂಗ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗಿನ ಒಂದು ಮಕ್ಕಳಿಗೆ ನಾವು ತರಕಾರಿಗಳನ್ನಾಗಿರ್ಬೋದು, ಸೊಪ್ಪುಗಳನ್ನಾಗಿರ್ಬೋದು, ಯಾವುದಾದ್ರೂ ಒಂದುಗಳನ್ನು ನಾವು ಅವ್ರ ಮುಂದೆ ಇಟ್ಟು ಇದು ಯಾವುದು ಅಂತ ಕೇಳಿದಾಗ ಅವರು ಹೇಳೋದ್ರಲ್ಲಿ ಖಂಡಿತ ತಡವಡಿಸ್ತಾರೆ. ಯಾಕೆಂತಂದರೆ ಯಾವ ತರಕಾರಿ ಇದು, ಯಾವ ಸೊಪ್ಪು ಇದು ಅನ್ನೋದ್ರ ಬಗ್ಗೆ ಸಹ ಅವ್ರಿಗೆ ಗೊತ್ತಿರುವಂತಹ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಒಂದಷ್ಟು ವರ್ಷ ನಾವು ಹಿಂದಕ್ಕೆ ಹೋದಾಗ ಎಲ್ಲರೂ ಒಟ್ಟಿಗೆ ಸುತ್ತ ಚಕ್ಲಂಬಕ್ಲ ಹಾಕಿ ನೆಲದ ಮೇಲೆ ಕೂತು ಊಟ ಮಾಡ್ತಾ ಇದ್ದಿದ್ದು ನೆನಪಿಗೆ ಬಂದಾಗ ಹೇಗಿರುತ್ತೆ ಅಲ್ವಾ? ಆಮೇಲೆ ಅಮ್ಮ ಮಾಡಿದ ಅಡುಗೆನ ಚಪ್ಪರಿಸಿ ಎಷ್ಟು ಚೆನ್ನಾಗಿದೆ ಅಂತ ಅಂದಿದ್ದು ಸಹ ನಮಗೆ ನೆನಪಿದೆ. ಆ ಅಡುಗೆಯಲ್ಲಿದ್ದ ಉಪ್ಪು, ಹುಳಿ, ಖಾರ ಹಾಗೆ ನೆನಪಿಗೆ ಬರುತ್ತೆ, ಹಾಗೆ ಹಸು ಸಹ ಆಗುತ್ತೆ. ಆಹಾ, ಏನು ತುಪ್ಪದ ಸುವಾಸನೆ ಹಾಗೂ ರುಚಿ! ಆ ತುಪ್ಪದ ಊಟನೇ ನಮಗೆಲ್ಲ ಸೇರ್ತಾ ಇರಲಿಲ್ಲ. ಉಪ್ಪಿಟ್ಟಿಗೆ ಹಾಕಿದ ಒಗ್ಗರಣೆ ರುಚಿಯಾಗಿರ್ಬೋದು, ಅದರಲ್ಲಿ ಹಾಕಿದ ತೆಂಗಿನಕಾಯಿಯ ಸಾರ, ತರಕಾರಿಗಳು ಹೆಚ್ಚಿದ ರೀತಿ, ಅದರ ಗಾತ್ರ, ಹಾಗೆ ಇನ್ನು ಅವರೇಕಾಯಿಯ ಸೊಗಡು, ಅಬ್ಬಬ್ಬಾ, ಇನ್ನು ಕೇಸರಿ ಬಾತ್ಗೆ ಬಂತಂದರೆ ಹುರಿದ ಸಣ್ಣ ರವಿಯ ಪರಿಮಳ, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ ಜೊತೆಗೆ ತಿಂತಾ ಇದ್ರೆ ಬಾಯಿಗೂ ನಾಲಿಗೆಗೂ ಅದರದೇ ಆನಂದ, ಕಣ್ಣಿಗೆ ಎಲ್ಲಿಲ್ಲದ ಖುಷಿ, ಹಾಗೆ ಮೂಗಿಗೆ ಪರಿಮಳದ ಹಬ್ಬ, ಇನ್ನು ಕಿವಿಗೆ ಚಪ್ಪರಿಸುವ ಕಲ್ರವ. ಆಹಾ, ಎಂಥ ಸೊಗಸಾದ ಒಂದು ದಿನಗಳನ್ನು ನಾವು ಕಳೆದು ಬಂದ್ವಿ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಅಂದರೆ ಈಗಿನ ಮಕ್ಕಳಿಗೆ ಊಟ ಅಂತಂದರೆ ಏನು, ಅನ್ನನೇ ಬೇಡ, ಬರೀ ಜಂಕ್ ಫುಡ್ ಇದ್ದರೆ ಸಾಕು ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಅದಕ್ಕೆ ಹಿರಿಯರೇ ಕಾರಣ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅನೂಪ್ ಹಾಗೂ ಲತಾ ಹಂಸಲೇಖ ಅವರು ಹಾಡಿರುವ ಜನಪದ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಮೈಂಡ್ಫುಲ್ ಈಟಿಂಗ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮೈಂಡ್ಫುಲ್ ಈಟಿಂಗ್ ಇದನ್ನ ಹೇಗೆ ಮಾಡೋದು ಅಂತಂದರೆ, ಪ್ರತಿ ತುಂಡನ್ನು ನಿಧಾನವಾಗಿ ಸರಿಯಾಗಿ ಅಗ್ಗುದು, ಅದರ ಸಾರವನ್ನು ಅನುಭವಿಸುತ್ತಾ ಅದನ್ನು ರುಚಿಸಬೇಕು. ಇದಕ್ಕೆ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಸ್ಪರ್ಶ ಕೂಡ ಸಹಾಯ ಮಾಡುತ್ತೆ. ಕಣ್ಣುಗಳು ಆಹಾರವನ್ನು ನೋಡಿ ಆನಂದಿಸಿದ್ರೆ ಕೈಗಳು ಅದನ್ನು ಸ್ಪರ್ಶಿಸುತ್ತವೆ. ಇನ್ನು ಮೂಗು ಅದರ ಸುವಾಸನೆಯನ್ನು ಗ್ರಹಿಸುತ್ತೆ. ನಾಲಿಗೆ ಅದರ ರುಚಿಯನ್ನು ಅನುಭವಿಸಿದ್ರೆ ಕಿವಿಯು ಆಹಾರವನ್ನು ಅಗೆಯುವಾಗ ಅದರ ಶಬ್ದವನ್ನು ಗ್ರಹಿಸುತ್ತೆ. ಹೀಗೆ ಆದಾಗಲೇ ದೇಹದಲ್ಲಿ ಜೀರ್ಣಕ್ರಿಯೆಗೆ ಬೇಕಾದಂತಹ ಅಂಶ ಉತ್ಪತ್ತಿಯಾಗಿ ಆಹಾರವು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಮೈಂಡ್ಫುಲ್ ಈಟಿಂಗಿಂದ ಆಗುವಂತಹ ಪ್ರಯೋಜನಗಳು ಏನು ಅಂತ ಕೇಳೋದಾದರೆ, ನಿಧಾನವಾಗಿ ತಿಂದು ಚೆನ್ನಾಗಿ ಜಗಿಯೋದ್ರಿಂದ ಜೀರ್ಣಶಕ್ತಿ ಸುಲಭ ಆಗುತ್ತೆ. ಹಾಗೆ ಅತಿಯಾಗಿ ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳೋದನ್ನು ಇದು ತಡೆಗಟ್ಟುತ್ತೆ. ಇನ್ನು ತೂಕ ನಿಯಂತ್ರಣದಲ್ಲಿಯೂ ಸಹ ಸಹಾಯ ಆಗುತ್ತೆ. ದೇಹವು ಪೌಷ್ಟಿಕಾಂಶಗಳನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತವೆ. ಹಾಗೆ ಆಸಿಡಿಟಿ, ಗ್ಯಾಸ್ಟ್ರಿಕ್ಕು, ಬ್ಲೋಟಿಂಗ್ ಕೂಡ ಇದರಿಂದ ತಡೆಗಟ್ಟಬಹುದು ಅನ್ನೋದು ತಜ್ಞರ ಒಂದು ಅಭಿಪ್ರಾಯ. ಇದಲ್ಲದೆ ಊಟದ ಮೇಲಿನ ಪ್ರೀತಿ ಹಾಗೂ ಬಾಂಧವ್ಯ ಸಹ ಹೆಚ್ಚಾಗುತ್ತೆ. ಊಟದ ರುಚಿ, ಸವಿ ಎಲ್ಲವೂ ಸಹ ನಮಗೆ ಅರಿವಾಗುತ್ತೆ. ನಿಜವಾದ ಹಸಿವಿನ ಅರಿವು ಸಹ ನಮಗಾಗತ್ತೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ನಮ್ಮ ಮೇಲೆ ನಮಗೆ ಪ್ರೀತಿ, ಕಾಳಜಿ, ಭಾವನಾತ್ಮಕವಾದಂತಹ ಸಂಬಂಧ, ಕೃತಜ್ಞತಾ ಭಾವ, ಸಂತೋಷ ಸಹ ಹೆಚ್ಚಾಗುತ್ತೆ ಈ ಮೈಂಡ್ಫುಲ್ ಈಟಿಂಗ್ ಮಾಡೋದ್ರಿಂದ.

0: ಸಮಯ ಆಗ್ತಾ ಇದೆ ಸರಿಯಾಗಿ 10:30. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಗಿರ್ಮಿಟ್, ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
1: ಮೀಟರ್ಗಳು
4: ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30 ಕ್ಕೆ
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾಡಿ.
1: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
2: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
0: ಚಂದದ ಗುಡಿ ಶ್ರೀಗಂಧದ ಗುಡಿ.
1: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
8: ಸಮಯ ಆಗ್ತಾ ಇದೆ 10:05. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಹೌದು ಸ್ನೇಹಿತರೆ, ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ. ಈ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳಿದ್ರೆ ಬರೀ ಈಟಿಂಗಿಗೆ ಅಷ್ಟೇ ಮೀಸಲಿಲ್ಲ, ಇದು ಕುಕ್ಕಿಂಗ್ಗೂ ಅಂದ್ರೆ ಅಡುಗೆಗೂ ಸಹ ಅನ್ವಯ ಆಗತ್ತೆ. ಈಗೇನಾಗಿದೆ ಅಂತಂದರೆ ಅಡುಗೆ ಮಾಡೋದಕ್ಕೂ ಸಮಯ ಇಲ್ಲದೆ ಎಲ್ಲಿಂದಲೋ ಕ್ಯಾರಿಯರ್ ಊಟವನ್ನು ನಾವು ತರಿಸ್ತೀವಿ, ಇಲ್ಲ ರೆಡಿ ಟು ಈಟ್ ಫುಡ್ಗಳನ್ನ ತಂದು ಸುಮ್ಮನೆ ಬಿಸಿ ಮಾಡ್ಕೊಂಡು ತಿಂದರೆ ಸಾಕಪ್ಪ, ಯಾರಪ್ಪ ಅಡುಗೆ ಮಾಡ್ತಾರೆ? ಕೆಲವೊಂದು ಕಡೆ ನೀವು ಗಮನಿಸಿರ್ಬೋದು, ಈ ಅಡುಗೆ ಮನೆ ಕಾನ್ಸೆಪ್ಟ್ಗಳು ಸಹ ನಾವು ಕಾಣಿಸಲ್ಲ ಅಂತೆ. ಯಾಕೆಂತಂದರೆ ಬೇರೆ ಕಡೆಯಿಂದ ನಾವು ಊಟವನ್ನು ತರಿಸೋವಾಗ ಅಡುಗೆ ಮನೆ ಯಾಕ್ರಿ ಬೇಕು, ಜಾಗ ವೇಸ್ಟು ಅನ್ನೋ ಒಂದು ಉದ್ದೇಶ ಇರುವಂಥವರು ಸಹ ಇದ್ದಾರೆ. ಈ ರೆಡಿ ಟು ಈಟ್ಗಳನ್ನ ತಯಾರು ಮಾಡೋದಕ್ಕೆ ಹಲವಾರು ತರಹದ ಆ್ಯಪ್ಗಳಿಂದ ಆರ್ಡರ್ ಕೂಡ ಸಹ ಮಾಡಿ ನಾವು ತಿಂತೀವಿ. ಆದರೆ ಒಮ್ಮೆ ನಾವು ಯೋಚನೆ ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ಆರೋಗ್ಯಕರ ಅಂತ ನಾವು ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾದಂತಹ ಒಂದು ವಿಷಯ. ಇದನ್ನು ಒಳ್ಳೆಯ ಪದಾರ್ಥಗಳಿಂದ ಮಾಡಿರ್ತಾರೋ ಇಲ್ವೋ, ಅಥವಾ ತಯಾರಿಸೋರ ಎಮೋಷನ್ ಹೇಗಿರುತ್ತೆ, ಇದೆಲ್ಲವೂ ಸಹ ಖಂಡಿತವಾಗ್ಲೂ ಗಮನವನ್ನು ಕೊಡಬೇಕಾಗತ್ತೆ. ಏನು ಎಮೋಷನ್ನ, ಯಾಕ್ರಿ ಅಡುಗೆ ಮಾಡೋಕ್ಕೆ ಎಮೋಷನ್ ಬೇಕು ಅಂತ ಕೇಳ್ತಾ ಇದ್ದೀರಾ? ಈ ಗೀತೆಯನ್ನು ಕೇಳಿ, ನಂತರ ನಾನು ಹೇಳ್ತೀನಿ ಎಮೋಷನ್ ಯಾಕೆ ಬೇಕು ಅಡುಗೆ ಮಾಡೋದ್ರಲ್ಲಿ.

ಸಮಯ ಆಗ್ತಾ ಇದೆ 10:15. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇದು ಆಕಾಶವಾಣಿ ಬೆಂಗಳೂರು. ಅಡುಗೆ ಮಾಡುವಾಗ ಎಮೋಷನ್ಸಿಂದ ಅಂದರೆ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನೀವು ನಂಬಿಬಿಟ್ರೆ ಬಿಡಿ ಸ್ನೇಹಿತರೆ, ಇದಂತೂ ಹೇಳಲೇಬೇಕು. ಏನಂದರೆ ನಾವು ಆಹಾರವನ್ನು ಕುಕ್ ಮಾಡುವಾಗ ಅದರಲ್ಲಿ ಯಾವ ಎಮೋಷನ್ಸ್ ತುಂಬಿರ್ತೀವೋ ಅದರಂತೆ ಆ ಆಹಾರ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಹಲವಾರು ಜನರ ಅಭಿಪ್ರಾಯ. ನಾವು ಪ್ರೀತಿ, ಕಾಳಜಿ, ಭರವಸೆ ಹಾಗೂ ಈ ರೀತಿಯ ಪಾಸಿಟಿವ್ ಎಮೋಷನ್ನಲ್ಲಿ ಆಹಾರ ತಯಾರನ್ನು ಮಾಡಿದ್ರೆ ಅಂತಹ ಊಟ ನಮ್ಮ ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗಿ ನಮಗೆ ಆರೋಗ್ಯ ಸಿಗುತ್ತೆ. ಅದೇ ಸಿಟ್ಟು, ದುಃಖ, ಹತಾಶೆ, ನಿರಾಸೆ, ಬೈಗುಳ ಹಾಗೂ ಇಂತಹ ಎಮೋಷನ್ಸಿಂದ ಕುಕ್ಕನ್ನು ಮಾಡಿದಾಗ ಅಂತಹ ಆಹಾರ ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗದೆ ಅನಾರೋಗ್ಯ ಉಂಟಾಗುತ್ತೆ ಅಂತ ಹೇಳೋದು ಹಲವಾರು ಜನರ ಒಂದು ಅಭಿಪ್ರಾಯ. ನೀವು ಗಮನಿಸಿರ್ಬೋದು, ಒಟ್ಟು ಕುಟುಂಬದಲ್ಲಿ ಹಲವಾರು ಜನರಿಗೆ ಅಡುಗೆನ ಪ್ರೀತಿಯಿಂದ ಮಾಡಿ ಬಡಿಸ್ತಾ ಇದ್ರು. ಬರೀ ಉಪ್ಪಿಟ್ಟು, ಕೇಸರಿ ಬಾತ್ ಅಷ್ಟೇ ಅಲ್ಲ, ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಸಹ ನಾವು ಜ್ಞಾಪಿಸ್ಕೊಳ್ಳಿ. ಯಾವ್ದ್ಯಾವ್ದು ಇತ್ತು ಅಂತ, ಚಕ್ಲಿ ಆಗಿರ್ಬೋದು, ಕೋಡ್ಬಳೆ, ಕಜ್ಜಾಯ, ಜಾಮೂನು, ಜಿಲೇಬಿ, ರವೆ ಉಂಡೆ, ಅವಲಕ್ಕಿ, ನಿಪ್ಪಟ್ಟು, ಪುಳಿಯೋಗರೆ, ಬಿಸಿ ಬೇಳೆ ಬಾತು, ಕಡುಬು, ಕೋಸಂಬರಿ, ಅಬ್ಬ ಎಷ್ಟು ಹೇಳಿದ್ರು ಸಾಲದು. ಆ ಕೈ ತುತ್ತು, ಆ ಬೆಳದುಂಗಳು ಊಟ, ನೀನು ಹೇಳ್ಕೊಂಡು ಹೋದ್ರೆ ಇದು ಒಂದು ಮುಗಿಯದ ಕತೆ ಅಂತಲೇ ಹೇಳ್ಬೋದು. ಬಾಯ್.

ಹೌದು ಸ್ನೇಹಿತರೆ, ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ಸಾಕಬೇಕು ಅಂತಂತಂದರೆ ಮೈಂಡ್ಫುಲ್ ಈಟಿಂಗ್ ಮತ್ತು ಮೈಂಡ್ಫುಲ್ ಕುಕ್ಕಿಂಗ್ ಇವೆರಡೂ ಸಹ ಸಮನಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದು ಆಗಬೇಕು ಅಂತಂದರೆ ಗಂಡು ಹೆಣ್ಣು ಅನ್ನುವ ಭೇದ ಇಲ್ಲದೆ ಅಡುಗೆ ಮಾಡೋದನ್ನು ಕಲಿತು ಒಬ್ಬರಿಗೊಬ್ಬರು ಖುಷಿಯಾಗಿ ಪ್ರೀತಿಯಿಂದ ಅಡುಗೆ ಮಾಡಲು ಸಹಕಾರ ಮಾಡಿದ ಅಡುಗೆ ಅಮೃತಕ್ಕೂ ಮಿಗಿಲು, ಹಾಗೂ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಸುತ್ತೆ. ಹಾಗಾಗಿ ಇನ್ನು ಮುಂದೆ ಆದರೂ ಆಹಾರಕ್ಕೂ ಕೆಲ ಸಮಯ ಮೀಸಲಿಡೋಣ. ಆಹಾರವನ್ನು ನಮ್ಮ ಕೈಯಾರೆ ನಾವೇ ಮಾಡಿ ಸವಿಯೋಣ, ಆನಂದಿಸೋಣ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ.

ಆಕಾಶವಾಣಿ ಬೆಂಗಳೂರು. ಈಗ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭದಲ್ಲಿದೆ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ. ಪಂಡಿತ್ ನರೇಂದ್ರ ಶರ್ಮಾ ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ. ನಂತರ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರು ಹಾಡಿರುವ ಹಮ್ ಕಿಸಿ ಸೇ ಕಮ್ ನಹಿ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಹಸರತ್ ಜೈಪುರಿ ಅವರ ಸಾಹಿತ್ಯವಿದೆ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಯಾದೋಗಿ ಭಾರತ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಿಶೋರ್ ಕುಮಾರ್ ಅವರು ಹಾಡಿರುವ ಫೂಲ್ ಕಿಲೇ ಹೇ ಗುಲ್ಶನ್ ಗುಲ್ಶನ್ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ. ಇದಾದ ನಂತರ ನೀವು ಕೇಳುವಿರಿ ಕೆ ಜಿ ದೇಸುದಾಸ್ ಅವರು ಹಾಡಿರುವಂತಹ ಸಾವನ್ ಕೋ ಆನೇದೋ ಚಿತ್ರದ ಗೀತೆ. ಫೋಕ್ ಜಮಿ ಅವರ ಸಾಹಿತ್ಯಕ್ಕೆ ರಾಜ್ ಕಮಲ್ ಅವರ ಸಂಗೀತ.

ಇದುವರೆಗೆ ಸುನೇರಿ ಪಲ್ಲಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11:30. ಈಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭದಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಈ ಗೀತೆಗಳನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಚಿತ್ರಕ್ಕಿದೆ.

ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಇಬ್ಬನಿ ಕರಗೀತೋ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಗೀತೆಗಳನ್ನು ಹಾಡಿದ್ದಾರೆ. ಜೀವದಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಚಿತ್ರಕ್ಕಿದೆ.

ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆಗಳು ಪ್ರಸಾರವಾಗುತ್ತವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆಗಳನ್ನು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

0: ಸವಿನೆನಪು ಇಲ್ಲಿಗೆ ಮುಕ್ತಾಯವಾಯಿತು.
1: ಆಕಾಶವಾಣಿಯ ಪಯಣ ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
3: ಮನರಂಜನೆಗೆ ಸಂಗೀತದ ಗಾನ,
4: ವಿಧ ವಿಧದ ಅವಳು ನುಡಿಸುತ್ತಿಹಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
5: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
3: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಮುಂದುವರೆದಿದ್ದು, ಉತ್ತರ ಕರ್ನಾಟಕ ಭಾಗದ 111 ತಾಲೂಕುಗಳಲ್ಲಿ 4 ವಾರಗಳಿಂದ ಒಣಹವೆ ಇದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ನೂತನ ಸಚಿವ ಸಂಪುಟದ ಸಭೆ ಬಳಿಕ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ರೆಡ್ ಮತ್ತು ಯೆಲ್ಲೋ ಝೋನ್ ಪರಿಶೀಲಿಸಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಣಯಿಸುವುದಾಗಿ ಮಾಹಿತಿ ನೀಡಿದರು. ಕೇಂದ್ರದ 10 ನಿಯಮಗಳ ಪ್ರಕಾರ ಆಗಸ್ಟ್ ಮಾಸಾಂತ್ಯದವರೆಗೆ ಬರ ಘೋಷಣೆ ಸಾಧ್ಯವಿಲ್ಲ, ನಿಯಮಾವಳಿ ಸಡಿಲಿಸುವಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಪ್ರಕಲ್ಪದಡಿ ಸಂಡೇಸ್ ಆನ್ ಬೈಸಿಕಲ್ಸ್ ಅಭಿಯಾನಕ್ಕೆ ಬಲ ತುಂಬಿರುವ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅಧ್ಯಕ್ಷರಾಗಿ ಶೆಟ್ಟೆಪ್ಪ ಫಿರಂಗಿ ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಶಿವಾನಂದ ದಂಡಾವತಿ ಮಠ್ ನೇಮಕಗೊಂಡಿದ್ದಾರೆ. ನೈರುತ್ಯ ರೈಲ್ವೆ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರದಲ್ಲಿ ಕಳೆದ ಜುಲೈ ತಿಂಗಳಾಂತ್ಯಕ್ಕೆ 793.31 ಕೋಟಿ ರೂಪಾಯಿ ಆದಾಯ ಗಳಿಸಿ ದಾಖಲೆ ನಿರ್ಮಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಒಟ್ಟು 4.69 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು 1.47 ಕೋಟಿ ಜನ ಪ್ರಯಾಣಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ಪಶ್ಚಿಮ ಘಟ್ಟದಲ್ಲಿ ಎಡಕುಮರಿ ಸಿರಿಬಾಗಿಲು ನಿಲ್ದಾಣಗಳ ನಡುವೆ ಕುಸಿದಿದ್ದ ಗುಡ್ಡದ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣಗಳ ನಡುವೆ ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಪುನಾರಂಭಗೊಂಡಿದೆ. ಹುಬ್ಬಳ್ಳಿಯ ಮಜೇಥಿಯಾ ಫೌಂಡೇಶನ್ ನಾಳೆ ಬೆಳಗ್ಗೆ 10:30 ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನವನಗರದ ರಮೀಲಾ ಹಾಸ್ಪೈಸ್ ಕ್ಯಾನ್ಸರ್ ಆರೈಕೆ ಮತ್ತು ಉಪಶಮನ ಆರೈಕೆ ಕೇಂದ್ರದ ಬಳಿ ನಿರ್ಮಿಸಿರುವ ನಕ್ಷತ್ರವನ ಮತ್ತು ಪಂಚವಟಿ ಉದ್ಯಾನದ ಉದ್ಘಾಟನೆಯಾಗಲಿದೆ. ಬಳಗಾನೂರಿನ ಶಿವಶಾಂತವೀರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಧಾರವಾಡ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಶೇಖ್ ಅಬ್ದುಲ್ ಅಲಿ ಸಿದ್ದಿಕಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಜೇಥಿಯಾ ಫೌಂಡೇಶನ್ ಅಧ್ಯಕ್ಷ ಡಾ ಜಿತೇಂದ್ರ ಮಜೇಥಿಯಾ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಫೌಂಡೇಶನ್ ಸಿಇಒ ಕೆ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ಆಪೂಸ್ ಮಾವು ಮಾರಾಟಕ್ಕೆ ವ್ಯವಸ್ಥಿತ ಮಾರುಕಟ್ಟೆ ಕಲ್ಪಿಸಲಾಗುವುದು ಎಂದು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಟಿಆರ್ ವೇದಮೂರ್ತಿ ತಿಳಿಸಿದ್ದಾರೆ. ಕುಂಭಾಪುರದ ತರಕಾರಿ ಉತ್ಕೃಷ್ಟತಾ ಕೇಂದ್ರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಮಾವಿನ ಉತ್ಪಾದನೆಯಲ್ಲಿ ಆವಿಷ್ಕಾರಿ ತಾಂತ್ರಿಕತೆಗಳು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಧಾರವಾಡ ಮಾವು ಬೆಳೆಗಾರರ ಬಳಗದ ಗೌರವಾಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಬೇಡಿಕೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ.

0: ಕಾರಿಗೆ ಬೇಕಾಗುವ ಅನೇಕ ರೀತಿಯ ಪರಿಕರಗಳನ್ನು, ಅದು ಮಾವಿನ ಪೊಟ್ಟಣ ಆಗಿರ್ಬೋದು, ಕ್ರೇಟ್ಸ್ ಗಳಾಗಿರ್ಬೋದು, ಮ್ಯಾಂಗೋ ಸ್ಪೆಷಲ್ ಆಗಿರ್ಬೋದು, ಹಣ್ಣಿನ ಹುಳ ನಿಯಂತ್ರಣ ಪದಾರ್ಥಗಳಾಗಿರ್ಬೋದು, ಕಟಾವು ಮಾಡಲು ದೋಟಿ ಇತ್ಯಾದಿ ಪರಿಕರ ಮತ್ತು ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸುವುದು. ಮಾವಿಗೆ ಬಹಳಷ್ಟು ಸಂಸ್ಕರಣಾ ಮತ್ತು ಮೌಲ್ಯವರ್ಧನೆ ಸಾಧ್ಯತೆಗಳಿದ್ದು, ಈಗಾಗಲೇ ಧಾರವಾಡದಲ್ಲಿ ಸ್ಥಾಪಿತವಾದ ಪ್ಯಾಕೇಜ್ ಹೌಸ್ ಅಥವಾ ಇಂಟಿಗ್ರೇಟೆಡ್ ಪ್ಯಾಕಿಂಗ್ ಹೌಸ್ ಅಂತ ನಾವು ಮಾಡಿದ್ದೀವಿ. ಮಾವು ಅಭಿವೃದ್ಧಿ ಕೇಂದ್ರದ ಅಡಿಯಲ್ಲಿ ಮಾವು ಸಂಸ್ಕರಣೆ ಮತ್ತು ಮಾವು ಅಭಿವೃದ್ಧಿ ಘಟಕವನ್ನು ಕೂಡ ಸ್ಥಾಪಿಸಲು ವಿನಂತಿ ಮಾಡಿದ್ದೇವೆ. ಪ್ರತಿ ವರ್ಷ ಮಾವು ಮೇಳ ಮತ್ತು ಮಾರಾಟ ಖರೀದಾರ ಮೇಳ ಮಾಡಲಿಕ್ಕೂ ಕೂಡ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಮಾವನ್ನು ಮಾರುವ ಸಲುವಾಗಿ ನಮಗೆ ಹಾರ್ಟಿನೆಟ್ ಮತ್ತು ಗ್ಲೋಬಲ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಜಿಜಿ ಆಪ್ ಅಥವಾ ಗ್ಯಾಪ್ ಅಂತ ನಾವೇನ್ ಹೇಳ್ತೀವಿ, ಪ್ರಮಾಣ ಪತ್ರಗಳನ್ನು ಕೂಡ ಮಾವು ಅಭಿವೃದ್ಧಿ ಮಂಡಳಿಯಿಂದ ನಮ್ಗೆ ಕೊಡಿಸಲಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದೀವಿ.
1: ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ವತಿಯಿಂದ ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ 10ನೇ ತಾರೀಖಿನಿಂದ 16ರವರೆಗೆ ನಡೆಯಲಿದೆ. ಕೆಬಿಎ ಅಧ್ಯಕ್ಷ ಮಧು ಬಂಗಾರಪ್ಪ ಧಾರವಾಡದಲ್ಲಿ ಮಾಹಿತಿ ನೀಡಿ, 19 ವರ್ಷದೊಳಗಿನವರ ಹಿರಿಯರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಈವರೆಗೆ 500 ಜನ ಬ್ಯಾಡ್ಮಿಂಟನ್ ಪಟುಗಳು ಹೆಸರು ನೋಂದಾಯಿಸಿದ್ದಾರೆ ಎಂದರು. ಧಾರವಾಡದ ಮರಾಠ ವಿದ್ಯಾಪ್ರಸಾರಕ ಮಂಡಳಿಯ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ವಿಭಾಗದ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ನಫೀಸಾ ದುತಿಯ ಥೈಲೆಂಡ್ನಲ್ಲಿ ನಡೆದ ಅಂತಾರಾಷ್ಟೀಯ ಟೇಕ್ವಾಂಡೋ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಸಂಸ್ಥೆಯ ಪ್ರಾಚಾರ್ಯರು ವಿಶ್ವಸ್ಥರು ಅಭಿನಂದಿಸಿದ್ದಾರೆ. ಮಹಾರಾಷ್ಟದ ಘೋಲಪ್ ಪ್ರಿಷಾ ಮತ್ತು ಅದ್ವಿಕ್ ಅಗರ್ವಾಲ್ 11 ವರ್ಷದೊಳಗಿನವರ ಫಿಡೆರೇಟೆಡ್ ರಾಷ್ಟೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಮೈಸೂರಿನಲ್ಲಿ ಮುಕ್ತಾಯಗೊಂಡ ಎಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ರಾಷ್ಟೀಯ ಚಾಂಪಿಯನ್ಶಿಪ್ನ ಕಿರಿಯರು ಹಾಗೂ ಹಿರಿಯರ ವಿಭಾಗದಲ್ಲಿ ಮಹಾರಾಷ್ಟ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಸೀನಿಯರ್ ವಿಭಾಗದಲ್ಲಿ ಪಶ್ಚಿಮ ಬಂಗಾಳ ತಂಡ 2ನೇ ಸ್ಥಾನ ಪಡೆಯಿತು. ಆತಿಥೇಯ ಕರ್ನಾಟಕ ತಂಡ ಕೇರಳಂ ತಂಡದ ಜೊತೆ ಜಂಟಿಯಾಗಿ 3ನೇ ಸ್ಥಾನ ಗಳಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. ಕೇಳಿದ್ರೆ ಇವತ್ತು ನಾವು August 1st week ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳಿದ್ರೇನೆ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಕೂಡ ನಾವು ಆಚರಿಸ್ತಾ ಇದೀವಿ. ಹಾಗಾಗಿ ಇವತ್ತು ಒಬ್ಬ ತಾಯಿ ತನ್ನ ಮಗುವಿಗೆ ಸ್ತನ್ಯಪಾನ ಮಾಡೋದ್ರಿಂದ ತಾಯಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಹಾಗೆ ತಾಯಿಗೆ ಅದು ಎಷ್ಟು ಮುಖ್ಯ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡೋದಕ್ಕಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿದ್ದಾರೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು.
2: ಈ ಸ್ತನ್ಯಪಾನ ಅಂದ್ರೆ ಒಂದು ಮಗುಗೆ ಮಾತ್ರ ಅಲ್ಲ, ತಾಯಿಗೂ ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವ ರೀತಿ ಅಂತ ಹೇಳಬಹುದಾ ನೀವು?
3: ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ತಾಯಿಗೆ ಕೂಡ ಇರುತ್ತೆ. ಇದನ್ನ ನಾವು ಇಮಿಡಿಯೇಟ್ಲಿ ಶುರು ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಗರ್ಭಕೋಶದ್ದು ಇನ್ವಲ್ಯೂಷನ್ ಅಂದ್ರೆ ಮತ್ತೆ ಅದ್ರ ಜಾಗಕ್ಕೆ ಬರ್ಬೇಕಲ್ವಾ, ಗರ್ಭಕೋಶ 9 ತಿಂಗಳಲ್ಲಿ ಏನು ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅದನ್ನ ಮತ್ತೆ ಅದ್ರ ಜಾಗಕ್ಕೆ ಬರಕ್ಕೆ ಹೆಲ್ಪ್ ಮಾಡೋದು ಬ್ರೆಸ್ಟ್ ಫೀಡಿಂಗ್.
2: ಓಕೆ.
3: ಬಿಕಾಸ್ ಅದರಿಂದ ರಿಲೀಸ್ ಆಗೋ ಹಾರ್ಮೋನ್ಸ್ ಓನ್ಲಿ ಕಾಸ್ ಯೂಟ್ರೈನ್ ಇನ್ವಲ್ಯೂಷನ್. ಅದ್ರ ಜೊತೆಗೆ ತಾಯಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಪೀರಿಯಡ್ಸ್ ಲೇಟ್ ಆಗಿ ಬರುತ್ತೆ. ಸೊ ಎಷ್ಟು ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ ಅಷ್ಟು ದಿವಸ ಅವ್ರಿಗೆ ಮುಟ್ಟು ಆಗದೆ ಇರುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ 6 ಮಂತ್ಸ್ ಬೇರೆ ಇನ್ನೇನು ಕೊಡಬೇಡಿ ಅಂತ ಕೂಡ ಹೇಳೋದು ಅದೇ ಕಾರಣದಿಂದ ಹೇಳೋದು.
2: ಓಕೆ ಮ್ಯಾಮ್, ಈಗ ನೀವು ಹೇಳಿದ್ರಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಒಳ್ಳೇದು ಅಂತ. ಈಗ ಹೆರಿಗೆ ಆದ ತಕ್ಷಣ ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೆ ರೆಡಿ ಇದ್ದಾಳೆ ಅಂತಾನಾ?
3: ಯೆಸ್, ವಿದಿನ್ 1/2 hour ನಾವು ಇನಿಷಿಯೇಟ್ ಮಾಡಿ ಅಂತ ಹೇಳ್ತೀವಿ. ಕೆಲವು ಸಿಸೇರಿಯನ್ ಮದರ್ಸ್ ಸ್ವಲ್ಪ ಅನಸ್ತೀಷೆಯಿಂದ ಹೊರಗೆ ಬರಕ್ಕೆ ನಾವು ವೇಟ್ ಮಾಡಬೇಕು ಅಂತ ಇದ್ದಾಗ ದೆನ್ ವಿ ಗಿವ್ ದಮ್ ಅಟ್ ಲೀಸ್ಟ್ ವಿದಿನ್ ಒನ್

0: 2 hours ಶುರು ಮಾಡಿ ಅಂತ ಹೇಳ್ತೀವಿ.
1: ಓಕೆ, ಹಾಗೆ ಕೆಲವು ತಾಯಂದ್ರು ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ತಯಾರೇ ಇರೋದಿಲ್ಲ, ಅಂದ್ರೆ ಈಗ ನನ್ನ ಬಾಡಿ ಸ್ಟ್ರಕ್ಚರ್ ಹಾಳಾಗತ್ತೆ ಅಂತ ಇರಬಹುದು, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅಂತ ಇರಬಹುದು, ಅಂತವ್ರನ್ನ ನೀವು ವೈದ್ಯರಾಗಿ ಹೇಗೆ ಪ್ರಿಪೇರ್ ಮಾಡ್ತೀರಾ?
0: ಸೊ ಬ್ರೆಸ್ಟ್ ಫೀಡಿಂಗ್ ಎಲ್ಲರೂ ಅನ್ಕೊಳ್ಳೋಂಗೆ ಹುಟ್ಟದ್ ಆದ್ಮೇಲೆ ಶುರು ಆಗುವಂತ ಕೆಲಸ ಅಲ್ಲ. ಸೊ ನಾವು ಆಸ್ ಆಬ್ಸ್ಟಿಟೀಷಿಯನ್ಸ್ ವಿ ಪ್ರಿಪೇರ್ ದೆಮ್ ಮುಂಚೆನೆ, ಡ್ಯೂರಿಂಗ್ ಡೆಲಿವರಿ 9 ತಿಂಗಳು ವಿ ಕೀಪ್ ಕೌನ್ಸಿಲಿಂಗ್ ದೆಮ್ ಬ್ರೆಸ್ಟ್ಸ್ ನ ರೆಡಿ ಮಾಡ್ತಾ. ಅದ್ರ ಜೊತೆಗೆ ಫ್ಲಾಟ್ ನಿಪ್ಪಲ್ಲು ಅಂತ ಇದ್ರೆ ನಾವು ಅದನ್ನ ಟ್ರೀಟ್ ಕೂಡ ಮಾಡ್ತೀವಿ, ನಿಪ್ಪಲ್ ಮಸಾಜಸ್ ಹೇಳಿ ನಿಪ್ಪಲ್ನ ಹೆಂಗೆ ಪುಲ್ ಮಾಡೋದು ಆಚೆ ಅಂತ ಕೂಡ ಹೇಳ್ಕೊಡ್ತೀವಿ. ಸೊ ಟು ಸಮ್ ಎಕ್ಸ್ಟೆಂಟ್ ತುಂಬಾ ಮದರ್ಸು ಬಿಫೋರ್ ಡೆಲಿವರಿನೇ ಪ್ರಿಪೇರ್ ಆಗಿರ್ತಾರೆ ಫಾರ್ ಬ್ರೆಸ್ಟ್ ಫೀಡಿಂಗ್. ನಾನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲೆ ಆಗೋ ಚೇಂಜಸ್, ಸಮ್ ವಿಮೆನ್ ಫೀಲ್ ನಮ್ಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ ದೊಡ್ಡದಾಗತ್ತೆ, ಎನ್ಲಾರ್ಜ್ ಆಗುತ್ತೆ, ಸ್ಯಾಗ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮ್ ಅಲ್ಲಿ ಅವರು ಬ್ರೆಸ್ಟ್ ನ ಅಡಿಕ್ವೇಟ್ ಆಗಿ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಟು ಪ್ರಿವೆಂಟ್ ದಟ್ ಎಲ್ರಿಗೂ ನಾವು ಹೇಳೋದು ಅದನ್ನೇ, ಒಳ್ಳೆ ಸಪೋರ್ಟ್ ಇರೋ ಬ್ರಾ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಎದೆಯ ತುಂಬಾ ಹಾಲು ತುಂಬಿಕೊಂಡಿದ್ದಾಗ ಅದು ವೇಟ್ ಆಗುತ್ತೆ ಬ್ರೆಸ್ಟ್ ಗೆ. ಸೊ ಇಟ್ ವಿಲ್ ಕೀಪ್ ಪುಲ್ಲಿಂಗ್ ದ ಬ್ರೆಸ್ಟ್ ಡೌನ್, ಕೆಳಗಡೆ ಜರ್ಕೊಳ್ತಾ ಇರುತ್ತೆ. ಸೊ ನಾವು ಆ ಟೈಮ್ ಅಲ್ಲಿ ಸಪೋರ್ಟ್ ಮಾಡಿದಾಗ ಲಿಗಮೆಂಟ್ ಟೈರ್ಸ್ ಆಗಲ್ಲ, ಹಂಗಾಗಿ ಸ್ಟ್ರೆಂತ್ ಉಳ್ಕೊಳ್ಳುತ್ತೆ ಬ್ರೆಸ್ಟ್ ದು.
1: ಓಕೆ, ಈಗ ನಾನ್ ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ಹೇಳೋ ಅಂತ ತಾಯಂದ್ರಿಗೆ ಏನಾದ್ರೂ ತೊಂದರೆಗಳಾಗತ್ತಾ?
0: ಬ್ರೆಸ್ಟ್ ಫೀಡ್ ಮಾಡಲ್ಲ ಅಂತ ತೊಂದರೆಗಳಾಗೋದ್ರಕ್ಕಿಂತಲೂ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಏನ್ ಅಡ್ವಾಂಟೇಜಸ್ ಅನ್ನೋದ್ರ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ ಆಸ್ ಆಬ್ಸ್ಟಿಟೀಷಿಯನ್. ಲಾಂಗ್ ಟರ್ಮ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಇಂದ ನೀವು ಎಷ್ಟೊಂದು ಕ್ಯಾನ್ಸರ್ ನ ಕೂಡ ಕಡಿಮೆ ಮಾಡಬಹುದು. ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಎಲ್ಲದ್ರದ್ದು ರಿಸ್ಕ್ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಹೆಲ್ಪ್ಸ್ ಇನ್ ಬಾಂಡಿಂಗ್ ಅಲ್ವಾ, ಎದೆ ಫೀಡ್ ಮಾಡಿದಾಗ ಮದರ್ ಫೀಲ್ಸ್ ಮೋರ್ ಕಾನ್ಫಿಡೆಂಟ್, ತಾಯಿಗೆ ತನ್ನ ದೇಹದ ಮೇಲೆ ತನಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದ್ರ ಜೊತೆಗೆ ಮಗು ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಪ್ಲಸ್ ಫಸ್ಟ್ 6 to 8 months ಪೀರಿಯಡ್ಸ್ ಬಂದಿಲ್ಲ ಅಂದ್ರೆ ಶಿ ಈಸ್ ಆಲ್ ದ ಮೋರ್ ಕಂಫರ್ಟಬಲ್ ಇನ್ ಹರ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀವಿ ಟು ಗೋ ಅಹೆಡ್ ವಿತ್ ಬ್ರೆಸ್ಟ್ ಫೀಡಿಂಗ್. ಬಟ್ ಇರ್ತಾರೆ ಕೆಲವೊಬ್ರು, ದೇ ವುಡ್ ಸೇ ನಂಗೆ ಆಗ್ತಾ ಇಲ್ಲ, ನಂಗೆ ಆಗ್ತಾ ಇಲ್ಲ. ಇಟ್ಸ್ ಅಲ್ಟಿಮೇಟ್ಲಿ ದ ಪೇಷಂಟ್ಸ್ ಡಿಸಿಷನ್. ಬಟ್ ನಾವು ಎಷ್ಟು ಪ್ರಯತ್ನ ಮಾಡೋಕ್ಕಾಗುತ್ತೆ ಫ್ರಮ್ ದ ಟೈಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ಆದಾಗಿಂದ ವಿ ವಿಲ್ ಪ್ರಿಪೇರ್ ದೆಮ್ ಫಾರ್ ಬ್ರೆಸ್ಟ್ ಫೀಡಿಂಗ್.
1: ಹಾಗೆ ಇವಾಗ ಕೆಲವರಿಗೆ ಹಾಲು ತುಂಬಿಕೊಂಡು ನೋವು ಬರೋದಿರಬಹುದು, ಅಥವಾ ಆ ಒಂದು ಬ್ರೆಸ್ಟ್ ಜಾಗ ಊತ ತರ ಕಾಣಿಸಬಹುದು, ಇದನ್ನೆಲ್ಲ ಹೇಗೆ ತಡಿಬಹುದು?
0: ಹಾಲು ತುಂಬಿಕೊಂಡಿರೋದು ತುಂಬಾ ಸಹಜ. ಇನಿಷಿಯಲಿ ಏನಾಗುತ್ತೆ, ಫಸ್ಟ್ 1 month ನಿಮ್ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಹಾಲು ಸೆಕ್ರೀಟ್ ಮಾಡಬೇಕು ಬೇಬಿಗೆ ಅಂತ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೆಕ್ರೀಟ್ ಮಾಡಕ್ ಶುರು ಮಾಡುತ್ತೆ. ದಟ್ ಇಸ್ ಹೌ ನೇಚರ್ ಇಸ್ ಬಾಡಿ. 1-3 months ಡೌನ್ ದ ಲೇನ್ ಬಾಡಿಗೆ ಅರ್ಥ ಆಗುತ್ತೆ ಎಷ್ಟು ಬ್ರೆಸ್ಟ್ ಮಿಲ್ಕ್ ಸೆಕ್ರೀಟ್ ಮಾಡಿದ್ರೆ ಮಗುಗೆ ಸಾಕು ಅಂತ. ಸೊ ಅವಾಗ ನಿಮ್ಗೆ ಸೋರೋದು, ತುಂಬಿಕೊಳ್ಳೋದು ಆ ತರದೆಲ್ಲ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಆಗುತ್ತೆ. ಬಟ್ ಆ ತರ ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನ ರಿಲೀಫ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಪೇನು, ಸ್ವೆಲ್ಲಿಂಗು ಅಥವಾ ರೆಡ್ನೆಸ್ ಶುರು ಆಯ್ತು ಅಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಬಟ್ ಯಾವುದೇ ಟೈಮಲ್ಲಿ ನಿಮ್ಗೆ ಇಮಿಡಿಯೇಟ್ಲಿ ವಿದಿನ್ 1 or 2 months ಎದೆ ತುಂಬಿಕೊಂಡಾಗ ಇಮಿಡಿಯೇಟ್ಲಿ ಹಾಟ್ ಫೋಮೆಂಟೇಷನು ಅಥವಾ ಕೋಲ್ಡ್ ಐಸ್ ಪ್ಯಾಕ್ಸ್ ಅಥವಾ ಹಾಟ್ ಪ್ಯಾಕ್ಸ್ ಇಟ್ಕೊಂಡು ಅದನ್ನ ರಿಲೀವ್ ಮಾಡ್ಕೊಳ್ಬೇಕು ಅಥವಾ ಹಿಂಡ್ಬೇಕು ಹಾಲನ್ನ. ಮಗು ಕುಡಿದ್ರೆ ತುಂಬಾ ಒಳ್ಳೇದು, ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಹಿಂಡ್ಬಿಟ್ಟು ಚಲ್ಬೇಕು ಹಾಲನ್ನ. ತಾಯಿ ಹಾಲು ಕೊಡೋದ್ರಿಂದ ಬರೀ ಮಗುಗೆ ಒಳ್ಳೇದಲ್ಲ, ನೀವೇ ಹೇಳ್ದಂಗೆ ಎಷ್ಟೊಂದು ತಾಯಿ ಅಡ್ವಾಂಟೇಜಸ್ ಕೂಡ ಇದೆ. ಅದ್ರ ಜೊತೆಗೆ ಮಗುಗೆ ತಾಯಿ ಹಾಲಲ್ಲಿ ಸಿಗುವಂತ ಪೌಷ್ಟಿಕ ಅಂಶಗಳು ಫಾರ್ಮುಲಾ ಮಿಲ್ಕ್ ಅಲ್ಲಿ ಸಿಗುತ್ತೆ, ಬಟ್ ತಾಯಿ ಹಾಲ್ ಇಸ್ ಮೋಸ್ಟ್ ನ್ಯಾಚುರಲ್. ಸೊ ಆ ತರ ಹೇಳ್ಬಹುದು.
1: ಬ್ರೆಸ್ಟ್ ಪಂಪ್ ಮಾಡಿ ಇಡ್ತಾರೆ ಕೆಲವರು, ಆ ಸ್ಟೋರೇಜ್ ಮಾಡಿರೋ ಹಾಲನ್ನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ತುಂಬಾ ಕಡೆ ಹೇಳ್ತಾರೆ. ತಾಯಂದ್ರಿಗೂ ಅದನ್ನ ನೀವು ಪಂಪ್ ಮಾಡಿಡೋದ್ರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ, ಇದು ಎಷ್ಟರ ಮಟ್ಟಿಗೆ ಸತ್ಯ? ಅಂದ್ರೆ ಈಗ ಕೆಲವರು ವರ್ಕಿಂಗ್ ವುಮೆನ್ ಇರ್ತಾರೆ, ಕೊಡಬೇಕು, ಬಟ್ ಅವ್ರು ಇಟ್ಬಿಟ್ಟು ಹೋಗ್ತಾರೆ ಮನೇಲಿ, ಮನೇಲಿರೋರು ಕುಡಿಸ್ತಾರೆ ಅಂದಾಗ ಇಸ್ ಇಟ್ ಸೇಫ್ ನಿಮ್ಮ ಪ್ರಕಾರ?
0: ಡೆಫಿನೆಟ್ಲಿ ಇಟ್ ಇಸ್ ಸೇಫ್. ಐ ಆಮ್ ಆಲ್ಸೋ ವರ್ಕಿಂಗ್ ವುಮೆನ್, ಸೊ ವಿ ಆಲ್ ಹ್ಯಾವ್ ಪಂಪ್ಡ್ ಮಿಲ್ಕ್ ಅಂಡ್ ಫೆಡ್ ಅವರ್ ಬೇಬೀಸ್. ಅದರಿಂದ ತಪ್ಪು ಯಾವಾಗ ಆಗುತ್ತೆ, ಅದರಿಂದ ತೊಂದರೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಇರೋ ಟೈಮಿಂಗ್ ನ ಮೇಂಟೈನ್ ಮಾಡಬೇಕು. ಸೊ ರೆಫ್ರಿಜರೇಟರ್ ಅಲ್ಲಿ ಎಷ್ಟು ದಿವಸ ಇಡಬಹುದು, ಫ್ರೀಜರ್ ಅಲ್ಲಿ ಎಷ್ಟು ದಿವಸ ಇಡಬಹುದು ಅನ್ನೋದು ನಮಗೆ ಗೊತ್ತಿದ್ರೆ ತೊಂದರೆಗಳು ಮಾತ್ರ ಡೆಫಿನೆಟ್ಲಿ ಆಗಲ್ಲ. ಇಟ್ ಇಸ್ ಕ್ವೈಟ್ ಸೇಫ್ ಟು ಫೀಡ್ ಯುವರ್ ಬೇಬಿ ವಿತ್ ಪಂಪ್ಡ್ ಮಿಲ್ಕ್, ಇದರಿಂದ ತಾಯಿಗೆ ಕೂಡ ಹೆಲ್ಪ್ ಆಗುತ್ತೆ.
1: ಓಕೆ, ಆಗ್ಲೇ ನೀವು ಪೋಸ್ಟ್ ಪಾರ್ಟಮ್ ಬಗ್ಗೆ ಹೇಳ್ತಾ ಇದ್ರಿ, ಈಗ ಕೆಲವು ತಾಯಂದ್ರು ಡಿಪ್ರೆಷನ್ ಗೆ ಹೊರಟೋಗ್ತಾರೆ ಆ ಟೈಮ್ ಅಲ್ಲಿ, ಆ ಮೊಮೆಂಟ್ ಅಲ್ಲಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕೂ ಅವ್ರಿಗೆ ಮನಸ್ಸಿರಲ್ಲ, ಅಂತವ್ರನ್ನ ನೀವು ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ?
0: ಬಾಣಂತಿಯರು ಡಿಪ್ರೆಷನ್ ಹೋಗೋದು ನಾವು ಅನ್ಕೊಂಡಿರೋಷ್ಟಕ್ಕಿಂತಲೂ ತುಂಬಾ ಕಾಮನ್. ಸೊ ಅದರಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಫಸ್ಟ್ ಟೈಪ್ ಅಂತ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಬರೀ ಬ್ಲೂಸ್, ಸುಮ್ನೆ ಬೇಜಾರಾಗೋದು, ಕೆಲಸ ಮಾಡಕ್ಕಾಗ್ಲಿ, ಮಗು ನೋಡ್ಕೊಳಕ್ಕಾಗ್ಲಿ,

0: ಇಂಟ್ರೆಸ್ಟ್ ಇಲ್ಲದೆ ಇರೋದು. ಸೊ ಈ ತರ ಎಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಬರೀ ಕೌನ್ಸಿಲಿಂಗ್ ಇಂದ ಹೊರಗೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಸೈಕ್ಯಾಟ್ರಿಸ್ಟ್ ರೋಲ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ವಿ ಆಲ್ವೇಸ್ ಟೇಕ್ ಅ ಹೆಲ್ಪ್ ಆಫ್ ಸೈಕ್ಯಾಟ್ರಿಸ್ಟ್. ಅವ್ರನ್ನ ಕರ್ಸ್ಬಿಟ್ಟು ಮಾತಾಡಿಸಿದಾಗ, ಕೌನ್ಸಿಲಿಂಗ್ ಮಾಡಿಸಿದಾಗ, ಪ್ಲಸ್ ಫ್ಯಾಮಿಲಿ ಜೊತೆಗೆ ಮಾತಾಡಿದಾಗ ನಾವು ಮೋಸ್ಟ್ ಆಫ್ ದೀಸ್ ವುಮೆನ್ ವಿದಿನ್ 2 weeks ಆರಾಮಾಗ್ಬಿಡ್ತಾರೆ. ಸೊ ಅಲ್ಲಿ ತನಕ ವಿ ವಿಲ್ ಟ್ರೈ ಟು ಪುಷ್ ದೆಮ್ ಟು ಬ್ರೆಸ್ಟ್ ಫೀಡ್. ಎಷ್ಟಾಗುತ್ತೆ ಅಷ್ಟು ಎನ್ಕರೇಜ್ ಮಾಡಿ ಪುಷ್ ಮಾಡ್ತೀವಿ. ಸಿವಿಯರ್ ಕೇಸಸ್ ಇದ್ದಾಗ, ಟ್ಯಾಬ್ಲೆಟ್ಸ್ ಅಥವಾ ರೀಸ್ಟ್ರೈನ್ಮೆಂಟ್ ಅವಶ್ಯಕತೆ ಇದ್ದಾಗ ನಾವು ಬ್ರೆಸ್ಟ್ ಫೀಡಿಂಗ್ ಸೇಫ್ ಟ್ಯಾಬ್ಲೆಟ್ಸ್ ನ ಕೊಟ್ಬಿಟ್ಟು ವಿ ವಿಲ್ ಟ್ರೈ ಟು ಎನ್ಕರೇಜ್ ದೆಮ್ ಟು ಬ್ರೆಸ್ಟ್ ಫೀಡ್. ಬಟ್ ಇದರಲ್ಲಿ ಬರೀ ಆ ಬಾಣಂತಿ ಅನ್ನೋದಕ್ಕಿಂತಲೂ ಫುಲ್ ಫ್ಯಾಮಿಲಿ ಹೌ ಇಟ್ ಇಸ್ ಟ್ರೀಟಿಂಗ್ ಹರ್, ಹೆಂಗ್ ಎನ್ಕರೇಜ್ ಮಾಡ್ತಾರೆ ಅನ್ನೋದು ಮುಖ್ಯ.
1: ಓಕೆ, ಫ್ಯಾಮಿಲಿ ಅಂತ ಹೇಳ್ತಾ ಇದೀರಾ, ಹೇಗೆ ಇರಬೇಕು ಆ ಫ್ಯಾಮಿಲಿ ಸಪೋರ್ಟ್ ಒಬ್ಬ ಹೊಸ ತಾಯಿ ಅಂದ್ರೆ, ಇವಾಗ ಮೊದಲನೇ ಸರಿ ತಾಯಿ ಆಗಿರುವಂತವ್ರಿಗೆ ಆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೇಗಿರ್ಬೇಕು ಅಂತ ಹೇಳ್ತೀರಾ ಈ ಒಂದು ವಿಷಯದಲ್ಲಿ?
0: ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಫ್ಯಾಮಿಲಿ ಬಗ್ಗೆ ವಿ ಆಲ್ವೇಸ್ ಫರ್ಗೆಟ್. ಈಗ ಎಷ್ಟೊಂದ್ ಜನ ಹೇಳ್ತಾರೆ ನನ್ನ ಬಾಣಂತಿಯಲ್ಲಿ ಹೆಂಗ್ ನೋಡ್ಕೊಂಡಿದ್ರು ಅನ್ನೋದು ತುಂಬಾ ನೆನಪಿರುತ್ತೆ ಅಂತ ಹೇಳಿ. ದಟ್ ಇಸ್ ವೆರಿ ಟ್ರೂ. ಯಾಕೆ ಅಂತ ಹೇಳಿದ್ರೆ, ಶಿ ಹ್ಯಾಸ್ ಗಾನ್ ಥ್ರೂ ಸೋ ಮಚ್. ಅವರೊಂದು ಹೊಸ ಜೀವ ಹೊರಗಡೆ ತಂದ್ರು, ನೀವು ರಿಸ್ಟ್ರಿಕ್ಷನ್ಸ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಬಾಣಂತಿ ಅದ್ ಮಾಡಬಾರ್ದು, ಬಾಣಂತಿ ಇದ್ ಮಾಡಬಾರ್ದು, ತಿನ್ಬಾರ್ದು, ನೀರ್ ಕುಡಿಬಾರ್ದು, ಈ ತರದೆಲ್ಲ ತುಂಬಾ ತಪ್ಪು ಕಲ್ಪನೆಗಳಿದೆ. ಆತರ ತಪ್ಪು ಕಲ್ಪನೆಗಳು ನೀವು ಶೇರ್ ಮಾಡೋದು ಒಂದ್ ಕಡೆ ಇರುತ್ತೆ, ಅದನ್ನ ಫೋರ್ಸ್ ಮಾಡೋದು ಒಂದ್ ಕಡೆ ಇರುತ್ತೆ. ಸೊ ತುಂಬಾ ಜನ ಬಾಣಂತಿಯರಿಗೆ ಇಟ್ ಇಸ್ ಬೀಯಿಂಗ್ ಫೋರ್ಸ್ಡ್ ಅಪಾನ್, ನೀವು ಇದನ್ನ ಮಾಡ್ಲೇಬಾರ್ದು, ರೂಮ್ ಇಂದ ಹೊರಗೆ ಬರ್ಲೇಬಾರ್ದು, ಆತರ ಎಲ್ಲ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಗೋಯಿಂಗ್ ಟು ಡಿಪ್ರೆಷನ್. ಸೊ ಇದನ್ನ ನಾವು ತಡೆಗಟ್ಟಬೇಕು. ಫ್ಯಾಮಿಲಿ ಆಸ್ ಅ ಹೋಲ್ ಬಾಣಂತಿನ ಸಪೋರ್ಟ್ ಮಾಡಬೇಕು. ಟೆಂಡರ್ ಲವಿಂಗ್ ಕೇರ್ ಅಂತ ಹೇಳ್ತೀವಿ ಮೋಸ್ಟ್ ಆಫ್ ಅವರ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದೇ ಇರುತ್ತೆ. ಸೊ ನೀವು ಹೆಂಗ್ ನೋಡ್ಕೊಳ್ತೀರಾ ಬಾಣಂತಿನ, ಯಾವ ತರ ಮಾತಾಡಿಸ್ತೀರಾ, ಎಷ್ಟು ಆಕ್ಟಿವ್ ಆಗಿ ಇಡಕ್ಕಾಗುತ್ತೆ ಅನ್ನೋದು ತುಂಬಾ ಮುಖ್ಯ. ಸೊ ಫ್ಯಾಮಿಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್.
1: ಖಂಡಿತ. ಅಂದ್ರೆ ಈಗ ಒಂದು ಮಹಿಳೆ ಕೆಲಸ ಮಾಡಬೇಕು ಅಂತಾಗ್ಲಿ, ಅಥವಾ ಅವಳನ್ನ ನಾವು ನೋಡ್ಕೊಳ್ಳೋ ಅಂತ ರೀತಿಯಲ್ಲಾಗ್ಲಿ, ಫ್ಯಾಮಿಲಿ ಖಂಡಿತ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡೇ ಮಾಡುತ್ತೆ. ಈಗ ಒಬ್ಬ ಬಾಣಂತಿನ ತಗೊಂಡಾಗ ಮೇಜರ್ ನಾವು ಕೇಳುವಂತಹ ಸಮಸ್ಯೆ ಅಂದ್ರೆ, ನನಗೆ ಯಾಕೋ ಹಾಲು ಬರ್ತಾ ಇಲ್ಲ, ನನ್ನ ಹಾಲು ನನ್ನ ಮಗುಗೆ ಸಾಕಾಗ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ನೀವು ಮೆಡಿಕಲಿ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಹಾಲು ಬರೋದಕ್ಕೆ?
0: ಡೆಫಿನೆಟ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಇದೆ, ಟ್ಯಾಬ್ಲೆಟ್ಸ್, ಗ್ರಾನ್ಯೂಲ್ಸ್ ಅಂತ ಕೊಡ್ತೀವಿ. ಬಟ್ ಈ ತರ ಯಾವಾಗ ಬರ್ತಾರೆ ಗೊತ್ತಾ, ಮೋಸ್ಟ್ ಆಫ್ ದ ಪೇಷಂಟ್ಸ್ ಫಸ್ಟ್ ಫ್ಯೂ ಮಂತ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಹಾಲು ಕಂಟಿನ್ಯೂಸ್ ಆಗಿ ಸೋರ್ತಾ ಇತ್ತು ಮೇಡಮ್, ಇವಾಗ ನೋಡಿದ್ರೆ ಬರ್ತಾನೆ ಇಲ್ಲ, ನನ್ಗನ್ಸುತ್ತೆ ಸಡನ್ ಆಗಿ ಹಾಲು ಡ್ರಾಪ್ ಆಗಿದೆ ಅಂತ. ಈ 3-4 months ಆದ್ಮೇಲೆ ತುಂಬಾ ಜನ ಪೇಷಂಟ್ಸ್ ವಾಪಸ್ ಬರ್ತಾರೆ ಈ ತರ ಕೇಳ್ಕೊಂಡು. ಬಟ್ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಹೌ ನ್ಯಾಚುರಲ್ ಮೆಕ್ಯಾನಿಸಮ್ ಇಸ್. ಮುಂಚೆ ಬಾಡಿಗೆ ಗೊತ್ತಿರಲ್ಲ ಎಷ್ಟು ಸೆಕ್ರೀಟ್ ಮಾಡಬೇಕು ಅಂತ ನಾನು ಹೇಳ್ದಂಗೆ. ಸೊ ಇವೆಂಚುಲಿ ಬಾಡಿಗೆ ಅರ್ಥ ಆಗುತ್ತೆ ಮಗುಗೆ ಎಷ್ಟು ಡಿಮ್ಯಾಂಡ್ ಸಪ್ಲೈ ಇದು. ಸೊ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಷ್ಟು ಮಾತ್ರ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಎಲ್ಲಾ ತಾಯಿಗೆ ಅದೊಂದು ಸೆಲ್ಫ್ ಡೌಟ್ ಇದ್ದೇ ಇರುತ್ತೆ, ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋ ಹಾಲು ಸಾಕಾಗುತ್ತಾ ಮಗುಗೆ, ಸಾಕಾಗುತ್ತಾ ಮಗುಗೆ ಅಂತ. ಬಟ್ 95% ಆಫ್ ದ ಟೈಮ್ ಸಾಕಾಗ್ತಾ ಇರುತ್ತೆ, ಇಟ್ ಇಸ್ ಜಸ್ಟ್ ಯುವರ್ ಸೆಲ್ಫ್ ಡೌಟ್ ಅಷ್ಟೇ. ಕೆಲವೊಂದ್ಸರ್ತಿ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಲೈಕ್ ತಾಯಿ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮದರ್ ಟು ಬಿ ಹ್ಯಾಪಿ ಪೋಸ್ಟ್ ಪಾರ್ಟಮ್ ಅಲ್ಲಿ, ಬಿಕಾಸ್ ಏನೇ ಇಮೋಷನಲ್ ಚೇಂಜಸ್ ಆಗುತ್ತೆ ತಾಯಿಗೆ, ಅದೆಲ್ಲಾನು ನಮ್ಗೆ ಇಂಡೈರೆಕ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ ನ ಕಡಿಮೆ ಮಾಡ್ಬಿಡುತ್ತೆ. ಡೈರೆಕ್ಟ್ ಲಿಂಕ್ ಇರೋದ್ರಿಂದ ಈ ತೊಂದರೆಗಳಾಗೋ ಚಾನ್ಸಸ್ ತುಂಬಾ ಜಾಸ್ತಿ. ಅದಕ್ಕೆ ನಾವು ಬಾಣಂತಿಯರಿಗೆ ಖುಷಿಯಾಗಿರಿ, ಆದಷ್ಟು ಒಳ್ಳೇದನ್ನ ಯೋಚನೆ ಮಾಡಿ, ಥಿಂಕ್ ಅಬೌಟ್ ದ ಹ್ಯಾಪಿ ಟೈಮ್ಸ್ ಅಂತಾನೆ ಹೇಳ್ತಾ ಇರ್ತೀವಿ. ಸೊ ಕೆಲವು ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ ಇದ್ದಾಗ, ನಿದ್ದೆ ಸರಿಗಾಗದೆ ಇದ್ದಾಗ, ಅಥವಾ ಮನೆಯದ ಏನಾದ್ರು ಸ್ಟ್ರೆಸ್ ಇದ್ದಾಗ, ಇಮೋಷನಲ್ ಬ್ರೇಕ್ ಡೌನ್ ಆದಾಗ ಹಾಲು ಕಡಿಮೆ ಅನ್ಸುತ್ತೆ. ಇದೆಲ್ಲ ಫ್ಯಾಕ್ಟರ್ಸ್ ತೆಗ್ದಾಗ ಇಮಿಡಿಯೇಟ್ಲಿ ಹಾಲು ವಾಪಸ್ ಬರಕ್ ಶುರು ಆಗುತ್ತೆ. ಸೊ ದೇ ಡೋಂಟ್ ಹ್ಯಾವ್ ಟು ವರಿ. ಅದಕ್ಕೂ ಮಿಕ್ಕಿ ಹಾಲು ಇನ್ನೂ ಕಡಿಮೆ ಅನ್ಸ್ತು ಅಂತ ಹೇಳಿದ್ರೆ ವಿ ಗಿವ್ ದಮ್ ಟ್ಯಾಬ್ಲೆಟ್ಸ್ ಟು ಇನ್ಕ್ರೀಸ್ ಮಿಲ್ಕ್.
1: ಓಕೆ, ಅದರಿಂದ ಮಗುಗೇನು ತೊಂದರೆ ಆಗೋದಿಲ್ವಾ?
0: ನೋ, ಆಕ್ಚುಲಿ ಡಯಟ್ ಕೂಡ ಹೇಳ್ತೀವಿ, ತುಂಬಾ ಡಯಟರಿ ಐಟಮ್ಸ್ ಇರುತ್ತವೆ ದಟ್ ವಿಲ್ ಇನ್ಕ್ರೀಸ್ ದ ಲ್ಯಾಕ್ಟೇಷನ್. ಸೊ ಆತರ ಡಯಟರಿ ಐಟಮ್ಸ್ ಅಲ್ಲೂ ನಮ್ಗೆ ಬಂದಿಲ್ಲ ಹಾಲು ಅಂತ ಹೇಳಿದ್ರೆ ಮಾತ್ರ ವಿ ಅಡ್ವೈಸ್ ಫಾರ್ ಟ್ಯಾಬ್ಲೆಟ್ಸ್.
1: ಓಕೆ, ಈಗ ಎದೆ ಹಾಲು ಉತ್ಪನ್ನ ಆಗಬೇಕು ಅಂದ್ರೆ ಬೇಸಿಕಲಿ ಈ ಫುಡ್ ತಿಂದ್ರೆ ಆಗತ್ತೆ ಅನ್ನುವಂಥದ್ದಿದ್ರೆ ಯಾವ ಡಯಟ್ ನ ಫಾಲೋ ಮಾಡಬೇಕಾಗತ್ತೆ?
0: ಗ್ಯಾಲೆಕ್ಟೋಗಾಗ್ಸ್ ಅಂತ ಹೇಳ್ತೀವಿ ಈ ತರ ಫುಡ್ಸ್ ಗೆ, ವಿಚ್ ವಿಲ್ ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್. ತುಂಬಾ ಇದೆ ನಮ್ಗೆ, ನಾವು ಸಹಜವಾಗಿ ಯೂಸ್ ಮಾಡುವಂತದ್ದು ತುಂಬಾ ಫುಡ್ ಐಟಮ್ಸ್ ಆರ್ ಗ್ಯಾಲೆಕ್ಟೋಗಾಗ್ಸ್. ಬಟ್ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ರೆಗ್ಯುಲರ್ ನೀವು ಪ್ರೆಗ್ನೆನ್ಸಿಯಲ್ಲಿ ಏನ್ ಊಟ ಮಾಡಿದ್ರಿ ಅಷ್ಟೇ ಊಟ ಮಾಡಿದ್ರೆ ಸಾಕು. ಸ್ಪೆಸಿಫಿಕ್ ಆಗಿ ಇದನ್ ಕೊಡಿ ಇದನ್ ಕೊಡಿ ಅಂತ ಹೇಳೋದ್ರಕ್ಕಿಂತಲೂ ಯುವರ್ ಫುಡ್ ಶುಡ್ ಬಿ ವೆರಿ ರಿಚ್ ಇನ್ ಪ್ರೋಟೀನ್. ನಾವು ಹೆಂಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಸಡನ್ ಆಗಿ ಅವರ್ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಮಗು ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಬಟ್ ತಾಯಿದು ನ್ಯೂಟ್ರಿಷಿಯಸ್ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನಮ್ಮಲ್ಲೆಲ್ಲ ಉಂಡೆಗಳು ಮಾಡ್ಕೊಡ್ತಾರೆ ನೋಡಿ, ದಟ್ ಇಸ್ ಸೋ ಇಂಪಾರ್ಟೆಂಟ್. ಅದ್ರಲ್ಲಿ ಎಲ್ಲ ಇರೋದು ಗ್ಯಾಲೆಕ್ಟೋಗಾಕ್ಸ್, ಅದನ್ನೇ ಹೇಳ್ತೀವಿ ನಾವು. ಡ್ರೈ ಫ್ರೂಟ್ಸ್ ಕೊಡಿ, ಸೊಪ್ಪು, ತರಕಾರಿ, ಎಲ್ಲಾ ತರದ ಸೊಪ್ಪುಗಳಲ್ಲೂ ಇರುತ್ತೆ. ಕೆಲವೊಂದ್ಸರ್ತಿ ಪೇಷಂಟ್ಸ್ ಗೆ ತುಂಬಾ ಜನ ಹೇಳ್ತಾರೆ ಬಂದ್ಬಿಟ್ಟು, ನಮ್ಗೆ

0: ಇರುತ್ತೆ ಮಗು. ಬಟ್ ಡಕ್ಟ್ಸ್ ಎಲ್ಲ ಏರಿಯೋಲ ಅಲ್ಲೇ ಇರುತ್ತೆ, ಅಂದ್ರೆ ಸುತ್ತಲೂ ಬ್ಲ್ಯಾಕ್ ಕಲರ್ ಸರೌಂಡಿಂಗ್ ಇರುತ್ತಲ್ಲ ಅದರಲ್ಲಿ ಡಕ್ಟ್ಸ್ ಇರುತ್ತೆ. ಸೊ ಬೇಬಿ ಹ್ಯಾಸ್ ಟು ಸಕ್ ದ ಏರಿಯೋಲ, ನಿಪ್ಪಲ್ನ ಅಲ್ಲ. ಎಷ್ಟೊಂದ್ಸರ್ತಿ ಬರೀ ನಿಪ್ಪಲ್ ಕಚ್ಚಿ ಕಚ್ಚಿ ಕಚ್ಚಿ ಅದಕ್ಕೆ ಹಾಲು ಬರಲ್ಲ, ಸೊ ಮಗುನು ಅಳ್ತಾ ಇರುತ್ತೆ, ತಾಯಿಗೂ ನೋವಾಗಿರುತ್ತೆ ಬರೀ ನಿಪ್ಪಲ್ ಕಚ್ಬಿಟ್ಟು. ಈ ಕಂಡೀಷನ್ ನ ಕರೆಕ್ಟ್ ಮಾಡಿದ ತಕ್ಷಣನೇ ಬ್ರೆಸ್ಟ್ ಫೀಡಿಂಗ್ ಸರಿ ಹೋಗ್ಬಿಡುತ್ತೆ. ಸೊ ನಿಪ್ಪಲ್ ಪೇನು ಕಡಿಮೆ ಆಗುತ್ತೆ, ನಿಪ್ಪಲ್ ಹೀಲು ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸರಿ ಹೋಗ್ಬಿಡುತ್ತೆ.
1: ಈಗ ನಾವ್ ಯಾವ್ದೇ ಒಂದು ಇದನ್ನ ತಗೊಂಡ್ರು ಕೆಲವೊಂದು ಚಾಲೆಂಜಸ್ ಅಂತ ಇದ್ದೇ ಇರತ್ತೆ. ಸೊ ಈ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಒಬ್ಬ ಮಹಿಳೆಗೆ ಏನಾದ್ರೂ ಚಾಲೆಂಜಸ್ ಇರತ್ತಾ?
0: ಡೆಫಿನೆಟ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಅವ್ರ ಮೂಡು, ಅವ್ರ ಪೇನು, ವೆಜೈನಲ್ ಡೆಲಿವರಿನೇ ಆಗಿರ್ಲಿ, ಸಿಸೇರಿಯನ್ನೇ ಆಗಿರ್ಲಿ, ಶೀ ಹ್ಯಾಸ್ ಗಾನ್ ಥ್ರೂ ಅ ವೆರಿ ಬಿಗ್ ಪ್ರೊಸೀಜರ್. ಸೊ ಅದ್ರದ್ದು ಪೇನು, ಅದ್ರದ್ದು ಟ್ಯಾಬ್ಲೆಟ್ಸ್, ಎನಿ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ, ಅದ್ರದ್ದು ಎಲ್ಲ ಇಟ್ಕೊಂಡು ಅ ಮದರ್ ವಿಲ್ ಬಿ ರೆಡಿ ಟು ಫೀಡ್ ದ ಬೇಬಿ. ಸೊ ಇದನ್ನ ಫ್ಯಾಮಿಲಿ ಅಂಡ್ ಹಸ್ಬೆಂಡ್ ಶುಡ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ಅದಕ್ಕೆ ಎಷ್ಟು ನೀವು ಸೌಮ್ಯತೆಯಿಂದ ನಡ್ಕೊಳ್ತೀರಾ ಬಾಣಂತಿ ಹತ್ರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ತುಂಬಾ ಕಷ್ಟಗಳು ಇದ್ರೂ ಮೋಸ್ಟ್ ವುಮೆನ್, ಐ ಥಿಂಕ್ ಇಂಡಿಯಾ ಅಲ್ಲಿ ನಾನ್ ನೋಡಿರೋಂಗೆ 99.9% ಆಫ್ ವುಮೆನ್ ವಿಲ್ ಸೇ ಎಸ್, ನಾನ್ ಎಷ್ಟೇ ಕಷ್ಟ ಆದ್ರೂ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಬ್ರೆಸ್ಟ್ ಫೀಡಿಂಗು ಅಂತಾನೆ ಹೇಳ್ತಾರೆ. ಸೊ ಆ ಕಷ್ಟಗಳು ಇದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆಲ್ ಆರ್ ಅವೇರ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ ಅವೇರ್ನೆಸ್ ಮಗುಗ್ ಒಳ್ಳೇದಾಗ್ಲಿ ಅಂತ ಕುಡಿಸ್ತಾರೆ ಹೊರತು ಕುಡಿಸ್ಬೇಕಾದ್ರೆ ತಾಯಿಗೂ ಇರಲ್ಲ ನನಗೂ ಒಳ್ಳೇದಾಗುತ್ತೆ ಅಂತ. ಸೊ ಅದನ್ನ ಅವರು ನೆನ್ಪಿಟ್ಕೊಳ್ಬೇಕು. ದೇ ಶುಡ್ ನಾಟ್ ಫರ್ಗೆಟ್ ದೆಮ್ ಸೆಲ್ಸ್ ಆಸ್ ಮದರ್ ವೆನ್ ಅ ಬೇಬಿ ಕಮ್ಸ್.
1: ಖಂಡಿತ ಆ ಒಂದು ಮೊಮೆಂಟ್ ಗೋಸ್ಕರನೇ ತಾಯಿ ಎಷ್ಟೋ ತಿಂಗಳುಗಳಿಂದ ಕಾಯ್ತಾ ಇರ್ತಾರೆ. ಬಟ್ ಆ ಮೊಮೆಂಟ್ ಬಂದ ತಕ್ಷಣ ಈಗ ಮಗುನ ನೋಡಿದ ತಕ್ಷಣ ಆ ಒಂದು ಡೆಲಿವರಿ ಪೇನ್ ಕೂಡ ಮರ್ತ್ ಹೋಗುತ್ತೆ. ಬಟ್ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕು ಅನ್ನೋ ಒಂದು ಭಯ ಶುರುವಾಗೋಗುತ್ತೆ. ಈಗ ನನ್ನ ಮಗು ಕುಡಿಯುತ್ತೋ ಇಲ್ವೋ ಆ ರೀತಿ ಭಯ ಇದ್ದಾಗ ಏನು ಮಾಡಬಹುದು ಒಬ್ಬ ಮಹಿಳೆ?
0: ಹೇಳ್ತಾರಲ್ವಾ, ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಅದೇ ಥರ ಯು ಹ್ಯಾವ್ ಟು ಕೀಪ್ ಫೀಡಿಂಗ್. ನಾವು ಫಸ್ಟ್ 2-3 ಡೇಸ್ ಆಕ್ಚುಲಿ ನಾವು ಏನಕ್ಕೆ ಇಟ್ಕೊಳ್ಳೋದು ಮದರ್ನ ಹಾಸ್ಪಿಟಲಲ್ಲಿ, ಇವನ್ ನಾರ್ಮಲ್ ಡೆಲಿವರಿ ಆದರೂ ಕೂಡ ಅಂತ ಹೇಳಿದ್ರೆ ಟು ಎನ್ಕರೇಜ್ ದೆಮ್ ಎವ್ರಿ 2 ಅವರ್ಸ್ ಫೀಡ್ ಮಾಡೋದು. ಸಿ ಇಟ್ ಇಸ್ ಅ ನ್ಯೂ ಬಾರ್ನ್ ಬೇಬಿ, ಅದು ಕೂಡ ಕಲ್ತ್ಕೊಳ್ಬೇಕಲ್ಲ, ಅದಕ್ಕೂ ಎವ್ರಿಥಿಂಗ್ ಇಸ್ ನ್ಯೂ ಫಾರ್ ದ ಬೇಬಿ ಆಲ್ಸೋ. ಸೊ ಅದು ಸಕ್ ಮಾಡೋದು ಕಲ್ತ್ಕೋಬೇಕು, ಯಾವ ಥರ ಲ್ಯಾಚ್ ಮಾಡೋದು ಬೇಬಿ ಕೂಡ ಕಲ್ತ್ಕೋಬೇಕು. ಅದು ಓವರ್ ನೈಟ್ ಆಗೋಗಲ್ಲ, ಇಟ್ ಟೇಕ್ಸ್ ಅಟ್ ಲೀಸ್ಟ್ 4-6 ವೀಕ್ಸ್ ಕರೆಕ್ಟ್ ಆಗಿ ಬೇಬಿಗೆ. ಅದಕ್ಕೋಸ್ಕರನೇ 4-6 ಆದ್ಮೇಲೆ ಬೇಬಿ ವೇಟ್ ಗೇನ್ ಆಗೋದು ಕೂಡ, ಬಿಕಾಸ್ ಅದು ಅವಾಗ್ಲೇ ಕಲ್ತ್ಕೊಳ್ಳೋದು ಹೆಂಗೆ ಎಷ್ಟು ಮಟ್ಟಿಗೆ ಹಾಲು ಕುಡಿಬೇಕು, ಯಾವ ತರ ಸಕ್ ಮಾಡ್ಬೇಕು ಅಂತ. ಇನ್ ದ ಮೀನ್ ಟೈಮ್ ತಾಯಿ ಕೂಡ ಅವಾಗ್ಲೇ ಕಲ್ತ್ಕೊಳ್ಳೋದು ಹೆಂಗೆ ಹಿಡಿಯೋದು ಮಗುನ, ಯಾವ ತರ ಫೀಡ್ ಮಾಡೋದು, ಮಗು ಬಾಯಿ ಒಳಗಡೆ ನಿಪ್ಪಲ್ನ ಎಷ್ಟು ಮಟ್ಟಿಗೆ ಹಾಕ್ಬೇಕು ಅನ್ನೋದು ಕೂಡ ತಾಯಿಗೂ ಕೂಡ ಅವಾಗ್ಲೇ ಅರ್ಥ ಆಗೋದು. ಸೊ ಇಟ್ ಆಲ್ ಕಮ್ಸ್ ವಿತ್ ಪ್ರಾಕ್ಟಿಸ್. ಸೊ ಹುಟ್ಟಿದ ತಕ್ಷಣ ಎವ್ರಿ 2 ಅವರ್ಸ್ ಅಟ್ ಲೀಸ್ಟ್ ಫಸ್ಟ್ 15 ಡೇಸ್ ಎವ್ರಿ 2 ಅವರ್ಸ್ ಅವರು ಫೀಡ್ ಮಾಡಿದ್ರೆ ಪ್ರಾಕ್ಟಿಸ್ ಇಂದ ಗೊತ್ತಾಗುತ್ತೆ. ಅದಾದ್ಮೇಲಿಂದ ಇಟ್ ಇಸ್ ಡಿಮಾಂಡ್ ಅಂಡ್ ಸಪ್ಲೈ, ಯಾವಾಗ ಕೇಳುತ್ತೆ ಮಗು ಅವಾಗ ಮಾತ್ರ ಕುಡಿಸಿದ್ರೆ ಸಾಕು. ಎಷ್ಟು ರೆಸ್ಟ್ ಮಾಡಕ್ಕಾಗುತ್ತೆ, ಈಗ ನಮ್ಮ ಇಂಡಿಯನ್ ಸಿನಾರಿಯೋ ಅಲ್ಲಿ ಅದು ಪ್ರಾಬ್ಲಮೇ ಅಲ್ಲ, ಬಿಕಾಸ್ ಒಂದು ಬಾಣಂತಿ ಅಂತ ಹೇಳಿದ್ರೆ ಎಷ್ಟೊಂದು ಜನ ಬರ್ತಾರೆ ಹೆಲ್ಪ್ ಮಾಡಕ್ಕೆ. ಸೊ ಆ ತರ ಇದ್ದಾಗ ಡೆಫಿನೆಟ್ಲಿ ತಾಯಿ ಅಜ್ಜಿ ಯಾರು ಇದ್ದೇ ಇರ್ತಾರೆ ಹೆಲ್ಪ್ಗೆ. ಸೊ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಶಿ ಹ್ಯಾಸ್ ಟು ರೆಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್.
1: ಖಂಡಿತ. ಈಗ ತಾಯಿಗೆ ಹುಷಾರಿಲ್ಲ ಅಂದ ತಕ್ಷಣ ಕುಡಿಸ್ಬೇಡ ಮಗುಗೂ ಅದೇ ಬಂದ್ಬಿಡತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಕೂಡ ನಮ್ಮ ಜನರಲ್ಲಿ ನಾನು ನೋಡಿದ್ದೀನಿ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಎಲ್ಲ ಬಾಣಂತಿಯರಿಗೆ ನಾನು ಹೇಳೋದು ಇಷ್ಟೇನೆ, ನೀವು ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಸೊ ಯಾರೇ ಡೆಲಿವರಿ ಆಗಿದೆ ಅಂದ್ಮೇಲೆ ಎಷ್ಟೊಂದು ವಿಸಿಟರ್ಸ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ನಾನು ಎಷ್ಟೊಂದ್ ಸರ್ತಿ ಬೈದು ಬೈದು ಆಚೆ ಕಳಿಸ್ಬೇಕಾಗತ್ತ. ಸೊ ಎಲ್ರಿಗೂ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಕ್ಕಾಗಲ್ಲ ಅಂದ್ಮೇಲೆ ನಾವೇ ನಮ್ಮ ಪ್ರಿಕಾಷನ್ಸ್ ನಾವೇ ತಗೊಳ್ಬೇಕು, ಬಿಕಾಸ್ ಇಷ್ಟೊಂದು ಕೊರೋನಾ ಆದ್ಮೇಲೆ ಸೀಯಿಂಗ್ ಆಲ್ ಕೈಂಡ್ ಆಫ್ ಡಿಸೀಸಸ್. ಸೊ ಈ ತರ ಯಾರೇ ಒಬ್ರು ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಬಂದ್ರು ಅಂತ ಹೇಳಿದ್ರು, ಸ್ಪೆಷಲಿ ಬಾಣಂತಿಯರಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಾಣಂತಿ ಫಸ್ಟ್ ಮಾಸ್ಕ್ ಹಾಕೋಬೇಕು, ಅವಾಗ ಶಿ ವಿಲ್ ಪ್ರಿವೆಂಟ್ ಇಟ್ ಫ್ರಮ್ ಹ್ಯಾವಿಂಗ್ ಇಟ್ ಹರ್ ಸೆಲ್ಫ್ ಅಂಡ್ ಮಗು ಕೂಡ ಪ್ರಿವೆನ್ಷನ್ ಆಗುತ್ತೆ. ಬಟ್ ಒಂದ್ ವೇಳೆ ಬಂದ್ರೂ ಕೂಡ ಆಂಟಿಬಾಡೀಸ್ ಕೂಡ ತಾಯಿನೇ ಸೆಕ್ರೀಟ್ ಮಾಡ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ ಮೂಲಕ ಮಗುಗೆ ಹೋಗುತ್ತೆ. ಸೊ ಬಂದ್ರೂ ಕೂಡ ಇಟ್ ಇಸ್ ಬೆಟರ್ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದೇ ಒಳ್ಳೇದು.
1: ಹಾಗೆ ಈಗ ಅವ್ರೇನಾದ್ರೂ ಮೆಡಿಕೇಶನ್ ಅಲ್ಲಿ ಇದ್ರೆ ಅದರಿಂದ ಮಗುಗೇನು ತೊಂದರೆ ಆಗಲ್ವಾ?
0: ಡೆಲಿವರಿ ಆದ್ಮೇಲೆ ಚೇಂಜ್ ಮಾಡೇ ಮಾಡ್ತೀವಿ, ಬ್ರೆಸ್ಟ್ ಫೀಡಿಂಗ್ ಸೇಫ್ ಇರೋ ಮೆಡಿಕೇಶನ್ಸ್ ಮಾತ್ರ ಕೊಟ್ಟಿರ್ತೀವಿ. ಬಟ್ ಔಟ್ ಸೈಡ್ ಪ್ರಿಸ್ಕ್ರಿಪ್ಷನ್ ಯಾವುದೇ ತಗೊಳ್ಬೇಕಂದ್ರೂ ದೇ ಶುಡ್ ಆಲ್ವೇಸ್ ಥಿಂಕ್. ಯಾಕಂತ ಹೇಳಿದ್ರೆ ಹಾಲಿನ ಮೂಲಕ ಸೆಕ್ರೀಟ್ ಆಗುವಂತ ತುಂಬಾ ಮೆಡಿಕೇಶನ್ಸ್ ಇರುತ್ತೆ. ಎವ್ರಿ ಟೈಮ್ ಬಾಣಂತಿಯರಿಗೆ ನಾವು ಅದನ್ನೇ ಹೇಳ್ಬಿಟ್ಟೆ ಕಳಿಸೋದು. ಸೊ ವಾಟ್ ಎವರ್ ಮೆಡಿಕೇಶನ್ಸ್ ಕೊಟ್ಟಿರೋದು ಸೇಫ್ ಇನ್ ಬ್ರೆಸ್ಟ್ ಫೀಡಿಂಗ್ ಇರೋದನ್ನ ನೋಡ್ಬಿಟ್ಟೆ ಹಾಕಿರ್ತೀವಿ. ಮನೇಲೇನೋ ಮುಂಚೆ ತಗೊಂಡಿದ್ದನ್ನ ನಾನು ಈಗಲೂ ಅದನ್ನೇ ತಗೊಳ್ತೀನಿ ಅನ್ನಕ್ಕಾಗಲ್ಲ. ಸೊ ಯಾವಾಗ್ಲೂ ಒಂದ್ ಕನ್ಸಲ್ಟೇಷನ್ ಬರ್ಲೇಬೇಕು. ಸೊ ಮನೆ ಮದ್ದನ್ನು ಕೇಳ್ಬಿಟ್ಟೆ ಮಾಡೋದು ವಾಸಿ ನಾನು ಕೇಳಿದ್ರೆ.
1: ಓಕೆ. ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ ಅದು ತುಂಬಾ ತೆಳು ಇರುತ್ತೆ, ಮಗುಗೆ ಪೌಷ್ಟಿಕಾಂಶನೇ ಸಿಗಲ್ಲ ಹಾಗಾಗಿ ನೀನು ಅದನ್ನೂ

0: ಮಂತ್ಸು ಎಕ್ಸ್ಟ್ರಾ ಹಾಲು ಕುಡಿಸೋಣ ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲೇ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ಏನ್ ಹೇಳ್ಬೋದು?
1: ಸ್ಟಾರ್ಟಿಂಗ್ 6 ಮಂತ್ಸ್ ಮಗುಗೆ ನೀರು ಹಾಲು ಊಟ ಎವ್ರಿಥಿಂಗ್ ಇಸ್ ಬ್ರೆಸ್ಟ್ ಮಿಲ್ಕ್. ಅರ್ಥ ಆಯ್ತಾ? ಸೊ ಬ್ರೆಸ್ಟ್ ಮಿಲ್ಕ್ ನಾವು ಸ್ಟಾರ್ಟಿಂಗ್ 5-10 ಮಿನಿಟ್ಸ್ ಬರೋದು ತೆಳು ಇದ್ರು ಕೊನೆ ಕೊನೆಗೆ ಅಟ್ ಲೀಸ್ಟ್, ಅದಕ್ಕೆ ಹೇಳೋದು ನಾವು ಒಂದು ಬ್ರೆಸ್ಟ್ ಇಂದ ಅಟ್ ಲೀಸ್ಟ್ 10-15 ಮಿನಿಟ್ಸ್ ಫೀಡ್ ಮಾಡಿ ಅಂತ ಹೇಳಿ. ಬಿಕಾಸ್ ಹೈಂಡ್ ಮಿಲ್ಕ್ ಅಂಡ್ ಫೋರ್ ಮಿಲ್ಕ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀವಿ ನಾವು. ಫೋರ್ ಮಿಲ್ಕ್ ಎಲ್ಲ ವಾಟರ್ ರಿಚ್ ಕಂಟೆಂಟ್ ಇರುತ್ತೆ, ಹೈಂಡ್ ಮಿಲ್ಕ್ ಅಲ್ಲಿ ಪ್ರೋಟೀನ್ ಕಾರ್ಬ್ಸ್ ಫ್ಯಾಟ್ ಎಲ್ಲಾನು ಇರುತ್ತೆ ಅದರಲ್ಲಿ. ಸೊ ಫುಲ್ ಬ್ರೆಸ್ಟ್ ಎಂಟಿ ಆಗೋ ತನಕ ಫೀಡ್ ಮಾಡಿ ಅನ್ನೋದು ಅದಕ್ಕೆನೆ. ಸೊ ಆತರ ಫೀಡ್ ಮಾಡಿದಾಗ ತಿಳಿಯಾಗ್ಲಿ ಏನಾಗ್ಲಿ ತಾಯಿ ಮಿಲ್ಕೆ ಎಲ್ಲಾನು ಪಾಪುಗೆ, ಅದು ಬಿಟ್ಟು ಬೇರೆ ನೀರ್ ಕುಡಿಸೋದು ಅವಶ್ಯಕತೆ ಇಲ್ಲ, ಊಟ ಮಾಡಿಸೋದು ಅವಶ್ಯಕತೆ ಇಲ್ಲ ಅಂಟಿಲ್ 6 ಮಂತ್ಸ್ ಡೆಫಿನೆಟ್ಲಿ.
0: ಈಗ ಹೇಳಿದ್ರಿ ಒಂದ್ಸತಿ ಲೆಫ್ಟ್ ಒಂದ್ಸತಿ ರೈಟ್ ಹಂಗೆ ಕುಡಿಸ್ಬೇಕು ಅಂತ, ಎಷ್ಟೋ ಜನ ಬರೀ ಒಂದೇ ಕಡೆ ಅಭ್ಯಾಸ ಮಾಡ್ಬಿಟ್ಟಿರ್ತಾರಲ್ಲ, ಅದು ತಪ್ಪ ಸರಿನಾ?
1: ಸೊ ನಾನು ನನ್ನ ಪೇಷಂಟ್ಸ್ಗೆ ಯಾವಾಗ್ಲೂ ಅದನ್ನೇ ಹೇಳೋದು, ಒಂದು ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಅಂತ ತುಂಬಾ ಹೇಳ್ತಾ ಇರ್ತೀನಿ. ಬಿಕಾಸ್ ಯಾವ ಸೈಡ್ ಇಂದ ಫೀಡ್ ಮಾಡಿರ್ತಾರೆ ಬಾಣಂತಿಗೆ, ಅವ್ರದೇ ಆಗಿರೋ ಸ್ಟ್ರೆಸ್ ಇರೋದ್ರಿಂದ ಎಷ್ಟೊಂದ್ಸರ್ತಿ ನಿದ್ದೆಗೆಟ್ಟಿರ್ತಾರೆ, ಊಟ ಸರಿಗಾಗಿರಲ್ಲ. ಸೊ ದೇ ವಿಲ್ ಆಲ್ ಬಿ ಫ್ರಸ್ಟ್ರೇಟೆಡ್, ಆ ಟೈಮಲ್ಲಿ ಯಾವ ಕಡೆಯಿಂದ ಕೊಡ್ಸಿದೀವಿ ಅಂತಾನೆ ಮರ್ತೋಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಸೊ ನಾನು ಐ ಹ್ಯಾಡ್ ರೆಡ್ ಇಟ್ ಸಮ್ವೇರ್, ಸೊ ಯಾವ ಸೈಡ್ ಇಂದ ಫೀಡ್ ಮಾಡಿರ್ತೀರಾ ಆ ಕಡೆ ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡಿ, ಸೊ ದಟ್ ಯು ಕ್ಯಾನ್ ಚೇಂಜ್ ನೆಕ್ಸ್ಟ್ ಟೈಮ್ಸ್, ಕ್ರಂಚಿ ಎಲ್ಲ ಬರುತ್ತಲ್ವಾ. ಸೊ ಆ ಥರದ್ದು, ಸೊ ಏನಾದ್ರು ಒನ್ ಟ್ರಿಕ್ಸ್ ಯೂಸ್ ಮಾಡಿ ವಿ ಹ್ಯಾವ್ ಟು ಫೀಡ್ ಫ್ರಮ್ ಬೋತ್ ಬ್ರೆಸ್ಟ್. ಒಂದೇ ಬ್ರೆಸ್ಟ್ ಇಂದ ಫೀಡ್ ಮಾಡ್ತಾ ಹೋದ್ರೆ ಇನ್ನೊಂದ್ ಕಡೆ ಹಾಲ್ ಕಟ್ಕೊಳ್ಳುತ್ತೆ. ಐ ಹ್ಯಾವ್ ಲಿಟ್ರಲಿ ಹ್ಯಾಡ್ ಅ ಪೇಷಂಟ್, ನಾನು ಪಿ ಜಿ ಮಾಡ್ತಿರ್ಬೇಕಾದ್ರೆ ನಮ್ಗೆ ಕೊಯ್ದ್ಬಿಟ್ಟು ಹಾಲ್ನೆಲ್ಲ ಹೊರಗ್ ತೆಗಿಬೇಕಾಗಿತ್ತು, ಮ್ಯಾಸ್ಟೈಟಿಸ್ ಆಗಿ ಇನ್ಫೆಕ್ಷನ್ ಆಗಿ ಅದನ್ನ ಹೊರಗ್ ತೆಗಿಬೇಕಾಗಿತ್ತು. ಈ ತರ ಎಕ್ಸಾಂಪಲ್ಸ್ ಕೊಟ್ಬಿಟ್ಟೆ ಹೇಳ್ತೀನಿ ನಾನು, ಆ ತರ ಮಾಡ್ಕೋಬೇಡಿ, ಎರಡೂ ಬ್ರೆಸ್ಟ್ ಇಂದ ಈಕ್ವಲ್ ಫೀಡಿಂಗ್ ಹೋಗ್ಬೇಕು ಅಂತ ಹೇಳಿ. ತುಂಬಾ ಬೇಜಾರು ಕೂಡ ಆಗೋದು ಅಂತ ಹೇಳಿದ್ರೆ ಸಿವಿಟಿ, ಸಿವಿಟಿ ಅಂದ್ರೆ ಸೆರೆಬ್ರಲ್ ವೀನಸ್ ಥ್ರಾಂಬೋಸಿಸ್. ಈ ಬಾಣಂತಿಯರಿಗೆ ನೀರ್ ಕೊಡದೆ ಇರೋದು ಅಥವಾ ಬಿಸಿ ನೀರೇ ಕುಡೀರಿ ಅಂತ ಒತ್ತಾಯ ಮಾಡೋದು, ಬಿಸಿ ನೀರೇ ಕುಡಿತಾ ಹೋದ್ರೆ ಎಷ್ಟೊಂದ್ ಜನಕ್ಕೆ ಅಭ್ಯಾಸ ಇರಲ್ಲ ಬಿಸಿ ನೀರ್ ಕುಡಿಯಂಗಾಗಲ್ಲ. ಸೊ ದೇ ಎಂಡ್ ಅಪ್ ಡ್ರಿಂಕಿಂಗ್ ಸ್ಮಾಲ್ ಅಮೌಂಟ್ ಆಫ್ ವಾಟರ್. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಕಾಯಿಸೋದು, ಸ್ಟೀಮ್ ಬಾತ್ಸ್ ಕೊಡೋದು. ಸೊ ನೀರು ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಇಷ್ಟೊಂದು ಸ್ವೆಟ್ ಆದಾಗ ನೀರಿನ ಅಂಶ ಕಡಿಮೆ ಆಗಿ ರಕ್ತ ಹೆಪ್ಪಕಟ್ಟಕ್ಕೆ ಶುರುವಾಗುತ್ತೆ. ಸೊ ಆ ರಕ್ತ ಹೆಪ್ಪಕಟ್ಟೋದು ಬ್ರೇನ್ ಅಲ್ಲಿ ಶುರುವಾದಾಗ ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಆಗಿ ಬರೋಂತ ತುಂಬಾ ಚಾನ್ಸಸ್ ಇರುತ್ತೆ. ಸೊ ಈ ತರ ಆಗಿ ತಾಯಿಗಳನ್ನ ಕಳ್ಕೊಂಡಿರೋ ಸಾಧ್ಯತೆಗಳು ಇದೆ. ಸೊ ಅದೊಂದು ತುಂಬಾ ಬೇಜಾರಾಗುತ್ತೆ, ದಟ್ ಇಷ್ಟ ಹೇಳಿದ್ರು ಮನೆಗೆ ಹೋಗಿ ಅದೇ ಮಾಡ್ತಾರೆ ಅನ್ನೋದೊಂದು ಮೈ ಕಂಪ್ಲೇಂಟ್ ಆಸ್ ಅ ಆಬ್ಸ್ಟಿಟ್ರಿಷಿಯನ್.
0: ಖಂಡಿತ, ನೀವ್ ಹೇಳಿದ್ರಿ ಹಾಲು ಕಟ್ಕೊಂಡಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಒಂದ್ ಸತಿ ಈ ವೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ, ಈ ಬ್ರೆಸ್ಟ್ ಫೀಡಿಂಗ್ ನ ನಿಲ್ಲಿಸ್ಬೇಕು ಅಂತ ತಾಯಿ ಶುರು ಮಾಡಿದ ಮೇಲೆ ಎಷ್ಟು ಕಷ್ಟ ಆಗತ್ತೆ ಒಬ್ಬ ತಾಯಿಗೆ ಅದು?
1: ಸೊ ಫಿಸಿಕಲ್ ಚೇಂಜಸ್ ಅಲ್ಲದೆ ತುಂಬಾ ಇಮೋಷನಲ್ ಚೇಂಜಸ್ ಕೂಡ ಇರುತ್ತೆ ತಾಯಿಗೆ. ಬಿಕಾಸ್ ಅದೊಂದು ಬಾಂಡಿಂಗ್ ಬ್ರೆಸ್ಟ್ ಫೀಡಿಂಗ್, ಬೈ ಯೂಶ್ವಲಿ ಅಟ್ ಲೀಸ್ಟ್ 2 ಇಯರ್ಸ್ ತನಕ ಫೀಡ್ ಮಾಡಿ ಅಂತ ಹೇಳ್ತೀವಿ. ಸೊ 2 ವರ್ಷದಿಂದ ಪಾಪುಗೆ ಹಾಲು ಕುಡಿಸಿರೋ ತಾಯಿ ಸಡನ್ ಆಗಿ ಆ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಬಿಗ್ ಡಿಸಿಷನ್ ಇವನ್ ಫಾರ್ ಹರ್. ಫಿಸಿಕಲಿ ಚೇಂಜಸ್, ಅಗೇನ್ ಬ್ರೆಸ್ಟ್ ಎದೆ ಕಟ್ಕೊಳ್ತಾ ಇರುತ್ತೆ, ಅದ್ರ ಜೊತೆಗೆ ಪೇನ್ ಇರುತ್ತೆ, ಟೆಂಡರ್ನೆಸ್ ಇರುತ್ತೆ. ಸೊ ಹಿಂಗೆಲ್ಲ ಇದ್ದಾಗ ಅದ್ರ ಜೊತೆಗೆ ಅವ್ರಿಗೆ ಇಮೋಷನಲ್ ಡ್ಯಾಮೇಜ್ ಕೂಡ ಇರುತ್ತೆ, ದಟ್ ಶೀ ಇಸ್ ಕಟಿಂಗ್ ದಟ್ ಕನೆಕ್ಷನ್ ಶಿ ಹ್ಯಾಡ್ ವಿತ್ ದ ಬೇಬಿ ಫಾರ್ ಆಲ್ಮೋಸ್ಟ್ ಸಿನ್ಸ್ ದ ಬೇಬಿ ವಾಸ್ ಬಾರ್ನ್ ಅಲ್ವಾ. ಸೊ ಈ ತರ ಚೇಂಜಸ್ ಇದ್ದಾಗ ವಿ ಕೌನ್ಸಿಲ್ ದೆಮ್. ಸೊ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಹಾಲ್ ನಿಲ್ಲು ಹಂಗೆ, ಅದ್ರ ಜೊತೆಗೆ ಎದೆ ಟೈಟ್ ಆಗಿ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟೊಂದು ಪೇಷಂಟ್ಸ್ ಹೇಳ್ತಾರೆ ನಂಗೆ ಬಂದ್ಬಿಟ್ಟು, ಅವನ್ ವಾರ ಅಮ್ಮನ ಮನೆ ಕಳಿಸ್ಬಿಟ್ಟು ಹಾಲ್ ಬಿಡಿಸ್ತೀನಿ ಅಂತ. ದಟ್ ಇಸ್ ಆಲ್ಸೋ ಇನ್ ಅ ವೇ ಗುಡ್, ಬಿಕಾಸ್ ತಾಯಿಗೂ ಶಿ ವಿಲ್ ಹ್ಯಾವ್ ದಟ್ ರಿಲೀಫ್, ಶಿ ವಿಲ್ ಹ್ಯಾವ್ ಲೆಸ್ ಇಮೋಷನಲ್ ಬರ್ಡನ್, ಮಗು ಮುಂದೆ ಇದ್ರೆ ಬೇಜಾರಾಗ್ತಾ ಇರುತ್ತೆ. ಸೊ ಐ ಸಪೋರ್ಟ್ ದಟ್ ಆಸ್ ಅ, ಇಟ್ ಇಸ್ ಸಮಥಿಂಗ್ ವಿಚ್ ಐ ಪ್ರಾಕ್ಟಿಸ್. ಐ ಸೇ ಕಳಿಸಿ ಆರಾಮಾಗಿ, ಯು ವಿಲ್ ಆಲ್ಸೋ ಫೀಲ್ ಕಂಫರ್ಟಬಲ್. ಇನ್ 2 ಇಯರ್ಸ್ ನಿದ್ದೆ ಮಾಡದೆ ಇರೋದು ಅಟ್ ಲೀಸ್ಟ್ 1 ವಾರದಲ್ಲಿ ಆಗುತ್ತೆ.
0: ಹೌದು,
1: ಶಿ ವಿಲ್ ಫೀಲ್ ಕಂಫರ್ಟಬಲ್, ಅಟ್ ಲೀಸ್ಟ್ 1 ಅಡ್ವಾಂಟೇಜ್ ಶಿ ವಿಲ್ ಸಿ ಔಟ್ ಆಫ್ ಸ್ಟಾಪಿಂಗ್ ದ ಬ್ರೆಸ್ಟ್ ಫೀಡಿಂಗ್ ಅಂತ.
0: ಓಕೆ, ಅದರಿಂದ ಮತ್ತೆ ತಾಯಿಗೇನು ತೊಂದರೆ ಆಗೋದಿಲ್ವಾ?
1: ನೋ, ಅಟ್ ಲೀಸ್ಟ್ 2 ಇಯರ್ಸ್ ತನಕ ಮಾಡಿ ಅಂತ ಹೇಳ್ತೀವಿ. ಇನ್ನೂ ಮಾಡಿದ್ರೆ ಒಳ್ಳೇದು, ಬಟ್ 2 ಇಯರ್ಸ್ ತನಕ ಮಾಡಿದ್ರೆ ಮಗುಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ, ಅದ್ರ ಬ್ರೈನ್ ಡೆವಲಪ್ಮೆಂಟ್, ಹೌ ಇಟ್ ಇಸ್ ಗೋಯಿಂಗ್ ಟು ಡೂ ವೆಲ್ ಇನ್ ಲೈಫ್ ಅನ್ನೋದು ಕೂಡ ಇರುತ್ತೆ.
0: ಓಕೆ ಮ್ಯಾಮ್, ನಾವು ಮಾತನಾಡ್ತಾ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದೀವಿ. ಈಗ ಒಬ್ಬ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತ ನೀವು, ಒಬ್ಬ ತಾಯಿಗೆ ನಿಮ್ಮ ಕಡೆಯಿಂದ ನಮ್ಮ ಸ್ತನ್ಯಪಾನ ಜಾಗೃತಿ ಸಪ್ತಾಹದ ಅಂಗವಾಗಿ ಏನಾದರೂ ಸಲಹೆ ಕೊಡಬಹುದು ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
1: ಪ್ರೆಗ್ನೆನ್ಸಿಯಲ್ಲಿ ಆದ್ರೆ ಐ ವುಡ್ ಟೆಲ್ ಆಲ್ ಆಫ್ ದೆಮ್, ಪ್ಲೀಸ್ ಎಕ್ಸಸೈಸ್ ಮಾಡಿ, ಆಕ್ಟಿವ್ ಆಗಿರಿ. ನಾರ್ಮಲ್ ಡೆಲಿವರಿ ಅನ್ನೋದು ಮ್ಯಾಜಿಕ್ ಅಲ್ಲ, ಸಡನ್ ಆಗಿ 9 ತಿಂಗಳಾದ್ಮೇಲೆ 1 ದಿವಸ ಆಗುವಂತದ್ದು ಇದು ಅಲ್ಲ. ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಆಕ್ಟಿವ್ ಇರ್ತೀರಾ, ಎಷ್ಟು ಒಳ್ಳೆ ಆಹಾರ ಸೇವನೆ ಮಾಡ್ತೀರಾ, ಅದು ತುಂಬಾ ಎಫೆಕ್ಟ್ ಆಗುತ್ತೆ ಡ್ಯೂರಿಂಗ್ ಯುವರ್ ಡೆಲಿವರಿ ಟೈಮ್. ಬಾಣಂತಿಯರಿಗೆ ಐ ವುಡ್ ಸೇ, ಯಾರೆಲ್ಲ ಹೆಲ್ಪ್ ಮಾಡಕ್ ಬರ್ತಾರೆ ಹೆಲ್ಪ್ ಮಾಡಿಸ್ಕೊಳ್ಳಿ, ಬಿಕಾಸ್ ಆ ಟೈಮಲ್ಲಿ ನಿಮ್ಗೆ ಬೇಕೇ ಬೇಕು. ಸೊ ಎಷ್ಟು ರೆಸ್ಟ್ ಮಾಡಿ

0: ಆಗುತ್ತೆ, ಎಷ್ಟು ಚೆನ್ನಾಗಿ ಊಟ ತಿಂಡಿ ತಿನ್ನಕ್ಕಾಗುತ್ತೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇನ್ ದ ಪ್ರೊಸೆಸ್ ಆಫ್ ಬೀಯಿಂಗ್ ಅ ಮದರ್. ಡೋಂಟ್ ಫರ್ಗೆಟ್ ದಟ್ ಯು ಆರ್ ಆಲ್ಸೋ ಅ ವುಮೆನ್.
1: ಖಂಡಿತ, ಆದಷ್ಟು ನಮ್ಮ ದೇಶದಲ್ಲಿ ಅಂದ್ರೆ ಈಗ ಹಿಂಜರಿಕೆತನ ಬಿಟ್ಟು ಮಗುಗೆ ಬೇಕು ಅಂದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ನ ಮಾಡ್ಲಿ ಅನ್ನೋ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರನೇ ನಾವು ಈ ವಿಶ್ವ ಸ್ತನ್ಯಪಾನ ಜಾಗೃತಿ ಸಪ್ತಾಹವನ್ನ ಆಚರಿಸ್ತಾ ಇದೀವಿ. ನಮ್ಮಲ್ಲಿರೋ ಸಾಕಷ್ಟು ಮಹಿಳೆಯರು ಕೂಡ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಕೊಂಡು ಅವರ ಒಂದು ದೇಶಕ್ಕೆ ಒಂದು ಕೊಡುಗೆ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಬ್ಬ ತಾಯಿಯಾಗಿ ಸ್ತನ್ಯಪಾನ ಮಾಡೋದು ಆಕೆಗೆ ಎಷ್ಟು ಮುಖ್ಯ ಅನ್ನೋ ವಿಷಯವಾಗಿ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರಿಗೆ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿಯ ಎದೆ ಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅಜ್ಜ ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
1: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಗಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
5: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
4: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
5: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
4: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
5: ಸೋಮವಾರದಿಂದ

0: ವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
0: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಆಗಸ್ಟ್ 1ರಿಂದ 8ನೇ ತಾರೀಖಿನವರೆಗೂ ಎಲ್ಲೆಡೆ ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತಂತೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತಂತೆ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸ್ತನ್ಯಪಾನದ ಮಹತ್ವ ಈ ಕುರಿತಂತೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಗಸ್ಟ್ 1ರಿಂದ 7ನೇ ತಾರೀಖಿನವರೆಗೆ ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸ್ತೀವಿ. ಒಬ್ಬ ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ಆಕೆ ತಾಯಿ ಆದಾಗಲೇನೆ. ತಾಯಿ ಆದ ಸಂದರ್ಭದೊಳಗ ಆಕೆ ತನ್ನ ಮಗುವನ್ನ ಎದೆಗಪ್ಪಿಕೊಂಡು ಪ್ರೀತಿ ಮಾಡ್ತಾ ತಲೆ ನೇವರಿಸ್ತಾ ತನ್ನ ಸ್ತನ್ಯಪಾನವನ್ನ ಮಾಡಿದಾಗ ಆ ಮಗುವಿಗೂ ತಾಯಿಗೂ ಸಿಗುವಂತಹ ಸಂತೃಪ್ತಿಯನ್ನ ವರ್ಣಿಸ್ಲಿಕ್ಕೆ ಶಬ್ದಗಳೇ ಇಲ್ಲ.

0: ಈ ಸ್ತನ್ಯಪಾನದ ಮಹತ್ವ ಏನು, ಸ್ತನ್ಯಪಾನವನ್ನ ಎಷ್ಟು ದಿನಗಳ ಕಾಲ ಮಾಡಬೇಕು, ಇದರಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಏನು, ಮತ್ತೆ ಯಾವ ತಾಯಿ ಸ್ತನ್ಯಪಾನ ಮಾಡಲಿಕ್ಕೆ ಆಗುವುದಿಲ್ಲ, ಈ ಎಲ್ಲಾ ವಿಷಯಗಳನ್ನ ಕುರಿತಂಗೆ ಇವತ್ತು ನಿಮಗೊಂದು ಸಂದರ್ಶನವನ್ನ ಕೇಳಿಸ್ತೀವಿ. ಈ ಸಂದರ್ಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಕವಿತಾ ಐತಾಳ್ ಅವರು. ಡಾಕ್ಟರ್ ಕವಿತಾ ಐತಾಳ್ ಅವರು ಮೂಲತಃ ಉಡುಪಿಯವರು. ಪ್ರಸ್ತುತವಾಗಿ ಹುಬ್ಬಳ್ಳಿಯಲ್ಲಿ ಅವರು ತಮ್ಮ ವೈದ್ಯಕೀಯ ಸೇವೆಯನ್ನ ನೀಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಕವಿತಾ ಐತಾಳ್ ಅವರು.
1: ನಮಸ್ಕಾರ.
2: ಮೊದಲು ತಾಯ ಹಾಲು ಕುಡಿದು
1: ಮಗುವಿಗೆ ತಾಯಿಯು ಮೊಲೆಯುಣಿಸುವುದು ಪೌಷ್ಟಿಕವಾದದ್ದಷ್ಟೇ ಅಲ್ಲ, ಭಾವನಾತ್ಮಕ ವಿಷಯಕ್ಕೆ ಸಂಬಂಧಿಸಿದಂತೆಯೂ ಅತ್ಯಂತ ಮಹತ್ವದ್ದು. ನೀವು ಗರ್ಭಧರಿಸಿದ ಸಮಯದಲ್ಲಿ ಮತ್ತು ಮಗುವಿಗೆ ಜನ್ಮ ನೀಡಿದ ಸಮಯದಲ್ಲಿ ಕೊಲೆಸ್ಟ್ರಾಲ್ ತಯಾರಾಗುತ್ತದೆ. ಇದು 3-5 ದಿನಗಳವರೆಗೆ ಇದ್ದು ನಂತರ ತಿಳಿ ಹಾಲು ತಯಾರಾಗುತ್ತದೆ. ಇದರಲ್ಲಿ ಕೊಬ್ಬು, ಸಕ್ಕರೆ, ನೀರು ಮತ್ತು ಪ್ರೋಟೀನ್ ಅಂಶಗಳಿದ್ದು ನಿಮ್ಮ ಮಗು ಬೆಳೆಯಲು ಸಹಾಯ ಮಾಡುತ್ತದೆ. ಯಾವುದೇ ಮೇಲಿನ ಆಹಾರಕ್ಕಿಂತ ಮೊಲೆ ಹಾಲು ಪಚನ ಕ್ರಿಯೆಗೆ ಸುಲಭವಾಗುತ್ತದೆ. ಮಗುವಿಗೆ ಬೇಕಾದ ಪ್ರಮಾಣದ ಪ್ರೋಟೀನ್ಸ್ ಆಕಳ ಹಾಲಿನಲ್ಲಿಯೂ ದೊರೆಯುತ್ತದೆ.

0: ಆದರೆ ಇದನ್ನು ಅರಗಿಸಿಕೊಳ್ಳುವ ಶಕ್ತಿ ಮಗುವಿಗೆ ಇರುವುದಿಲ್ಲ. ಮೊಲೆ ಹಾಲನ್ನು ಇರುವ ಜೀವಕೋಶ ಹಾರ್ಮೋನ್ಸ್ ಪ್ರತಿಕಾಯಗಳು ಕಾಯಿಲೆಯಿಂದ ರಕ್ಷಣೆ ಮಾಡುತ್ತದೆ. ಇಂತಹ ಒಂದು ಪ್ರಾಮುಖ್ಯವಾದ ವಿಷಯವನ್ನು ಜನರಲ್ಲಿ ಜಾಗೃತಿ ಮೂಡಲು ವಿಶ್ವದಾದ್ಯಂತ August 1-7 ವಿಶ್ವ ಸ್ತನ್ಯಪ್ರಾಣ ವಾರವಾಗಿ ಆಚರಿಸುತ್ತಿದ್ದಾರೆ. ಇದರಲ್ಲಿ 120 ದೇಶಗಳು ಪಾಲ್ಗೊಳ್ಳುತ್ತವೆ. ಪ್ರಮುಖವಾಗಿ WHO ಮತ್ತು ಯುನಿಸೆಫ್ ಇದನ್ನು 1991 ಕಾರ್ಯರೂಪಕ್ಕೆ ತಂದಿವೆ.
1: ಕೇಳುಗರೆ, ಸ್ತನ್ಯಪಾನದ ಮಹತ್ವ ಏನು, ಯಾವ ಕಾರಣಕ್ಕಾಗಿ ಇದನ್ನ ಸಪ್ತಾಹವನ್ನಾಗಿ ಆಚರಿಸ್ತಾರ, ಡಾಕ್ಟರ್ ಕವಿತಾ ಅವರು ಮಾಹಿತಿ ಮಾಡಿಕೊಟ್ರಲ್ಲ. ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಈ ಮಗು ಹುಟ್ಟಿದ ತಕ್ಷಣ ಮೊದಲನೇ ಸಲಕ್ಕೆ ಹಾಲು ಕೊಡಬೇಕು, ಈ ಹಾಲಿನಲ್ಲಿ ಕೊಲೆಸ್ಟ್ರಾಮ್ ಅಂತ ಇರ್ತದ ಅಂತ. ಈ ಕೊಲೆಸ್ಟ್ರಾಮ್ ಅಂದ್ರೆ ಏನು ಅಂತ ಹೇಳ್ತೀರಿ?
0: ಇದು ಸ್ತನ್ಯದಲ್ಲಿ ಉತ್ಪತ್ತಿಯಾಗುವ ಮೊದಲ ಹಾಲು. ಇದು ಗಟ್ಟಿಯಾದ ಹಳದಿ ಬಣ್ಣದ ಹಾಲು. ಇದರಲ್ಲಿ ಅತ್ಯಂತ ಸಮೃದ್ಧವಾಗಿ ಮಿನರಲ್ಸ್, ಪ್ರೋಟೀನ್ಸ್, ಕೊಬ್ಬು ಅಂತಹ ಪೌಷ್ಟಿಕಾಂಶಗಳು ಇರುತ್ತವೆ ಮತ್ತು ಮಗುವಿಗೆ ಸುರಕ್ಷತೆಗೆ ಬೇಕಾಗುವ ರೋಗನಾಶಕ ಶಕ್ತಿಯ ಇಂಟರ್ಲ್ಯೂಕಿನ್ ಅಂತಹ ಪ್ರಮಾಣ ಅಧಿಕವಾಗಿರುತ್ತದೆ. ಆದ್ದರಿಂದ ಮಗುವಿನ ಜನ್ಮವಾದ ಕೂಡಲೇ ಮೊಲೆಯುಣಿಸುವುದು ಮಗುವಿಗೆ ತುಂಬಾ ಆರೋಗ್ಯಕರ. ಇದು 5 ಸ್ತನದಲ್ಲಿ ಇರುತ್ತದೆ, ನಂತರ ಹಾಲು ಉತ್ಪತ್ತಿಯಾಗಲು ಪ್ರಾರಂಭವಾಗುತ್ತದೆ.
1: ಸ್ತನ್ಯಪಾನವನ್ನ ಕೂಡಲೇ ಪ್ರಾರಂಭಿಸಬೇಕು ಅಂತ ಸಾಮಾನ್ಯವಾಗಿ ಎಲ್ಲಾ ವೈದ್ಯರು ಹೇಳ್ತಾರೆ, ಇದರಿಂದ ಆಗುವಂತಹ ಪ್ರಯೋಜನಗಳೇನು?
0: ಸ್ತನ್ಯಪಾನವನ್ನು ಮಗುವಿನ ಜನ್ಮವಾದ ಕೂಡಲೇ ಶುರುವಾಗುವುದರಿಂದ ಆ ನಿಕಟವಾದ ಸ್ಪರ್ಶದಿಂದ ಮಗುವಿನ ಮನದಲ್ಲಿ ಅಚ್ಚೊತ್ತಿ ಕೂಡಲೇ ಮಗು ಸ್ತನ್ಯಪಾನ ರೂಢಿ ಮಾಡಿ ಬಿಡುತ್ತದೆ. ಅದಲ್ಲದೆ ಸ್ವಲ್ಪ ಸಮಯದ ನಂತರ, ಅಂದರೆ 6 ನಂತರ ಮಾಡಿಸುವುದರಿಂದ ಮಗುವಿಗೆ ಸ್ತನ್ಯಪಾನ ರೂಢಿಗೊಳಿಸಲು ಬಹಳ ಕಷ್ಟಕರವಾಗುತ್ತದೆ. ಆದ್ದರಿಂದ ನಾವು ನಾರ್ಮಲ್ ಹೆರಿಗೆಯಾದವರಿಗೆ ಕೂಡಲೇ ಮಗುವನ್ನು ಸ್ವಚ್ಛವಾಗಿ ಸ್ತನ್ಯಪಾನ ಮಾಡಲು ಕೊಟ್ಟು ಬಿಡುತ್ತೇವೆ. ಇದರಿಂದ ಗರ್ಭಕೋಶ ಕೂಡ ಆಕುಂಚನಗೊಳ್ಳಲು ಸಹಾಯವಾಗುತ್ತದೆ.
1: ಹೆರಿಗೆ ಅಂದ ತಕ್ಷಣ ನಾರ್ಮಲ್ ಆಗಬಹುದು, ಸಿಜರಿನ್ ಆಗಬಹುದು.
0: ಸಿಜರಿನ್ ಆದವರು ಕೂಡಲೇ ಪ್ರಾರಂಭಿಸಬಹುದು, ಯಾಕೆಂದರೆ ಅವರನ್ನು ನಾವು ಎಚ್ಚರ ತಪ್ಪಿಸಿರುವುದಿಲ್ಲ. ಆದರೆ ಅವರಿಗೆ ಮಗ್ಗಲಾಗಲು ಅಥವಾ ಕಾಲು ಅಲುಗಾಡಿಸಲು ಕಷ್ಟಕರ ಇರುವುದರಿಂದ 2-3 ನಂತರ ಪ್ರಯತ್ನಿಸಲು ತಿಳಿಸುತ್ತೇವೆ.
1: ಈಗ ಡಾಕ್ಟರ್, ಎಷ್ಟೋ ಸಂದರ್ಭದೊಳಗೆ ನಾವು ಕೇಳ್ತೀವಿ, ಮಗುವಿನ ಹೆರಿಗೆ ಆದ ತಕ್ಷಣ ಹಾಲು ಬಂದಿಲ್ರಿ ಅಂತೇಳಿ ಸಾಮಾನ್ಯವಾಗಿ ಜನ ಹೇಳ್ತಿರ್ತಾರ. ಹಾಲು ಬರದಿದ್ರ ಏನ್ ಮಾಡ್ಬೇಕಂತೀರಿ ಒಬ್ಬ ತಜ್ಞ ವೈದ್ಯರಾಗಿ?
0: ಇದು ಕೂಡ ತುಂಬಾ ಸ್ವಾಭಾವಿಕ. 30-40% ಶೇಕಡಾ ಮಹಿಳೆಯರಿಗೆ ಹಾಲು ಬಂದಿರುವುದಿಲ್ಲ. ಆಗ ನಮ್ಮ ಸಲಹೆಗೆ ಅನುಗುಣವಾಗಿ ಪುಡಿ ಹಾಲು ಹಾಕಲು ಹೇಳುತ್ತೇವೆ. ಆದರೂ ಕೂಡ ಪ್ರಯತ್ನ 2 ಮಾಡುತ್ತಾ ಇರಲು ಹೇಳುತ್ತೇವೆ. ಈ ಹಾಲನ್ನು ಕೂಡ ಬಟ್ಟಲು ಮತ್ತು ಚಮಚದಿಂದ ಹಾಕಬೇಕು. ಬಾಟಲ್ನಲ್ಲಿ ಹಾಕುವುದರಿಂದ ಮೊಲೆ ತೊಟ್ಟಿನ ಗೊಂದಲಕ್ಕೊಳಗಾಗಿ ಮಗು ಮುಂದೆ ಸ್ತನ್ಯಪಾನ ಮಾಡಿಸಲು ಇನ್ನಷ್ಟು ಕಷ್ಟಕರ ಕೆಲಸ ಮಾಡುತ್ತದೆ.
1: ಈಗ ಡಾಕ್ಟರ್, ಹಾಲನ್ನ ಉಣಿಸುವಂತ ವಿಧಾನ ಹೆಂಗಿರ್ತದ? ಅದರಲ್ಲೂ ವಿಶೇಷವಾಗಿ ಮೊದಲ ಹೆರಿಗೆ ಆದಂತ ಹೆಣ್ಮಗಳಿಗೆ ಇದರ ವಿಧಾನ ಗೊತ್ತಿರುವುದಿಲ್ಲ.
0: ಮೊಲೆ ಉಣಿಸುವುದು ಸಾಮಾನ್ಯ ಜ್ಞಾನವಾಗಿದ್ದರೂ ಅತ್ಯುತ್ತಮ ವಿಧಾನಕ್ಕಾಗಿ ಒಂದು ತರದ ಕೌಶಲ್ಯ ಮತ್ತು ಸರಿಯಾದ ಕ್ರಮ ಅಗತ್ಯವಾಗಿರುತ್ತವೆ. ಸರಿಯಲ್ಲದ ಶರೀರ ಭಂಗಿ ವೈಫಲ್ಯತೆಗೆ ಕಾರಣವಾಗುತ್ತದೆ. ಮೆಲ್ಲನೆ ನಿಮ್ಮ ಮಗುವಿನ ಗಲ್ಲಕ್ಕೆ ತೊಟ್ಟನ್ನು ತಾಗಿಸಿ. ಮಗು ಬಾಯಿ ತುಂಬ ತೊಟ್ಟನ್ನು ಹಾಗೂ ಅದರ ಸುತ್ತಲಿನ ಭಾಗವನ್ನು ಬಾಯಿಯಲ್ಲಿ ತುಂಬಿಕೊಳ್ಳಲು ಅದರ ಬಾಯಿಯಲ್ಲಿ ನಿಮ್ಮ ತೊಟ್ಟನ್ನು ಒತ್ತಿರಿ. ಸಾಮಾನ್ಯವಾಗಿ ಮಗುವನ್ನು ಮುಂದೆ ಹಿಡಿದ ಭಂಗಿ ಅಥವಾ ಮಲಗಿರುವ ಭಂಗಿಯಲ್ಲಿ ಮೊಲೆಯುಣಿಸುತ್ತಾರೆ. ಆದರೂ ನಿಮಗೆ ಯಾವ ಭಂಗಿ ಸೂಕ್ತವೆನಿಸುತ್ತದೆಯೋ ಅದನ್ನು ಪಾಲಿಸುವುದು ಉತ್ತಮ. ಮಗುವಿಗೆ ಹಾಲು ಉಣಿಸಿದ ಮೇಲೆ ಅದನ್ನು ಎತ್ತಿಕೊಂಡು ಹೆಗಲ ಮೇಲೆ ಹಿಡಿದು ಬೆನ್ನು ತಟ್ಟಿ ಅಬ್ಬಳಿಕೆ ಅಥವಾ ತೇಗು ಬಂದ ಮೇಲೆಯೇ ಮಲಗಿಸಬೇಕು.
1: ಅಂದ್ರೆ ಎಷ್ಟು ಗಂಟೆಗೆ ಒಂದ್ಸತಿ ಉಣಿಸಬೇಕು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ?
0: ಜನ್ಮವಾದ ಬಳಿಕ ಪ್ರತಿ 1-3 ಹಾಲುಣಿಸಬೇಕು. ಸುಮಾರಿಗೆ ದಿನದ 24 8-12 ಹಾಲುಣಿಸಬೇಕು. ಇದು ಮಗುವಿಗೆ 1 ಆಗುತನ ಮುಂದುವರಿಸಬೇಕು. ನಂತರ ಮಗು ಹಸಿದಾಗ ಅಳುತ್ತದೆ, ಆಗ ಸ್ತನ್ಯಪಾನ ಮಾಡಬೇಕು. ಪ್ರತಿ ಸಾರಿಯೂ ಹಾಲುಣಿಸುವಾಗ 20-45 ಸಮಯ ಬೇಕಾಗುತ್ತದೆ. 1 ಉಣಿಸಿ ಆದ ಮೇಲೆಯೇ ಬೇಕಾದರೆ ಮಾತ್ರ 1 ಉಣಿಸಿ, ಯಾಕೆಂದ್ರೆ ಸ್ತನದಲ್ಲಿ ಉತ್ಪತ್ತಿಯಲ್ಲಿ ಮೊದಲ ಹಾಲು ಮತ್ತು ನಂತರದ ಹಾಲು ಅಂತ 2 ವಿಧಗಳು ಇವೆ. ಮೊದಲ ಹಾಲು ತೆಳುವಾಗಿದ್ದು ಅದರಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್

0: ಅಧಿಕವಾಗಿ ಇರುತ್ತದೆ. ನಂತರದ ಹಾಲು ದಪ್ಪವಾಗಿದ್ದು ಅದರಲ್ಲಿ ಕೊಬ್ಬಿನ ಅಂಶಗಳು ಅಧಿಕವಾಗಿ ಇರುತ್ತದೆ. ಆದ್ದರಿಂದ ಎರಡೂ ಹಾಲನ್ನು ಮಗುವಿಗೆ ಅವಶ್ಯಕ.
1: ಈಗ ಡಾಕ್ಟರ್, ಒಬ್ಬ ತಾಯಿ, ಅದರಲ್ಲೂ ಈಗ ನಮಗೆ ಹೆಚ್ಚು ಕುತೂಹಲಕಾರಿ ಅಂಶ ಇರುವುದು ಮೊದಲ ಸಲ ತಾಯಿ ಆಗುವಂತಹ ಹೆಣ್ಮಗಳಿಗೆ ಜಾಸ್ತಿ ಇರ್ತದೆ. ತಾನು ಕೊಟ್ಟಂತ ಹಾಲು ಮಗುವಿಗೆ ಸಾಕಾಗ್ತದ, ಅದಕ್ಕೆ ಹೊಟ್ಟೆ ತುಂಬಿದ್ಯಾ ಅಂತ ಗೊತ್ತಾಗುದು ಹೆಂಗ?
0: ಇದನ್ನು ನಾವು ಮಗುವಿನ ಮೂತ್ರ ಮತ್ತು ಕಕ್ಕಸಿನ ಮೇಲೆ ನಿಶ್ಚಯಿಸುತ್ತೇವೆ. ಮಗು ಕೊಲೆಸ್ಟ್ರಾಲ್ ಕುಡಿಯುವಾಗ ದಿನಕ್ಕೆ 1-2 ಬಾರಿ ಮೂತ್ರ ಮಾಡುತ್ತದೆ. 5 ದಿನಗಳ ನಂತರ ತೆಳುಹಾಲು ಉತ್ಪತ್ತಿ ಆಗಲು ಶುರುವಾದ ಮೇಲೆ ಮಗು 6-8 ಬಾರಿ ಮೂತ್ರ ಮಾಡುತ್ತದೆ ಮತ್ತು 2-5 ಬಾರಿ ಕಕ್ಕಸ ಮಾಡಿದರೆ ಹಾಲು ಮಗುವಿನ ಅವಶ್ಯಕತೆಗೆ ತಕ್ಕಂತಿದೆ ಎನ್ನುತ್ತೇವೆ.
1: ಅಂದ್ರೆ ಇದರ ಆಧಾರದ ಮೇಲೆ ತಾಯಿ ತಿಳ್ಕೊಳ್ಬೇಕು ಅಂತ ಹೇಳ್ತೀರಿ. ಈಗ ಡಾಕ್ಟರ್, ತಾಯಿಯ ತೂಕಕ್ಕೂ ಅವಳಲ್ಲಿ ಉತ್ಪತ್ತಿ ಆಗುವಂತಹ ಹಾಲಿನ ಪ್ರಮಾಣಕ್ಕೂ ಏನಾದರೂ ಸಂಬಂಧ ಇದೆಯಾ?
0: ಖಂಡಿತವಾಗಿ ಇದೆ. ಬಟ್ ಪ್ರಸವದ ನಂತರ ಮಹಿಳೆಯ ಮನೆಯಲ್ಲಿ ತುಂಬಾ ಕೊಬ್ಬು ತುಂಬಿರುವ ಪದಾರ್ಥ ಕೊಡುತ್ತಾರೆ. ಅವರಿಗೆ ಮನೆಯಲ್ಲಿ ಯಾವ ಕೆಲಸ ಮಾಡಲು ಬಿಡುವುದಿಲ್ಲ. ಆದ್ದರಿಂದ ಮಹಿಳೆಯಲ್ಲಿ ಬೊಜ್ಜು ಕಂಡು ಬರುತ್ತದೆ. ಇದು ಮೂಢನಂಬಿಕೆ. ಪ್ರಸವದ ನಂತರ ಮಹಿಳೆಯ ತೂಕ ಏರುವುದರಿಂದ ಸ್ತನದ ಹಾಲು ಉತ್ಪತ್ತಿಗೆ ಬಹಳ ಪರಿಣಾಮ ಬೀಳುವುದಿಲ್ಲ. ಈ ಸಮಯದಲ್ಲಿ ಅವರಿಗೆ ಸತ್ವಯುತವಾದ ಆಹಾರ ಕೊಡಬೇಕು. ಅವರು ದಿನದಲ್ಲಿ 600 ml ಹಾಲು ಉತ್ಪತ್ತಿ ಮಾಡಿಯೇ ಮಾಡುತ್ತಾರೆ. ಅದರ ಜೊತೆಗೆ ವ್ಯಾಯಾಮಗಳನ್ನು ಮಾಡಬೇಕು. ಇದರಿಂದಲೂ ಹಾಲಿನ ಉತ್ಪತ್ತಿ ಮೇಲೆ ಪರಿಣಾಮವಿಲ್ಲ. ಮನೆಯಲ್ಲಿ ನೀರು ಕೂಡ ಕೊಡಲು ಹಿಂಜರಿಯುತ್ತಾರೆ. ಆದರೆ ಪ್ರಸವದ ನಂತರ ಮಹಿಳೆಗೆ ಮೊದಲಿನಿಗಿಂತಲೂ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತದೆ. ಒಟ್ಟಾರೆ ಮಹಿಳೆಗೆ ಮೊದಲಿನಿಗಿಂತ ಪ್ರತಿದಿನ 500 kcalಯಷ್ಟು ಹೆಚ್ಚಿನ ಆಹಾರದ ಅವಶ್ಯಕತೆ ಇದೆ. ಇದನ್ನು ಸರಿಯಾಗಿ ಪಾಲಿಸಿದರೆ ಪ್ರಸವದ ನಂತರ ಬೊಜ್ಜು ಬರುವುದಿಲ್ಲ. ಆದರೆ ಪ್ರಸವ ಪೂರ್ವದಲ್ಲೇ ಬಹಳ ಬೊಜ್ಜು ಇದ್ದರೆ ಅವರು ದಿನನಿತ್ಯ ವ್ಯಾಯಾಮ ಮಾಡಿ ವಾರಕ್ಕೆ 1/2 kg ತೂಕ ಇಳಿಸಬೇಕು. ಇದರಿಂದ ಹಾಲಿನ ಉತ್ಪತ್ತಿ ಹೊಂದುವುದಿಲ್ಲ.
1: ಇತ್ತೀಚಿನ ದಿನದಲ್ಲಂತೂ ಉದ್ಯೋಗಸ್ಥ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾಳೆ. ಈ ನೌಕರಸ್ಥ ಮಹಿಳೆ ಹೇಗೆ ಮಗುವಿಗೆ ಹಾಲು ಉಣಿಸಬೇಕು, ಅದಕ್ಕಾಗಿ ಅವಳು ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ?
0: ಅವರು ಸ್ತನ್ಯಗಳನ್ನು ಮಾಲಿಶ್ ಮಾಡಿ ಹಾಲನ್ನು ಕೈಯಲ್ಲಿ ಹಿಂಡಿ ತೆಗೆಯಬೇಕು ಅಥವಾ ಬ್ರೆಸ್ಟ್ ಪಂಪ್ ಮುಖಾಂತರ ಹಾಲನ್ನು ತೆಗೆದು ಸ್ವಚ್ಛವಾದ ಬಟ್ಟಲಿನಲ್ಲಿ ಸಂಗ್ರಹಿಸಬೇಕು. ಇದನ್ನು ಕೊಠಡಿಯ ತಾಪಮಾನದಲ್ಲಿ 6 ತಾಸಿನ ತನಕ ಇಡಬಹುದು ಅಥವಾ ರೆಫ್ರಿಜರೇಟರ್ನಲ್ಲಿ 8 ದಿನಗಳ ಕಾಲ ಇಡಬಹುದು. ದಿನ ತುಂಬಾ ಮೊದಲು ಹುಟ್ಟಿದ ಕೂಸಿಗೂ ಇದೇ ವಿಧಾನವನ್ನು ಪಾಲಿಸುತ್ತೇವೆ. ನೌಕರಸ್ಥ ಮಹಿಳೆಯು ತನ್ನ ಕೆಲಸದ ಸಮಯದಲ್ಲೂ ಮನೆಗೆ ಹೋಗಿ ಮೊಲೆಯುಣಿಸಿ ಬರುವ ಅವಕಾಶವನ್ನು ಹೆಚ್ಚಿನ ಸಂಸ್ಥೆಗಳು ಕಲ್ಪಿಸಿ ಕೊಡುತ್ತಿವೆ.
1: ಈಗ ಡಾಕ್ಟರ್, ಹಾಲಿನ ಉತ್ಪತ್ತಿ ಹೆಂಗ್ ಕಡಿಮೆ ಆಗ್ತದ ಅಂತೀರಿ?
0: ಮಗುವು ಹಾಲನ್ನು ಸೇವಿಸಿದಷ್ಟೂ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ಮಗು ಅತ್ತಾಗ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತದೆ. ಇದೇ ಪ್ರಕಾರ ತಾಯಿಯು ತುಂಬಾ ದುಃಖದಲ್ಲಿದ್ದರೆ ಅಥವಾ ಮಾನಸಿಕ ಒತ್ತಡದಲ್ಲಿದ್ದರೆ ಹಾಲಿನ ಉತ್ಪತ್ತಿಗೆ ಕುಂದು ತರುತ್ತದೆ. ಹಾಗೆಯೇ ತಾಯಿಯು 1/2 kg ಹೆಚ್ಚಿನ ತೂಕ ವಾರದಲ್ಲಿ ಇಳಿಸುವುದರಿಂದ ಅಥವಾ ಸರಿಯಾದ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡದೇ ಇರುವುದರಿಂದ ಹಾಲಿನಲ್ಲಿ ಕುಂದು ಕಾಣಿಸಿಕೊಳ್ಳುತ್ತದೆ.
1: ಈ ತರಹ ತಾಯಿ ನಿಯಮಿತವಾಗಿ ಮಗುವಿಗೆ ಮೊಲೆ ಉಣಿಸೋದ್ರಿಂದ ಮಗುವಿಗೆ ಏನೆಲ್ಲಾ ಉಪಯೋಗಗಳು ಆಗ್ತವೆ?
0: ಮೊದಲೇ ತಿಳಿಸಿದಂತೆ ಮಗುವಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ವೃದ್ಧಿಸುತ್ತದೆ. ಮಗುವಿನ ಮೆದುಳು ಬಹಳ ಚುರುಕುಗೊಳ್ಳುತ್ತದೆ. ಉಸಿರಾಟ ಮತ್ತು ಹೃದಯದ ಬೆಳವಣಿಗೆಗೆ ಉಪಯೋಗವಾಗುತ್ತದೆ. ಮಗುವಿನ ಕರುಳಿನ ಪಚನ ಕ್ರಿಯೆ ವೃದ್ಧಿಸುತ್ತದೆ ಮತ್ತು ಕರುಳಿನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ರೋಟಾವೈರಸ್ ಮತ್ತು ಈಕೊಲೈ ಅಂತಹ ಪ್ರಾಣಾಂತಿಕ ಸೋಂಕಿನಿಂದ ರಕ್ಷಣೆ ಕೊಡುತ್ತದೆ. ಮಗುವಿಗೆ ಮಧುಮೇಹ ಬರುವ ಶೇಕಡಾಂಶವನ್ನು ಇದು ಕಡಿಮೆ ಮಾಡುತ್ತದೆ. ಮಗುವಿಗೆ ಬೊಜ್ಜು ಮೈ ಬಾರದಂತೆ ಇದು ತಡೆಗಟ್ಟುತ್ತದೆ.
1: ಮಗುವಿಗೂ ಹಲವಾರು ರೀತಿಯ ಉಪಯೋಗಗಳು ಇದರಿಂದ ಆಗ್ತದೆ ಅಂದಾಗ ತಾಯಿಗೂ ಕೂಡ ಇದರಿಂದ ಸಾಕಷ್ಟು ಉಪಯೋಗ ಆಗ್ತಿರಬಹುದಲ್ಲ?
0: ಖಂಡಿತ. ಇದರಿಂದ ಮಗುವಿನ ಜೊತೆಗೂ ಭಾವನಾತ್ಮಕ ಸಂಬಂಧ ತಾಯಿಯಲ್ಲಿ ವೃದ್ಧಿಸುತ್ತದೆ. ಇದರಿಂದ ಪ್ರಸವದ ನಂತರ ಮಾನಸಿಕ ಖಿನ್ನತೆಯ ಸಂಭವ ಕಡಿಮೆಯಾಗುತ್ತದೆ. ಅದಲ್ಲದೆ ಸ್ತನದ, ಗರ್ಭಾಶಯದ ಮತ್ತು ಅಂಡಾಶಯದ ಕ್ಯಾನ್ಸರ್ ತಡೆಗಟ್ಟಲು ಇದು ಉಪಕಾರಿಯಾಗಿದೆ. ಅದಲ್ಲದೆ ಸ್ತನ್ಯಪಾನ ಮಾಡುವುದರಿಂದ ಅಂಡಾಣುಗಳ ಉತ್ಪತ್ತಿ ಕುಂದು ಕಾಣಿಸುತ್ತದೆ. ಆದ್ದರಿಂದ ಇದು ಸಂತಾನ ನಿರೋಧ

0: ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತದೆ.
1: ಮಗು ಜನಿಸಿದ ಎಷ್ಟು ತಿಂಗಳ ತನಕ ತಾಯಿಯ ಹಾಲು ಮಾತ್ರ ಕೊಡಬೇಕು ಅಂತ ಹೇಳ್ತಾರೆ?
0: ಮೊದಲ 6 ತಿಂಗಳು ಮೊಲೆ ಹಾಲು ಮಾತ್ರ ಮಗುವಿಗೆ ಉಣಿಸಬೇಕು. ನಂತರ ಇದರ ಜೊತೆಗೆ ಬೇರೆಯ ಹಾಲು ಮತ್ತು ಮೃದುವಾದ ಆಹಾರವನ್ನು ವೈದ್ಯರ ಸಲಹೆಯಂತೆ ಪ್ರಾರಂಭಿಸಬಹುದು. ಈ ಮೊಲೆ ಹಾಲು ಉಣಿಸುವುದು 18 ತಿಂಗಳ ಕಾಲ ಸಮಯ ಮುಂದುವರಿಸಿದರೆ ತುಂಬಾ ಉಪಯೋಗ. ಆದರೆ 2 ವರ್ಷ ತುಂಬುವುದರ ಒಳಗೆ ಹಾಲು ಉಣಿಸುವುದನ್ನು ನಿಲ್ಲಿಸಬೇಕು. ಅದರ ನಂತರ ಉಣಿಸುವುದರಿಂದ ಮಗುವಿಗೆ ಯಾವ ಪ್ರಯೋಜನವೂ ಇಲ್ಲ.
1: ಅಂದ್ರೆ ಸೂಕ್ತವಾದದ್ದು ಅಂದ್ರೆ 1.5 ವರ್ಷಗಳ ಕಾಲ ಉಣಿಸ್ಬೇಕು ಅಂತ ಹೇಳ್ತೀರಿ. ಕೆಲವು ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ತಾಯಂದ್ರು ಹಾಲು ಕೊಡಬಾರದು ಅಂತ ಕೇಳ್ತೀವಿ. ಹಂಗಿದ್ರೆ ಯಾರು ಮಗುವಿಗೆ ಹಾಲು ಉಣಿಸಬಾರದು ಅಂತ ಹೇಳಿ?
0: ಮೊದಲನೇದಾಗಿ, ಕೆಲವು ಮಕ್ಕಳಿಗೆ ಹಾಲಿನ ಪಚನದ ಎನ್ಝೈಮ್ ತೊಂದರೆ ಇರುತ್ತದೆ, ಅಂತ ಮಗುವಿಗೆ ಹಾಲನ್ನು ಕೊಡಬಾರದು. ಅಥವಾ ತಾಯಿ HIV ಸೋಂಕು ಅಥವಾ ಇತರ ಸೋಂಕುಗಳಿಂದ ಬಳಲುತ್ತಿದ್ದರೆ ಮೊದಲು ವೈದ್ಯರ ಸಲಹೆ ಪಡೆದೇ ಹಾಲನ್ನು ಉಣಿಸಬೇಕು. ಯಾಕೆಂದರೆ ಇದರಿಂದ ಮಗುವಿಗೆ ಪ್ರಸರಣೆಯ ಸಂಭವ ಹೆಚ್ಚುತ್ತದೆ. ಬಹಳ ಮದ್ಯಪಾನ ಮಾಡುವ ಮಹಿಳೆಯೂ ಕೂಡ ಹಾಲು ಉಣಿಸಬಾರದು. ತಾಯಿಯು ಸ್ತನದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೆ ಅಥವಾ TBಯ ಸೋಂಕಿನಿಂದ ಸದ್ಯದಲ್ಲೇ ಬಳಲುತ್ತಿದ್ದರೆ ಹಾಲು ಉಣಿಸುವುದು ಅಷ್ಟೊಂದು ಸೂಕ್ತವಲ್ಲ. ತಾಯಿಯು ಯಾವುದೇ ಔಷಧೋಪಚಾರಗಳನ್ನು ಸೇವಿಸುತ್ತಿದ್ದಲ್ಲಿ ತಮ್ಮ ವೈದ್ಯರ ಸಲಹೆಯ ನಂತರವೇ ಹಾಲು ಉಣಿಸಬೇಕು.
1: ಈಗ ಈ ತರಹದ ಮಕ್ಕಳು ಅಂದ್ರೆ ತಾಯಿಯ ಹಾಲಿನಿಂದ ವಂಚಿತರಾದ ಮಕ್ಕಳು ಏನ್ ಮಾಡಬೇಕು? ಅವರಿಗಿರುವಂತ ಬೇರೆ ಪೂರಕ ಆಹಾರ ಯಾವುದು ಅಂತೀರಿ?
0: ವೈದ್ಯರ ಸಲಹೆಯಂತೆ ಇಂತಹ ಮಕ್ಕಳು ಪುಡಿ ಹಾಲನ್ನು ಹಾಕುವುದು ಉತ್ತಮ. ಅದಲ್ಲದೆ ಮೊಲೆ ಹಾಲಿನ ಶೇಖರಣಾ ಕೇಂದ್ರಗಳು ಸ್ಥಾಪಿಸಲು ಯೋಜನೆಗಳು ಕಾರ್ಯನಿರ್ವಹಿಸಲು ಪ್ರಯತ್ನಿಸುತ್ತಿವೆ. ಇಲ್ಲಿ ಬೇರೆ ಮಹಿಳೆ ಹಾಲು ಹಿಂಡಿ ಕೊಡುತ್ತಾಳೆ, ಅದನ್ನು ಪಾಶ್ಚರೈಸ್ ಮಾಡಿ ಹಾಲನ್ನು ಹೆಪ್ಪುಗಟ್ಟಿಸಿಡ್ತಾರೆ. ಅದನ್ನು ಕೆಲವು ತಿಂಗಳ ಕಾಲ ಶೇಖರಿಸಿ ಇಡುತ್ತಾರೆ.
1: ಆಯ್ತು ಡಾಕ್ಟರ್ ಕವಿತಾ ಐತಾಳ್ ಅವರ, ತಾವು ಇಷ್ಟೊತ್ತಿನವರೆಗೂ ಈ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿ ಮಗುವಿಗೆ ಹಾಲು ಉಣಿಸಬೇಕು, ಮತ್ತೆ ಈ ಸ್ತನ್ಯಪಾನ ಮಾಡೋದ್ರಿಂದ ಮಗುವಿಗೆ ಏನು ಉಪಯೋಗ, ಅದರ ಮೂಲಕ ತಾಯಿಗೆ ಏನು ಅನುಕೂಲತೆಗಳು ಆಗ್ತದ ಅನ್ನುವ ಹಲವಾರು ಸಂದೇಹಗಳಿಗೆ ತಾವು ಬಹಳ ಸೂಕ್ತವಾಗಿ ಉತ್ತರವನ್ನ ಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಸ್ತನ್ಯಪಾನ ಸಪ್ತಾಹದ ಆಚರಣೆಯ ಸಂದರ್ಭದಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಂದಿಗೆ ಸ್ತನ್ಯಪಾನದ ಮಹತ್ವ ಈ ವಿಷಯ ಕುರಿತಂತೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತಂತೆ ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು.
3: ಮಕ್ಕಳಲ್ಲಿ ಮಲಬದ್ಧತೆ ಬರಬಹುದಾ? ಹೌದು, ಖಂಡಿತವಾಗಿ ಮಕ್ಕಳಲ್ಲಿ ಮಲಬದ್ಧತೆ ಬರಬಹುದು. ವಿವಿಧ ವಯಸ್ಸಿಗೆ ಹೊಂದಿಕೊಂಡು, ವಿವಿಧ ಲಕ್ಷಣಗಳನ್ನು ಹೊಂದಿಕೊಂಡು, ವಿವಿಧ ಕಾರಣಗಳಿಂದ ಈ ಮಲಬದ್ಧತೆ ಮಕ್ಕಳಲ್ಲೂ ಕಾಣಬಹುದು. ಈಗ ಉದಾಹರಣೆಗೆ ನವಜಾತ ಶಿಶು ಹುಟ್ಟಿ 24 ತಾಸು ಒಳಗಡೆ ಮಲವಿಸರ್ಜನೆ ಮಾಡಬೇಕು. ಮಗು ಮಲವಿಸರ್ಜನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಗಂಭೀರವಾಗದನ್ನು ತಗೊಂಡು ಸೂಕ್ತವಾದ ಪರೀಕ್ಷೆ ಎಲ್ಲ ಮಾಡಿ ಅದಕ್ಕೆ ಯಾಕೆ ಹೀಗಾಯ್ತು ಅಂತ ನಾವು ಪತ್ತೆ ಹಚ್ಚಬೇಕಾಗ್ತದೆ, ಮತ್ತೆ ಸೂಕ್ತವಾದ ಅದಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಮಲವನ್ನು ವಿಸರ್ಜನೆ ಮಾಡ್ತಾ ಇಲ್ಲ ಅಂತ ಹೇಳುವಾಗ ನಾವು ಮೊದಲಿಗೆ ಗುದದ್ವಾರವನ್ನು ನಾವು ಟೆಸ್ಟ್ ಮಾಡ್ತೇವೆ. ಗುದದ್ವಾರ ಸರಿಯಾಗಿದೆಯೋ ಇಲ್ವೋ, ಕೆಲವು ಸರ್ತಿ ಗುದದ್ವಾರ ಇರುವುದಿಲ್ಲ, ಆಗ ಅದಕ್ಕೆ ತುರ್ತು ಚಿಕಿತ್ಸೆ ಮೂಲಕ ಅದಕ್ಕೆ ಒಂದು ದಾರಿ ಮಾಡಿಕೊಡಬೇಕಾಗ್ತದೆ. ಕೆಲವು ಸರ್ತಿ ಗುದದ್ವಾರ ಇದ್ರೂ ಕೂಡ ಅದು ಸರಿಯಾದ ಗಾತ್ರದ್ದಾಗಿರುವುದಿಲ್ಲ, ಆಗ ಇದು ಕೆಲವು ಸರ್ತಿ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ಬಹುದು, ಅಥವಾ ಅದರ ಪೊಸಿಷನ್ ಸರಿ ಇರುವುದಿಲ್ಲ. ಸೊ ಹೀಗಿದ್ದಾಗ ಅದನ್ನ ನಾವು ಪತ್ತೆ ಹಚ್ತೇವೆ. ಈಗ ಗುದದ್ವಾರ ಸರಿ ಇದೆ, ಆದ್ರೂ ಮಲಬದ್ಧತೆ ಇದೆ ಅಂತ ಹೇಳುವಾಗ ನಾವು ಎಲ್ಲಾದರೂ ಮಲಬದ್ಧತೆಗೆ ಕಾರಣ ಮಲಕೋಶ ಅಂದ್ರೆ ರೆಕ್ಟಮ್ ಅಂತ ಹೇಳ್ತಾರೆ, ಇದರಲ್ಲಿ ನಿಶಕ್ತಿ ಏನಾದ್ರೂ ಇದೆಯಾ ಅಂತ ಹೇಳಿ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇದಕ್ಕೆ ಹರ್ಷ್ಪ್ರಂಗ್ ಡಿಸೀಸ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಗುದದ್ವಾರದ ಮೂಲಕ ಬಣ್ಣ ಬಿಟ್ಟು ಎಕ್ಸ್ರೇ ಮಾಡಿ ಅದರಲ್ಲಿ ಅದರ ಆಕೃತಿಯನ್ನೆಲ್ಲ ನೋಡಿ ಹರ್ಷ್ಪ್ರಂಗ್ ಡಿಸೀಸ್ ಏನಾದ್ರೂ ಕಾಯಿಲೆ ಇದೆಯಾ ಅಂತ ಹೇಳಿ ನಾವು ಪತ್ತೆ ಹಚ್ತೇವೆ. ಆದ್ರೂ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಗುದದ್ವಾರದ ಮೂಲಕ ಒಂದು ಸಣ್ಣ ತುಕಡಿ ತಗೊಂಡು ಅದನ್ನು ಪರೀಕ್ಷೆ ಕಳಿಸಿ ಅದೇನಾದ್ರೂ ಅಲ್ಲಿ ದೌರ್ಬಲ್ಯ ಇದೆಯಾ ಆ ಜಾಗದ್ದು ಅಂತ ನಾವು ನೋಡ್ತೇವೆ. ಇಲ್ಲ ಅದು ನಮಗೆ ಅದ್ರ ಬಗ್ಗೆ ಸಂಶಯ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ತಪಾಸಣೆ ಮಾಡುವಾಗ ಕೈಗೆ ಗ್ಲೌಸ್ ಹಾಕೊಂಡು ಬೆರಳಿಂದ ಗುದದ್ವಾರದ ಮೂಲಕ ಬೆರಳು ಹಾಕಿ ಕೆಲವು ಸರ್ತಿ ಮಲಕೋಶದ ಹಿಂದೆ ಗಂಟಿರೋ ಸಾಧ್ಯತೆ ಇರ್ತದೆ, ಇದನ್ನ ನಾವು ಪತ್ತೆ ಹಚ್ಚಬೇಕು. ಇದಕ್ಕೆ ಸೇಕ್ರೋಕಾಕ್ಸಿಜಲ್ ಟೆರಟೋಮಾ ಅಂತ ಹೇಳ್ತಾರೆ. ಇದು ಸಣ್ಣ ಮಕ್ಕಳಲ್ಲಿ ಕಂಡುಕೊಳ್ಳುವಂತಹ ಸಮಸ್ಯೆನೆ. ಇದು ಮೊದಲಿಗೆ ತುಂಬಾ ಸಣ್ಣ ಪ್ರಮಾಣದಲ್ಲಿ ಇದ್ದಾಗಲೇ ಅದನ್ನು ಕಂಡು ಹುಡ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ಇದು ಬೆಳವಣಿಗೆ ಆದ್ರೆ ರೋಗ ಲಕ್ಷಣಗಳು ಜಾಸ್ತಿ ಆಗ್ಬಹುದು, ಅಥವಾ ಇದನ್ನ ಹೀಗೆ ಬಿಟ್ರೆ ಮಕ್ಕಳಲ್ಲಿ ಮುಂದೆ ಕ್ಯಾನ್ಸರ್ ಕಾಯಿಲೆ ಉತ್ಪನ್ನ ಆಗುವ ಚಾನ್ಸಸ್ ಇರ್ತದೆ. ಈಗ ಇದು ಸಮಸ್ಯೆ ಏನಿಲ್ಲ ಅಂತ ಹೇಳಿದ್ರೆ ಬಹುಶಃ ಹಾದು ಕಟ್ಟುವಿಕೆ ಮೇಲೆ ಇರಬಹುದು, ಹಾಗೆ ಅದನ್ನು ನಾವು ಎಕ್ಸ್ರೇ ಮೂಲಕ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತೇವೆ. ಆಮೇಲೆ ಎಲ್ಲವನ್ನೂ ಸರಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಮುಖ್ಯವಾದ

0: ಕಾರಣ ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇದ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಇದ್ರ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ನಾವು ಪತ್ತೆ ಹಚ್ಚಿಕೊಳ್ಬಹುದು. ನಮ್ಮ ಮೆದುಳಿನಿಂದ ನರಗಳು ಸ್ಪೈನಲ್ ಕಾರ್ಡ್ ಮೂಲಕ ನಮ್ಮ ಬೆನ್ನು ಹುರಿಗೆ ಬರ್ತದೆ, ಅಲ್ಲಿಂದ ನಮ್ಮ ವಿವಿಧ ಅಂಗಾಂಗಗಳಿಗೆ ಅದು ಸಂಪರ್ಕ ಕೊಡ್ತದೆ. ಈ ಬೆನ್ನು ಹುರಿ ಸರಿಯಾಗಿ ಬೆಳವಣಿಗೆ ಆಗ್ಲಿಲ್ಲ, ಅದಕ್ಕೆ ನಾವು ಸ್ಪೈನಾ ಬೈಫಿಡಾ ಅಂತ ಹೇಳ್ತೇವೆ. ಹಾಗಾದ್ರೆ ಅಲ್ಲಿಂದ ನರಗಳು ಸಂಪರ್ಕ ಸರಿಯಾಗಿಲ್ಲದ ಕಾರಣ ಮಲಬದ್ಧತೆ ಆಗ್ಬಹುದು, ಅದರೊಟ್ಟಿಗೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಕೈಕಾಲಲ್ಲಿ ನಿಶಕ್ತಿ ಕೂಡ ಆಗಬಹುದು.
1: ಬಹುಶಃ ಸಾಮಾನ್ಯರಿಗೆ ಈ ಕಾರಣ ಗೊತ್ತಿರುವುದಿಲ್ಲ.
0: ಅದಕ್ಕೆ ಈ ಇಂಥ ಸಮಸ್ಯೆಗಳು ಪತ್ತೆ ಹಚ್ಚೋದು ಬಹಳ ತಡವಾಗ್ತದೆ. ಮೊದಲೇ ಹುಟ್ಟುತ್ತಲೇ ಸಮಸ್ಯೆ ಇದ್ರೂ ಕಣ್ಣು ಹುಡ್ಕೊಳ್ಳುವಾಗ ಮಗುವಿನ ವಯಸ್ಸು ಸಾಧಾರಣ 2-3 ವರ್ಷ ಆಗಿರ್ತದೆ, ಹಾಗೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿರ್ತದೆ ಮೂತ್ರಕೋಶಕ್ಕೆ. ಅದಕ್ಕೆಲ್ಲ ಇದನ್ನ ನಾವು ಪತ್ತೆ ಹಚ್ಚಬೇಕಾದ್ರೆ ನಾವು MRI ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ. MRI ಸ್ಕ್ಯಾನಿಂಗ್ ಅಲ್ಲಿ ನಾವು ಪತ್ತೆ ಹಚ್ಚಿಕೊಳ್ಬಹುದು. ಕೆಲವು ಸರ್ತಿ ಈ ರೋಗ ಲಕ್ಷಣಗಳು ಹೊರಗಡೆ ಕಾಣಿಸ್ಕೊಳ್ತದೆ, ನಾವು ಪರೀಕ್ಷೆ ಮಾಡಿದಾಗ ಅಲ್ಲಿ ಗಂಟುಗಳಿರುವಂತದ್ದು ಅದರ ಸೂಚನೆ ಬೇಗ ಸಿಗ್ಬಹುದು. ಅದಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಸಂಶಯಾಸ್ಪದವಾಗಿದ್ದರೆ ನಾವು ಅದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ MRI ಮೂಲಕ ಅದನ್ನು ನಾವು ಸೂಕ್ತವಾದ ಚಿಕಿತ್ಸೆ ನೀಡಬೇಕಾಗ್ತದೆ. ಇನ್ನು ಕೆಲವು ಅಸಾಮಾನ್ಯವಾದ ಕಾರಣಗಳು ಇರ್ತವೆ, ಅದನ್ನು ಪತ್ತೆ ಹೊಡೆದು ಬಹಳ ಕಷ್ಟವಾಗ್ತದೆ. ತುಂಬಾ ಸಮಸ್ಯೆ ಇದ್ದವರಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಒಂದು ಕಾರಣಕರ್ತ ಆಗಿರ್ತದೆ, ಆಗ ಅದನ್ನು ನಾವು ಇಷ್ಟು ಸಮಸ್ಯೆಗಳಿದ್ರೆ ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು. ಇನ್ನು ಕೆಲವು ಅಸಾಮಾನ್ಯವಾದ ಕಾಯಿಲೆ ಪತ್ತೆ ಹಚ್ಚೋದು ಯಾರಿಗೂ ಕಷ್ಟವಾಗ್ತದೆ. ಇದು ಮಲಬದ್ಧತೆ ಇರುವ ಮಕ್ಕಳಲ್ಲಿ 5% ಮಾತ್ರ ಇಂಥವರಿಗೆ ಬರುವಂತದ್ದು. ಇನ್ನು 95% ಕಾಯಿಲೆಗಳು ಯಾವುದೇ ಸಮಸ್ಯೆ ಇಲ್ಲದೆ ಹೀಗೆ ಕಾರಣ ಇಲ್ಲದೆ, ಇಲ್ಲಿ ಯಾವುದೇ ದೊಡ್ಡ ತೊಂದರೆಗಳಿಲ್ಲ, ಆದರೆ ಕರಳು ಚುರುಕಿಲ್ಲ, ಕರಳು ಅದರ ಕೆಲಸ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ, ಇದಕ್ಕೆ ನಾವು ಫಂಕ್ಷನಲ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಇದರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ. ಮುಂದೆ ನಾನು ನಿಮಗೆ ತಿಳಿಸ್ತೇನೆ. ಯಾವ ಮಗುವಿಗೆ ತೀವ್ರತೆ ಜಾಸ್ತಿ ಇದೆಯೋ ಈ ರೋಗದ್ದು ಬೇಗ ಲಕ್ಷಣಗಳು ಕಂಡು ಬರ್ತವೆ, ಯಾವ ಮಕ್ಕಳಿಗೆ ತೀವ್ರತೆ ಕಮ್ಮಿ ಇದೆಯೋ ಲಕ್ಷಣಗಳು ತಡವಾಗಿ ಕಂಡು ಬರ್ತವೆ. ಈಗ ಈ ಫಂಕ್ಷನಲ್ ಕಾನ್ಸ್ಟಿಪೇಷನ್ ಯಾಕೆ ಬರ್ತದೆ, ಇದ್ರ ಬಗ್ಗೆ ನಾನು ಜನರಲ್ ಅರಿವು ಮೂಡಿಸ್ಲಿಕ್ಕೆ ಈ ಒಂದು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಜನರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈಗ ನೋಡಿ, ಅದು ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಹಾಗೂ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ. ಈಗ ನೀವು 2-3 ದಶಕಗಳ ಹಿಂದಕ್ಕೆ ಹೋಲಿಸಿದ್ರೆ ನೀವು, ನಮ್ಮ ಆಹಾರ ಪದ್ಧತಿ ಸಾಕಷ್ಟು ಚೆನ್ನಾಗಿತ್ತು. ಈಗ ನೀವು ನೋಡಿದ್ರೆ ನಾವು ಪ್ಯಾಕ್ಡ್ ಫುಡ್ ತಗೊಳ್ತೇವೆ, ಚಿಪ್ಸ್, ಬಿಸ್ಕೆಟ್, ಕುರ್ಕುರೆ. ಇದು ಯಾವ್ದೊಂದು ಕುಗ್ರಾಮದಲ್ಲಿ ಆದ್ರೂ ಕೂಡ ಒಂದು ಗೂಡಂಗಡಿಯಲ್ಲಿ ಇದೆಲ್ಲ ಸಿಕ್ಕಿರ್ತದೆ. ಮತ್ತೆ ಈಗಿನ ಸಂದರ್ಭದಲ್ಲಿ ಪೋಷಕರು ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗುವರು, ಅವರಿಗೊಂದು ಖಿನ್ನತೆ, ನಾವು ಮಕ್ಕಳಿಗೆ ಏನು ಮಾಡ್ತಾ ಇಲ್ಲ. ಸಾಯಂಕಾಲ ಬರುವಾಗ ಬೇಕರಿಂದ ಇಂಥ ಆಹಾರ ತರ್ತಾರೆ, ಮಕ್ಕಳಿಗೆ ಕೊಡ್ತಾರೆ, ಅವರ ಪ್ರೀತಿ ಸರಿ, ಆದ್ರೆ ಇದರಿಂದ ಮಕ್ಕಳಿಗೆ ಎಷ್ಟು ಅನಾರೋಗ್ಯ ಉಂಟಾಗ್ತದೆ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಅಲ್ಲದೆ ಮನೇಲಿ ಅಜ್ಜ ಅಜ್ಜಿ ಮಕ್ಕಳು ನೋಡ್ಕೊಳ್ತಾರೆ, ಮಕ್ಕಳು ನೋಡ್ಕೊಳ್ಳೋದು ಬಹಳ ಕಷ್ಟ, ಹಠ ಮಾಡ್ತಿರ್ತಾರೆ, ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ಅವರು ಒಂದಿಷ್ಟು ಕೊಡ್ತಾರೆ. ಈ ಅನಾರೋಗ್ಯಕರ ಆಹಾರಗಳಿಂದ ನಮ್ಮ ಕರಳು ಮೇಲೆ ಸಾಕಷ್ಟು ಪ್ರಭಾವ ಬೀಳ್ತದೆ. ಮೊದಲೆಲ್ಲ ಯಾರಿಗೆ ಇಷ್ಟೆಲ್ಲ ಆಹಾರಗಳು ಸಿಗ್ತಾ ಇತ್ತು, ಎಲ್ರು ಮನೇಲಿ ಮಾಡಿದ್ದು, ಅಜ್ಜಿ ಮಾಡಿದ್ದು, ಅಮ್ಮ ಮಾಡಿದ್ದು ಎಲ್ಲ ತಗೊಳ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ನಾವು ನೋಡೋದಿದ್ರೆ ಮಕ್ಕಳಲ್ಲಿ ಚಟುವಟಿಕೆಗಳು ಕಮ್ಮಿ ಆಗಿದೆ. ಮೊದಲು ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗ್ತಿದ್ರು, ಶಾಲೆಯಿಂದ ಬಂದ ಮೇಲೆ ಮಕ್ಕಳು ಆಟ ಆಡ್ತಾ ಇದ್ರು, ಈಗ ಟ್ಯೂಷನ್ ಕ್ಲಾಸಸ್ ಇದೆ, ಒಂದ್ ಸ್ವಲ್ಪ ನಮಗೆ ಸಮಯ ಸಿಕ್ಕಿದ್ರೆ ಮೊಬೈಲ್ ಅಥವಾ ದೂರದರ್ಶನ ಇದ್ರಲ್ಲಿ ಕೂತ್ಕೊಂಡ್ ಬಿಡ್ತಾರೆ. ಆಯ್ತು, ನಾವು ಬಲವಂತವಾಗಿ ನಮ್ಮ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಕಳಿಸಿದ್ರು ನಮ್ಮ ವಠಾರದಲ್ಲಿ ಬೇರೆ ಮಕ್ಕಳು ಬರಲ್ಲ, ಯಾಕಂದ್ರೆ ಅವ್ರಿಗೆ ಅದೇ ಸಮಸ್ಯೆ. ಮಹಾನಗರಗಳಲ್ಲಂತೂ ಮಕ್ಕಳನ್ನು ಹೊರಗೆ ಕಳಿಸೋ ಸುರಕ್ಷಿತ ಅಲ್ಲ, ಹೊರಗೆ ಕಳಿಸುವುದಿಲ್ಲ. ಹೀಗೆಲ್ಲಾಗಿ ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಅಂದ್ರೆ ಇದನ್ನು ಒಬ್ಬರಿಂದ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಸಮಾಜವೇ ಇದನ್ನು ನಾವು ಚೆನ್ನಾಗಿ ನೋಡಿಕೊಂಡು ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕಷ್ಟೇ. ಈಗ ಇದರಿಂದ ಯಾವ್ಯಾವ ಲಕ್ಷಣಗಳು ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ ನೋಡಿ, ಕೆಲವರು ಪೋಷಕರು ಇದನ್ನು ಅರ್ಥ ಮಾಡಿಕೊಂಡು ಮಲಬದ್ಧತೆ ಇದೆ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ. ಅಂದ್ರೆ ನನ್ನ ಮಗು 2-3 ದಿವಸಕ್ಕೊಂದ್ಸರ್ತಿ ಮಾಡ್ತಾ ಇದ್ದಾನೆ, ಗಟ್ಟಿಯಾಗಿ ಮಾಡ್ತಾ ಇದ್ದಾನೆ, ಮಾಡ್ಕೊಳ್ಳುವಾಗ ಗುದ್ದದ್ವಾರದಲ್ಲಿ ತ್ರಾಸ ಆಗ್ತಾ ಇದೆ, ರಕ್ತ ಹರಿಯತ್ತೆ ಸಂದರ್ಶನ ಮಾಡುವಾಗ, ಕೆಟ್ಟ ವಾಸನೆ ಇದೆ, ಇದೆಲ್ಲ ಹೇಳ್ಕೊಂಡು ಬರ್ತಾರೆ, ಅವ್ರಿಗೆ ನಾವು ಚಿಕಿತ್ಸೆ ನೀಡ್ತೇವೆ. ಇನ್ನು ವಿಚಿತ್ರ ಲಕ್ಷಣಗಳನ್ನ ಇಟ್ಕೊಂಡು ಬರ್ತಾರೆ. ಉದಾಹರಣೆಗೆ, ಮಲಬದ್ಧತೆಗೆ ಸಂಬಂಧಪಟ್ಟ ಯಾವುದೇ ಲಕ್ಷಣಗಳಿಲ್ಲ, ಆದ್ರೆ ಕೇವಲ ಹೊಟ್ಟೆ ನೋವು ಅಥವಾ ಹೊಟ್ಟೆಲಿ ಉಬ್ಬರ, ಹಸುವಿಲ್ಲ, ಕೆಲಸದಲ್ಲಿ ಆಸಕ್ತಿ ಇಲ್ಲ, ಲವಲವಿಕೆ ಇಲ್ಲ, ಮತ್ತೆ ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ, ತೂಕ ಹೆಚ್ಚಾಗ್ತಾ ಇಲ್ಲ, ಮತ್ತೆ ನಮ್ಮ ಹತ್ರ ಇತ್ತೀಚಿನ ದಿನಗಳಲ್ಲಿ ಕೇವಲ ವಾಂತಿ, ಹೊರಗಡೆಯಿಂದ ಸಿಟಿ ಸ್ಕ್ಯಾನ್, MRI ಎಲ್ಲ ಮಾಡಿಕೊಂಡು ಬಂದಿರ್ತಾರೆ, ಆದ್ರೆ ವಾಂತಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ನಾವು ಪತ್ತೆ ಹಚ್ಚಿದಾಗ ಕೇವಲ ವಾಂತಿ ಇಟ್ಕೊಂಡು ಬರ್ತಾರೆ. ಇಂಥವರಿಗೆಲ್ಲ ನಾವು ಪೋಷಕರಿಗೆ ಅರ್ಥ ಮಾಡಿಸ್ಕೊಳ್ಳೋದು ಕಷ್ಟ ಆಗ್ತದೆ. ನೋಡಿ, ನಿಮ್ಮ ಮಗುವಿಗೆ ಮಲಬದ್ಧತೆ ಇದೆ ಅಂತ ಹೇಳಿ ಅರ್ಥ ಮಾಡಿಸ್ಕೊಳ್ಳೋದು ನಮಗೆ ಕಷ್ಟ ಆಗ್ತದೆ. ಇಲ್ಲಲ್ಲ, ನಮ್ಮ ಮಗು ಚೆನ್ನಾಗಿ ಡೈಲಿ ಸಂಡಾಸ್ ಮಾಡ್ತಾ ಇದ್ದಾನಲ್ಲ, ಮಾಡ್ತಾ ಇದ್ದಾಳಲ್ಲ ಅಂತ ಹೇಳ್ತಾರೆ. ನೋಡಿ, ಮಲಕೋಶದಲ್ಲಿ ಮಲಕೋಶದ ಎದುರಿರುವಂತದ್ದು ಮೂತ್ರಕೋಶ. ಮಲಕೋಶದಲ್ಲಿ ಮಲ ತುಂಬಿದ್ರೆ ಮೂತ್ರಕೋಶಕ್ಕೆ ಇದು ತನ್ನಂತಾನೆ ಸಮಸ್ಯೆ ಉಂಟು ಮಾಡ್ತದೆ. ಹಾಗೆ ಕೆಲವು ಮಕ್ಕಳು ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಉದಾಹರಣೆಗೆ, ಮೂತ್ರಕ್ಕೆ ಅರ್ಜೆಂಟ್ ಮಾಡುವಂಥದ್ದು, ತನ್ನ ಅರಿವಿಲ್ಲದೆ ಒಳ ಉಡುಪಿನಲ್ಲಿ ಮೂತ್ರ ಮಾಡ್ಕೊಳ್ಳುವಂಥದ್ದು, ರಾತ್ರಿ ವೇಳೆ ಹಾಸಿಗೆ ಹಸಿ ಮಾಡುವಂಥದ್ದು, ಅಥವಾ ಮೂತ್ರದಲ್ಲಿ ಆವಾಗವಾಗ ಸೋಂಕು, ಯೂರಿನ್ ಟ್ರಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಉರಿ ಮೂತ್ರ, ಇಂಥದ್ದೆಲ್ಲ ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ. ಕಷ್ಟು ಸಮಸ್ಯೆಗಳಿಗೆ ಮಲಬದ್ಧತೆ ಕಾರಣ. ಈಗ ಇದರಿಂದ ಆಗುವಂತ ಅವಾಂತರಗಳೇನು, ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕು. ಈಗ ನೋಡಿ, ನಮ್ಮ ಈ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ನಮ್ಮ ದೈನಂದಿನ ಜೀವನದಲ್ಲಿ ಮಾಡಿದಂತಹ ತಪ್ಪುಗಳು. ಇದರಿಂದಾಗಿ ನೋಡಿ, ಅದೇ ಮಗು ಮುಂದೆ ಹೋಗಿ ಬೇರೆ ಎಷ್ಟೋ ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ. ಉದಾಹರಣೆಗೆ, ಬೊಜ್ಜುತನ, ಮಧುಮೇಹದ ಕಾಯಿಲೆ, ರಕ್ತದೊತ್ತಡ, ಹೃದಯ ಕಾಯಿಲೆ, ಮತ್ತೆ ನಾವು ತಿನ್ನುವಂತಹ ಆಹಾರದಲ್ಲಿ, ಈಗ ಚಿಪ್ಸ್, ಕುರ್ಕುರೆ ಅಂತ ಆಹಾರದಲ್ಲಿ ಸಾಕಷ್ಟು ಉಪ್ಪಿನಂಶ ಇರೋದ್ರಿಂದ ಮೂತ್ರಪಿಂಡದಲ್ಲಿ ಕಲ್ಲು, ಇದು

0: ನಾವು ಸಾಕಷ್ಟು ಈಗ ಮಕ್ಕಳಲ್ಲಿ ಕಾಣಿಸ್ತಾ ಇದ್ದೀವಿ. ಆಮೇಲೆ ಈಗ ಈ ಮಲಬದ್ಧತೆ ಆದರೆ ಸಂಡಾಸ ಕರಳಲ್ಲಿ ತುಂಬಿಕೊಂಡು ಅಲ್ಲಿ ಸೋಂಕಾಗಿ ಅಪೆಂಡಿಕ್ಸ್ ಕಾಯಿಲೆ ಸಾಕಷ್ಟು ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಅಪೆಂಡಿಕ್ಸ್ ಅಲ್ಲಿ ನಾನು ಹೇಳೋದಿದ್ರೆ ಸಾಧಾರಣ 80% ಮಕ್ಕಳಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮಲಬದ್ಧತೆ.
1: ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈಗಂತೆ ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಅಕ್ಷಯ್ ಕಲಾವಂತ್ ಅವರು. ಕೇಳುಗರೆ, ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪಾಣೇಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ. ಪ್ರಧಾನಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಈ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
4: ಕೇಳುಗರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು 5 ಏಪ್ರಿಲ್ 2016 ಪ್ರಾರಂಭಿಸಲಾಯಿತು ಮತ್ತು ವ್ಯಾಪಾರ, ಉತ್ಪಾದನೆ, ಸೇವಾ ವಲಯ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಗ್ರೀನ್ ಫೀಲ್ಡ್ ಉದ್ಯಮಗಳನ್ನು ಸ್ಥಾಪಿಸಲು ರೂಪಾಯಿ 10 ಲಕ್ಷದಿಂದ ರೂಪಾಯಿ 1 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಬ್ಯಾಂಕ್ ಸಾಲಗಳನ್ನು ಒದಗಿಸುವ ಮೂಲಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಉದ್ದೇಶ, ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಹಸಿರು ಕ್ಷೇತ್ರ ಉದ್ಯಮವನ್ನು ಸ್ಥಾಪಿಸಲು ಪ್ರತಿ ಬ್ಯಾಂಕ್ ಶಾಖೆಯಲ್ಲಿ ಕನಿಷ್ಠ 1 ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸಾಲಗಾರರಿಗೆ ಮತ್ತು ಕನಿಷ್ಠ 1 ಮಹಿಳಾ ಸಾಲಗಾರರಿಗೆ 10 ಲಕ್ಷದಿಂದ 1 ಕೋಟಿವರೆಗಿನ ಬ್ಯಾಂಕ್ ಸಾಲವನ್ನು ಸುಗಮಗೊಳಿಸುತ್ತದೆ. ಎಸ್ಸಿ ಎಸ್ಟಿ ಮಹಿಳಾ ಉದ್ಯಮಿಗಳಿಂದ ಉತ್ಪಾದನೆ, ವ್ಯಾಪಾರ ಅಥವಾ ಸೇವಾ ವಲಯ ಸಂಬಂಧಿತ ಚಟುವಟಿಕೆಗಳಲ್ಲಿ ಹೊಸ ಉದ್ಯಮವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇನ್ನು ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಪ್ರಮುಖ ಲಕ್ಷಣಗಳಿಗೆ ಬಂದರೆ, ಈ ಯೋಜನೆಯು ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆ ಉದ್ಯಮಶೀಲತಾ ಯೋಜನೆಗಳನ್ನು ಉತ್ತೇಜಿಸಲು ಆರಂಭಿಸಿರುವ ಉಪಕ್ರಮದ ಭಾಗವಾಗಿದೆ. ಹೊಸ ಉದ್ಯಮವನ್ನು ಸ್ಥಾಪಿಸಲು ಕಾರ್ಯನಿರತ ಬಂಡವಾಳವನ್ನು ಒಳಗೊಂಡಂತೆ 10 ಲಕ್ಷ ರೂಪಾಯಿಗಳಿಂದ 1 ಕೋಟಿ ರೂಪಾಯಿಗಳವರೆಗಿನ ಸಾಲವನ್ನು ಒದಗಿಸಲಾಗುವುದು. ಈ ಯೋಜನೆಯು ಪ್ರತಿ ಬ್ಯಾಂಕ್ ಖಾತೆಯು ಸರಾಸರಿ 2 ಉದ್ಯಮಶೀಲತಾ ಯೋಜನೆಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳುತ್ತದೆ. 1 ಎಸ್ಟಿ ಎಸ್ಸಿ ಮತ್ತು ಇನ್ನೊಂದು ಮಹಿಳಾ ಉದ್ಯಮಿಗೆ. ಕ್ರೆಡಿಟ್ ಹಿಂಪಡೆಯಲು ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುವುದು. ಸಾಲಗಾರನ ಕ್ರೆಡಿಟ್ ಇತಿಹಾಸವನ್ನು ಬ್ಯಾಂಕ್ ನಿರ್ವಹಿಸುತ್ತದೆ, ಆದ್ದರಿಂದ ಹಣವನ್ನು ಯಾವುದೇ ವೈಯಕ್ತಿಕ ಬಳಕೆಗೆ ಬಳಸಲಾಗುವುದಿಲ್ಲ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಸಿಡ್ಬಿ ಮೂಲಕ ಆರಂಭಿಕ ಮೊತ್ತವಾಗಿ ರೂಪಾಯಿ 10,000 ಕೋಟಿಗಳ ಮರು ಹಣಕಾಸು ಸೌಲಭ್ಯವಿರುತ್ತದೆ. ಈ ಯೋಜನೆಯಡಿಯಲ್ಲಿ NCGTC ಮೂಲಕ ಕ್ರೆಡಿಟ್ ಗ್ಯಾರಂಟಿಗಾಗಿ ರೂಪಾಯಿ 5,000 ಕೋಟಿಗಳ ಕಾರ್ಪಸನ್ನು ರಚಿಸಲಾಗಿರುತ್ತದೆ. ಸಾಲವನ್ನು ಸುಗಮಗೊಳಿಸುವುದು, ಅಪವರ್ತನೀಕರಣ, ಮಾರ್ಕೆಟಿಂಗ್, ಇನ್ನು ಹಲವು ವಿಷಯಗಳನ್ನು ಪೂರ್ವ ಸಾಲ ತರಬೇತಿಗೆ ಸಮಗ್ರ ಬೆಂಬಲವನ್ನು ಒದಗಿಸುವ ಮೂಲಕ ಸಾಲಗಾರರಿಗೆ ಬೆಂಬಲ ನೀಡುತ್ತದೆ. ಆನ್ಲೈನ್ ನೋಂದಣಿ ಮತ್ತು ಬೆಂಬಲ ಸೇವೆಗಳಿಗಾಗಿ ಜನರಿಗೆ ಸಹಾಯ ಮಾಡಲು ವೆಬ್ ಪೋರ್ಟಲನ್ನು ರಚಿಸಲಾಗಿದೆ. ಕೃಷಿಯೇತರ ವಲಯಗಳಲ್ಲಿ ಬ್ಯಾಂಕ್ ಸಾಲಗಳನ್ನು ಪ್ರಾರಂಭಿಸುವ ಮೂಲಕ ಜನಸಂಖ್ಯೆಯ ಅಲ್ಪಸಂಖ್ಯಾತ ವರ್ಗಗಳನ್ನು ತಲುಪುವ ಮೂಲಕ ಸಾಂಸ್ಥಿಕ ಸಾಲ ರಚನೆಗೆ ಪ್ರಯೋಜನವನ್ನು ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಯೋಜನೆಯು ಇತರ ಇಲಾಖೆಗಳ ಪ್ರಸ್ತುತ ಯೋಜನೆಗಳಿಗೂ ಅನುಕೂಲವಾಗಲಿದೆ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯನ್ನು ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ನೇತೃತ್ವ ವಹಿಸಲಿದ್ದು, ದಲಿತ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಸಹ ಇದರಲ್ಲಿ ಭಾಗವಹಿಸಲಿದೆ. DICCI ಜೊತೆಗೆ ಇತರ ವಲಯ ನಿರ್ದಿಷ್ಟ ಸಂಸ್ಥೆಗಳ ಸಹಭಾಗಿತ್ವವು ಇರುತ್ತದೆ. ಸ್ಟ್ಯಾಂಡಪ್ ಕನೆಕ್ಟ್ ಸೆಂಟರ್ಗಳ ಹೆಸರುಗಳನ್ನು ಸಿಡ್ಬಿ ಮತ್ತು ಭಾರತೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ನೀಡಲಾಗುವುದು. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ಗೆ ಆರ್ಥಿಕ ನೆರವು ನೀಡಲು ಆರಂಭಿಕ ಮೊತ್ತವಾಗಿ 10,000 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗುವುದು. ಈ ಯೋಜನೆಗೆ ಪೂರ್ವ ಸಾಲ ಮತ್ತು ಕಾರ್ಯಾಚರಣೆಯ ಹಂತವಿರುತ್ತದೆ ಮತ್ತು ವ್ಯವಸ್ಥೆ ಮತ್ತು ಅಧಿಕಾರಿಗಳು ಈ ಹಂತದಲ್ಲಿ ಜನರಿಗೆ ಸಹಾಯ ಮಾಡಲು ಒಲವು ತೋರುತ್ತಾರೆ.

ಸಾಲ ವ್ಯವಸ್ಥೆಯು ಉದ್ಯಮಿಗಳನ್ನು ತಲುಪಲು ಸಹಾಯ ಮಾಡಲು ಸಂಯೋಜಿತ ಸಾಲದ ಮಾರ್ಜಿನ್ ಹಣವು ಶೇಕಡ 25% ಇರುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಜನರಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಮತ್ತು ಇ ಮಾರ್ಕೆಟಿಂಗ್, ವೆಬ್ ಉದ್ಯಮಶೀಲತೆ, ಫ್ಯಾಕ್ಟರಿಂಗ್ ಸೇವೆಗಳು ಮತ್ತು ನೋಂದಣಿಯ ಇತರ ಸಂಪನ್ಮೂಲಗಳ ಬಗ್ಗೆ ಪರಿಚಿತರಾಗಿರುತ್ತಾರೆ. ಯೋಜನೆಯಲ್ಲಿ ಒಮ್ಮುಖ ಮತ್ತು ಅಂತರ್ವಲಯ ಸಂಪರ್ಕಗಳಿಗೆ ಬಂದರೆ, ಈ ಯೋಜನೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಯೋಜನೆಯಡಿಯಲ್ಲಿ ಭಾರತೀಯ ಮೈಕ್ರೋ ಕ್ರೆಡಿಟ್ 5,100 ಇ ರಿಕ್ಷಾಗಳನ್ನು ವಿತರಿಸಿತ್ತು. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆಯುವುದರ ಜೊತೆಗೆ ಸ್ವೀಕರಿಸುವವರು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ ಮತ್ತು ಇತರೆ 8 ಮಹತ್ವದ ಪ್ರಧಾನಮಂತ್ರಿ ಯೋಜನೆಗಳ ಅಡಿಯಲ್ಲಿಯೂ ಒಳಗೊಳ್ಳುತ್ತಾರೆ. ಬಿಎಂಸಿ ಭಾರತೀಯ ಮೈಕ್ರೋ ಕ್ರೆಡಿಟ್ ಆರ್ಥಿಕ ಸೇರ್ಪಡೆ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಮತ್ತು ದೇಶದ ಬಡವರು ಮತ್ತು ನಿರಾಶ್ರಿತರಿಗೆ ಪ್ರಯೋಜನಗಳನ್ನು ತಲುಪಿಸಲು ಪ್ರಸ್ತಾಪಿಸುತ್ತದೆ. ಪೆಡಲ್ ರಿಕ್ಷಾ ಎಳೆಯುವವರನ್ನು ಇ ರಿಕ್ಷಾ ಮಾಲೀಕರಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಅವರ ಆದಾಯದಲ್ಲಿ 3 ಹೆಚ್ಚಳವನ್ನು ಸೃಷ್ಟಿಸಲು ಸಹಾಯ ಮಾಡುವುದು ಇದರ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಎಲ್ಲಾ ಸೌಲಭ್ಯಗಳಿಗೆ ಸಾಲ ಒದಗಿಸುವ ಜವಾಬ್ದಾರಿ ಮುದ್ರಾ ಯೋಜನೆಗೆ ಇದೆ. ಪ್ರಸ್ತುತ ಹೊಸ ಕೈಗಾರಿಕೆಗಳ ಸ್ಥಾಪನೆಯಿಂದ ಸ್ಥಾಪಿತ ನಗರಗಳು ಮಾತ್ರ ಪ್ರೋತ್ಸಾಹವನ್ನ ಪಡೆಯುತ್ತವೆ. ಆದರೆ ಈ ಯೋಜನೆ ಪ್ರಾರಂಭವಾದ ನಂತರ ಪ್ರತಿ ವರ್ಷ ದೇಶಾದ್ಯಂತ 2.5 ಜನರು ಮತ್ತು 1.25 ಸ್ಥಳಗಳಿಂದ ಹೊಸ ಕೈಗಾರಿಕಾ ಚಟುವಟಿಕೆಯನ್ನು ಪ್ರಚೋದಿಸಲಾಗುತ್ತದೆ. ಬಡವರ ಹೆಸರಿನಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಲಾಯಿತು. ಆದರೆ ಸ್ವಾತಂತ್ರ್ಯದ ನಂತರ ಮೊದಲ 70 ಕಾಲ ಸುಮಾರು ಶೇಕಡ 40% ಜನಸಂಖ್ಯೆಗೆ ಬ್ಯಾಂಕಿಂಗ್ ಸೇವೆಗಳು ಲಭ್ಯವಿರಲಿಲ್ಲ. ದೊಡ್ಡ ವ್ಯವಹಾರಗಳಿಗೆ ಮಾತ್ರವಲ್ಲದೆ ಸಾಮಾನ್ಯ ಜನರಿಗೂ ಹಣಕಾಸು ಮತ್ತು ಸಾಲಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಇತರ ಸರ್ಕಾರಿ ಯೋಜನೆಗಳ ಬಗ್ಗೆ ಅರ್ಹತಾ ಮಾನದಂಡಗಳು. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಅರ್ಹತಾ ಮಾನದಂಡಗಳಿಗೆ ಬಂದರೆ, ಸಾಲಕ್ಕೆ ಅರ್ಜಿ ಸಲ್ಲಿಸುವ ಜನರು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು. ವ್ಯಕ್ತಿಯು 18 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಾಗಿರಬೇಕು. ಕಂಪನಿಯು ಖಾಸಗಿ ಲಿಮಿಟೆಡ್, LLP ಅಥವಾ ಪಾಲುದಾರಿಕೆ ಸಂಸ್ಥೆಯಾಗಿರಬೇಕು. ಸಂಸ್ಥೆಯ ವಹಿವಾಟು 25 ಹೆಚ್ಚಿರಬಾರದು. ಉದ್ಯಮಿಯು ಮಹಿಳೆಯಾಗಿರಬೇಕು ಅಥವಾ ಪರಿಶಿಷ್ಟ ಜಾತಿ ಇಲ್ಲವೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯಾಗಿರಬೇಕು. ಈ ಸಾಲವನ್ನು ಗ್ರೀನ್ಫೀಲ್ಡ್ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಮಾತ್ರ ಒದಗಿಸಲಾಗುತ್ತದೆ. ಅಂದರೆ ಯೋಜನೆಯು ಉತ್ಪಾದನೆ ಅಥವಾ ಸೇವಾ ವಲಯದ ಅಡಿಯಲ್ಲಿ ಕೈಗೊಳ್ಳಲಾಗುವ ಮೊದಲ ಯೋಜನೆಯಾಗಿರಬೇಕು. ಅರ್ಜಿದಾರರು ಬ್ಯಾಂಕ್ ಅಥವಾ ಯಾವುದೇ ಇತರೆ ಸಂಸ್ಥೆಯ ಸುಸ್ತಿದಾರರಾಗಿರಬಾರದು. ಕಂಪನಿಯು ಯಾವುದೇ ವಾಣಿಜ್ಯ ಅಥವಾ ನವೀನ ಗ್ರಾಹಕ ಸರಕುಗಳೊಂದಿಗೆ ವ್ಯವಹರಿಸುತ್ತಿರಬೇಕು. ಅದಕ್ಕಾಗಿ DIPP ಅನುಮೋದನೆಯು ಅಗತ್ಯವಾಗಿರುತ್ತದೆ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಸರ್ಕಾರವು ಒಂದು ಯೋಜನೆಯನ್ನು ಜಾರಿಗೆ ತಂದಾಗ ಅದರ ಮುಖ್ಯ ಗುರಿ ನಾಗರಿಕರಿಗೆ ಪ್ರಯೋಜನವನ್ನು ನೀಡುವುದಾಗಿದೆ. ನಿರುದ್ಯೋಗವನ್ನು ಕಡಿಮೆ ಮಾಡಲು ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರೇರೇಪಿಸುವುದು ಈ ಉಪಕ್ರಮದ ಮೂಲ ಉದ್ದೇಶವಾಗಿದೆ. ನೀವು ಹೂಡಿಕೆದಾರರಾಗಿದ್ದರೆ ಸ್ಟ್ಯಾಂಡಪ್ ಇಂಡಿಯಾ ನಿಮಗೆ ವೃತ್ತಿಪರ ಸಲಹೆ, ಸಮಯ ಮತ್ತು ಕಾನೂನುಗಳ ಬಗ್ಗೆ ಜ್ಞಾನವನ್ನು ಪಡೆಯುವ ಸರಿಯಾದ ವೇದಿಕೆಯನ್ನು ನೀಡುತ್ತದೆ. ಇನ್ನೊಂದು ಪ್ರಯೋಜನವೆಂದರೆ, ಅವರು ನಿಮ್ಮ ಕೆಲಸದ ಮೊದಲ 2 ನಿಮಗೆ ಪ್ರಾರಂಭದಲ್ಲಿ ಸಹಾಯ ಮಾಡುತ್ತಾರೆ. ಅವರು ಸಲಹೆಗಾರರಿಗೆ ಸೆಟಪ್ ನಂತರದ ಸಹಾಯವನ್ನು ಸಹ ಒದಗಿಸುತ್ತಾರೆ. ಇದಲ್ಲದೆ ಉದ್ಯಮಿಗಳಿಗೆ ಮತ್ತೊಂದು ಪ್ರಯೋಜನವೆಂದರೆ, ಅವರು ಸಾಲಕ್ಕಾಗಿ ತೆಗೆದುಕೊಂಡ ಮೊತ್ತವನ್ನು ಹೇಗೆ ಮರುಪಾವತಿಸುವುದು ಎಂಬುದರ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಅವರು 7 ಸಾಲವನ್ನು ಮರುಪಾವತಿಸಬೇಕಾಗುತ್ತದೆ. ಇದು ಸಾಲಗಾರರಿಗೆ ಮರುಪಾವತಿಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆದಾಗ್ಯೂ ಸಾಲಗಾರನ ಆಯ್ಕೆಯ ಪ್ರಕಾರ ಪ್ರತಿ ವರ್ಷ ಒಂದು ನಿರ್ದಿಷ್ಟ ಮೊತ್ತವನ್ನು ಮರುಪಾವತಿಸಬೇಕಾಗುತ್ತದೆ. ಈ ಯೋಜನೆಯು ಉದ್ಯಮಿಗಳಿಗೆ ಕಾನೂನು, ಕಾರ್ಯಾಚರಣೆ ಮತ್ತು ಇತರ ಸಾಂಸ್ಕೃತಿಕ ಅಡೆತಡೆಗಳನ್ನು ನಿರ್ಮೂಲನೆ ಮಾಡಲು ಸಹಾಯ ಮಾಡುತ್ತದೆ. ಇದು ಉದ್ಯೋಗ ಸೃಷ್ಟಿಯ ವಿಷಯದಲ್ಲಿ ಬಹಳ ಸಕಾರಾತ್ಮಕ ಉತ್ತೇಜನವನ್ನು ನೀಡಬಹುದು. ಇದು ದಲಿತರು, ಬುಡಕಟ್ಟು ಜನಾಂಗದವರು
ಮತ್ತು ಮಹಿಳೆಯರ ಸಾಮಾಜಿಕ ಆರ್ಥಿಕ

0: ಆರ್ಥಿಕ ಸಬಲೀಕರಣಕ್ಕೆ ಕಾರಣವಾಗಬಹುದು.
1: ಇದುವರೆಗೂ ಪ್ರಧಾನಮಂತ್ರಿ ಸ್ಟ್ಯಾಂಡ್ಅಪ್ ಇಂಡಿಯಾ ಈ ಕುರಿತು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಎನ್ಡಿಎ ಮಂಗಳ ಮಿಲನ ಸಭೆ, ಮೈತ್ರಿಕೂಟದಲ್ಲಿ ಸಮನ್ವಯತೆ ಸಾಧಿಸಲು ಒತ್ತು. ಕೇರಳಂನಲ್ಲಿ ಮುಂದುವರೆದ ಮುಂಗಾರು ಆರ್ಭಟ, 21 ಸಾವು, 6 ನಾಪತ್ತೆ. ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ. ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ಭಾರೀ ಗದ್ದಲ ಮತ್ತು ಘೋಷಣೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪವನ್ನು 2:00 ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ನಡೆದ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಉಪಸ್ಥಿತಿ ಹಾಗೂ ಹೇಳಿಕೆ ನೀಡುವಂತೆ ಆಗ್ರಹಿಸಿ ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪಕ್ಕೆ ಸಹಕರಿಸುವಂತೆ ಮನವಿ ಮಾಡಿದರೂ ಗದ್ದಲ ಶಮನವಾಗದ ಕಾರಣ ಕಲಾಪವನ್ನು ಮುಂದೂಡಲಾಯಿತು. ಇನ್ನು ರಾಜ್ಯಸಭೆಯಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಕಳವು ಹಾಗೂ ದುರುಪಯೋಗದ ಆರೋಪದ ವಿಚಾರವಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ವಾಕ್ಸಮರ ನಡೆದಿದ್ದು ಕಲಾಪವನ್ನು 2:00 ಮುಂದೂಡಲಾಯಿತು. ಶೂನ್ಯ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಷಯವನ್ನು ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಶ್ರೀರಾಮನಿಗೆ ಅಪಮಾನ ಮಾಡುತ್ತಿವೆ ಎಂದು ದೂರಿ ದೇಶದ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದರು. ಇದರ ಬೆನ್ನಲ್ಲೇ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ದರಿಂದ ತೀವ್ರ ಗದ್ದಲ ಉಂಟಾಗಿ ಕಲಾಪವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ವಿವಿಧ ಸಚಿವಾಲಯಗಳ ವರದಿಗಳು ಹಾಗೂ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ಯಾಕ್ನ ವರದಿಗಳನ್ನು ಮಂಡಿಸಲಾಯಿತು. ದೇಶದ 7 ಏಮ್ಸ್ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರ ಆಯ್ಕೆ ಪ್ರಕ್ರಿಯೆಗೂ ಅನುಮೋದನೆ ನೀಡಲಾಯಿತು. ಪ್ರಶ್ನೋತ್ತರ ಕಲಾಪದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟೀಯ ಆಹಾರ ಭದ್ರತಾ ತಿದ್ದುಪಡಿ ವಿಧೇಯಕ 2026 ಅಡಿಯಲ್ಲಿ ಯಾವುದೇ ರಾಜ್ಯಕ್ಕೆ ಅಥವಾ ಫಲಾನುಭವಿಗಳಿಗೆ ಪೂರೈಸುವ ಆಹಾರ ಧಾನ್ಯದ ಪ್ರಮಾಣದಲ್ಲಿ ಕಡಿತಗೊಳಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಸತ್ ಭವನದಲ್ಲಿ ಇಂದು ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ ಸಭೆಯಲ್ಲಿ ಮೈತ್ರಿಕೂಟದ ಸಮನ್ವಯತೆ ಹಾಗೂ ವಿಕಸಿತ ಭಾರತ 2047 ದೃಷ್ಟಿಕೋನದ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಆರ್ಎಲ್ಡಿ ಸಂಸದ ಚಂದನ್ ಚೌಹಾಣ್ ಮಾತನಾಡಿ, ಮೈತ್ರಿಕೂಟದ ನಡುವೆ ಸಂವಾದ ಹಾಗೂ ಸೌಹಾರ್ದತೆ ಹೆಚ್ಚಿಸಲು ಇಂತಹ ಸಭೆಗಳು ಅತ್ಯಗತ್ಯ ಎಂದರು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳನ್ನು ಸಭೆಯಲ್ಲಿ ಅಭಿನಂದಿಸಲಾಯಿತು. ಬಿಜೆಪಿ ರಾಜ್ಯಸಭಾ ಸಂಸದ ಶಿವೇಶ್ ಕುಮಾರ್ ಮಾತನಾಡಿ, ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅವರು ಕ್ರೀಡಾ ಕ್ಷೇತ್ರದ ಸಾಧನೆಗಳ ಕುರಿತು ಸಭೆಯಲ್ಲಿ ವಿವರಿಸಿದರು ಎಂದು ತಿಳಿಸಿದರು. ಮತ್ತೊಂದೆಡೆ ಬಂಕಿಪುರ ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಜನಾದೇಶವನ್ನು ಬಿಜೆಪಿ ಸ್ವೀಕರಿಸುತ್ತದೆ ಎಂದರು. ಇನ್ನು ಇ20 ಇಂಧನ ನೀತಿ ವಿರೋಧಿಸಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಪ್ರತಿಭಟನೆಗೆ ಕರೆ ನೀಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್, ಎಥನಾಲ್ ಮಿಶ್ರಣ ಯೋಜನೆಯು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಅಪಾರ ಆದಾಯ ತಂದುಕೊಟ್ಟಿದ್ದು ಈ ಪ್ರತಿಭಟನೆಯು ರೈತರ ಹಿತಾಸಕ್ತಿಗೆ ವಿರುದ್ದವಾಗಿದೆ ಎಂದು ಟೀಕಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪಕ್ಕೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಅಡ್ಡಿಪಡಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ

0: ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರ, ಪ್ರಶ್ನೋತ್ತರ ಅವಧಿ ಮತ್ತು ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಗದ್ದಲ ಸೃಷ್ಟಿಸುತ್ತಿದ್ದು, ನಾಗರಿಕರ ಹಿತದೃಷ್ಟಿಯಿಂದ ಸದನಗಳಲ್ಲಿ ಅಂಗೀಕಾರಗೊಂಡ ಮಹತ್ವದ ಮಸೂದೆಗಳ ಚರ್ಚೆಯಲ್ಲಿ ಪ್ರತಿಪಕ್ಷಗಳು ಭಾಗವಹಿಸಿಲ್ಲ ಎಂದು ಅವರು ದೂರಿದರು. ಇದಲ್ಲದೆ ಜಾರ್ಖಂಡ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದರೂ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ಒಂದೇ ಒಂದು ಮಾತನ್ನೂ ಆಡಿಲ್ಲ ಎಂದು ಸಂಬಿತ್ ಪಾತ್ರ ಆರೋಪಿಸಿದರು. ವಿವಿಧ ಉತ್ಪನ್ನಗಳ ಮೇಲೆ ಶೇಕಡಾ 100% ಸ್ವಾಭಾವಿಕ, ಶೇಕಡಾ 100% ಪರಿಶುದ್ಧ, 100% ಸಾವಯವ ಮತ್ತು 100% ಎಳನೀರು ಎಂದು ನಮೂದಿಸಲಾಗಿರುವ ಉತ್ಪನ್ನಗಳ ಮಾರಾಟವನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಡಾಬರ್ ಇಂಡಿಯಾ ಸಂಸ್ಥೆಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಶೇಕಡಾ 100%ರಂತಹ ಅಂಶಗಳು ದೃಢೀಕರಿಸಲಾಗದ ಮತ್ತು ಗೊಂದಲ ಮೂಡಿಸುವಂತಹ ವಿಷಯವಾಗಿದ್ದು ಗ್ರಾಹಕರ ದಾರಿ ತಪ್ಪಿಸುವ ಸಾಧ್ಯತೆ ಇರುತ್ತದೆ ಎಂದು ಎಫ್ಎಸ್ಎಸ್ಎಐ ಗಮನಿಸಿದೆ. ಇಂತಹ ಅಂಶಗಳ ಬಳಕೆ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಜಾಹೀರಾತು ಮತ್ತು ಹಕ್ಕುಗಳ ನಿಯಮಗಳು 2018ರ ನಿಬಂಧನೆಗಳನ್ನು ಉಲ್ಲಂಘಿಸುತ್ತದೆ ಎಂದು ಪ್ರಾಧಿಕಾರ ಅಭಿಪ್ರಾಯಪಟ್ಟಿದೆ. ಇನ್ನು ಈ ಕುರಿತಂತೆ ಕೈಗೊಂಡ ಕ್ರಮದ ಕುರಿತು 15 ದಿನಗಳೊಳಗೆ ವರದಿ ಸಲ್ಲಿಸುವಂತೆ ಸಂಸ್ಥೆಗೆ ಪ್ರಾಧಿಕಾರ ಸೂಚಿಸಿದೆ. ಈ ಬೆಳವಣಿಗೆಗಳ ನಡುವೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಡಾಬರ್ ಸಂಸ್ಥೆಯ ಷೇರು ಮೌಲ್ಯ ಶೇಕಡಾ 2% ಕುಸಿದಿದೆ. ಎಫ್ಎಸ್ಎಸ್ಎಐನಿಂದ ನೋಟಿಸ್ ಸ್ವೀಕರಿಸಿರುವುದಾಗಿ ತಿಳಿಸಿರುವ ಡಾಬರ್ ಇಂಡಿಯಾ ಜಾಲತಾಣದಲ್ಲಿ ಉಲ್ಲೇಖಿಸಿರುವ ವಿಷಯಗಳನ್ನು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರಿದಿದ್ದು ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಮೃತಪಟ್ಟವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಇನ್ನೂ 6 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪತ್ತನಂತಿಟ್ಟ ಜಿಲ್ಲೆಯ ಆರನ್ಮುಳ ಹಾಗೂ ರಾನ್ನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ಇಂದು ಭೇಟಿ ನೀಡಿ ಪರಿಹಾರ ಕಾರ್ಯಗಳ ಪರಿಶೀಲನೆ ನಡೆಸಲಿದ್ದಾರೆ. ಪಂಬಾ, ಅಚನ್ಕೋವಿಲ್ ಹಾಗೂ ಕಕ್ಕಟ್ಟಾರ್ ನದಿಗಳು ಉಕ್ಕಿ ಹರಿಯುತ್ತಿದ್ದು ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಜಿಲ್ಲಾಡಳಿತವು 74 ಪರಿಹಾರ ಶಿಬಿರಗಳನ್ನು ತೆರೆದಿದ್ದು 3,000ಕ್ಕೂ ಹೆಚ್ಚು ಜನರಿಗೆ ಆಶ್ರಯ ಕಲ್ಪಿಸಲಾಗಿದೆ. ಈ ನಡುವೆ ಕೇರಳಂನ ಮಧ್ಯ ಹಾಗೂ ಉತ್ತರ ಭಾಗಗಳಲ್ಲಿ ಪುನಃ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ನದಿತೀರ ಹಾಗೂ ಬೆಟ್ಟದ ಪ್ರದೇಶಗಳ ಜನರಿಗೆ ಜಾಗರೂಕರಾಗಿರಲು ಸೂಚಿಸಲಾಗಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ, ಸಿಡಿಲು, ಮಿಂಚು ಹಾಗೂ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದ್ದು ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳಲ್ಲಿ ನೀರಿನ ಮಟ್ಟ ಇಳಿಕೆಯಾಗುತ್ತಿದೆ. ಪ್ರವಾಹ ಪೀಡಿತ ಜನರಿಗೆ ಆರಂಭಿಕ ಪರಿಹಾರವಾಗಿ 110 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಘೋಷಿಸಿದ್ದಾರೆ. ಅರುಣಾಚಲ ಪ್ರದೇಶದ ಗ್ಲಾವ್ ಸರೋವರವನ್ನು ಭಾರತದ 101ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಬೆಳವಣಿಗೆಯನ್ನು ಜೀವ ವೈವಿಧ್ಯ ಸಂರಕ್ಷಣೆ, ಜಲ ಮತ್ತು ಹವಾಮಾನ ಭದ್ರತೆ ಹಾಗೂ ಸುಸ್ಥಿರ ಜೀವನೋಪಾಯಕ್ಕೆ ಮಹತ್ವದ ಹೆಜ್ಜೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ಮಹಿಳೆಯರ ವಿರುದ್ದ ಅಸಭ್ಯ ಮಾತುಗಳನ್ನು ಆಡಿದ ಆರೋಪದ ಮೇರೆಗೆ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ತಂಜಾವೂರಿಗೆ ಕರೆದೊಯ್ದಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಇಂದು ಬಿಡಬ್ಲ್ಯೂಎಫ್ ಸೂಪರ್ 300 ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿ ಆರಂಭವಾಗಿದ್ದು ಹಲವು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ತೇಪೆ ಓಪನ್ನಲ್ಲಿ ಚುಚ್ಚಲ ಬಿಡಬ್ಲ್ಯೂಎಫ್ ವಿಶ್ವ ಟೂರ್ ಪ್ರಶಸ್ತಿ ಗೆದ್ದಿರುವ 17 ವರ್ಷದ ತನ್ವಿ ಶರ್ಮಾ ಮೇಲೆ ಎಲ್ಲರ ಗಮನ ಹರಿದಿದೆ. ಪಿವಿ ಸಿಂಧು ವಿರಾಮದಲ್ಲಿರುವುದು ಹಾಗೂ ಉನ್ನತಿ ಹೂಡಾ ಗೈರಾಗಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ತನ್ವಿ ಭಾರತದ ಪ್ರಮುಖ ಆಟಗಾರ್ತಿಯಾಗಿದ್ದಾರೆ.

ಹಾಗೂ ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭರವಸೆಯೊಂದಿಗೆ ಭಾರತೀಯ ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಮನಸಾರೆ ಚಿತ್ರದ ಹಾಡು ಸೋನು ನಿಗಮ್ ಅವರ ಸ್ವರದಲ್ಲಿ, ಜಯಂತ್ ಕಾಗಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಬಾಯ್ ಮೇಲೆ ಬೆರಳಿಡಿತು ಭೂಲೋಕ ನನ್ನವಳ ನೋಡುತ್ತಾ.
4: ಹೌದೇನಪ್ಪ,

0: ಚಾವಡಿ, ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ, ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
4: ದಯಮಾಡಿ ನೀವು ಚಂದ್ರಹಾಸನ ಸತ್ಕತೆಯನ್ನು ನನಗೆ ಹೇಳಿ ಅಂತ ಹೇಳಿ ಅರ್ಜುನ ಒತ್ತಾಯಿಸ್ತಾನೆ. ಚಂದ್ರಹಾಸನ ಕಥೆಯನ್ನು ಕೇಳುವುದಕ್ಕೆ ಅರ್ಜುನ ತೋರಿಸಿದಂತಹ ಆಸಕ್ತಿ ಮತ್ತು ಕುತೂಹಲ ನಾರದರನ್ನು ಪ್ರೇರೇಪಿಸ್ತದೆ. ಕೇರಳ ದೇಶದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮೇಧಾವಿನಿ ಎನ್ನುವಂತಹ ಪಟ್ಟದ ರಾಣಿ ಇದ್ಲು. ಅವನ ಪಟ್ಟದ ರಾಣಿಯಲ್ಲಿ ಈ ಮೂಲಾನಕ್ಷತ್ರದ ಅರಿಷ್ಟಾಂಶದಲ್ಲಿ ಒಬ್ಬ ಸುಕುಮಾರ ಹುಟ್ಟುತ್ತಾನೆ. ತಂದೆ ಯುದ್ಧ ಮಾಡ್ತಾ ಮಡಿದು ಹೋಗ್ತಾನೆ. ತಾಯಿ ಅಗ್ನಿಪ್ರವೇಶವನ್ನು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಅರಮನೆಯಲ್ಲಿದ್ದಂತಹ ಒಬ್ಬ ದಾದಿ ಆ ಮಗುವನ್ನು ಎತ್ಕೊಂಡು ಕುಂತಳಾಪುರಕ್ಕೆ ಬರ್ತಾಳೆ. ಏಕಾಂಗಿಯಾಗಿ ಇದ್ದಂತಹ ಆ ದಾದಿಯೂ ಕೂಡ ತೀರ್ಕೊಳ್ತಾಳೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಗು ಬೀದಿಯಲ್ಲಿ ಬಂದು ಅನಾಥನಂತೆ ನಿಂತ್ಕೊಂಡಿರೋದನ್ನು ಕಂಡಂತಹ ಮಹಿಳೆಯರು ಒಬ್ಬೊಬ್ಬರೇ ಆ ಮಗುವನ್ನು ಕರೆದು ಹಣ್ಣು, ಕಜ್ಜಾಯ, ಸಕ್ಕರೆ ಇದನ್ನೆಲ್ಲ ಕೊಡುವರು. ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾ ಇದ್ದ. ಎಲ್ಲರೂ ಮುದ್ದಿಸುವಂತೆ ಅವನ ವರ್ತನೆಗಳಿದ್ದು ಇವನೂ ಅವರ ಮಗನಂತೆ ವರ್ತಿಸ್ತಾ ಇದ್ದ. ಎಲ್ಲರಲ್ಲಿ ಸಮಾನವಾಗಿರ್ತಕ್ಕಂತಹ ಒಂದು ಪ್ರೀತಿಯನ್ನು ಸಂಪಾದಿಸಿದ್ದು ಚಂದ್ರಹಾಸನ ಬಾಲ್ಯದ ಒಂದು ವೈಶಿಷ್ಟ್ಯ.
5: ಬಟ್ಟೆಯೊಳ್ ಪುಣ್ಯವಶದಿಂದ ಅರ್ಭಕನ ಕಣ್ಗೆ

0: ಹಾಗೆ
1: ಹೀಗೆ ಬೀದಿಗಳಲ್ಲಿ ಮೈದಾನಗಳಲ್ಲಿ ಆಟ ಆಡ್ತಾ ಇರತಕ್ಕಂತಹ ಬಾಲಕ ಚಂದ್ರಹಾಸನಿಗೆ ಅವತ್ತು ಒಂದು ಪುಣ್ಯ ವಶದಿಂದ ಅಪೂರೂಪವಾಗಿರ್ತಕ್ಕಂತಹ ವಸ್ತು ಸಿಗ್ತದೆ. ದಾರಿಯಲ್ಲಿ ಅವನ ಕಣ್ಣಿಗೆ ಪುಟ್ಟ ಸಾಲಿಗ್ರಾಮ ಗೋಚರವಾಗ್ತದೆ. ಸಾಲಿಗ್ರಾಮದ ಒಂದು ವೈಶಿಷ್ಟ್ಯ ವಿಷ್ಣುವಿನ ಒಂದು ಪ್ರತಿರೂಪ ಅನ್ನುವಂತಹ ಮಾತಿದೆ. ಲಿಂಗ ಶಿವನ ಪ್ರತಿರೂಪ ಆದರೆ ಸಾಲಿಗ್ರಾಮ ವಿಷ್ಣುವಿನ ಪ್ರತಿರೂಪ ಅಥವಾ ಆಂಶಿಕ ರೂಪ ಅಂತೇಳಿ. ಹಾಗಾಗಿ ಕಾಂತಿಯುಕ್ತವಾಗಿರ್ತಕ್ಕಂಥ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ಕಪ್ಪು ಶಿಲೆಯಿಂದ ಕೂಡಿದ ದುಂಡಾದ ಆ ಸಾಲಿಗ್ರಾಮ ಎಲ್ಲ ಮಕ್ಕಳ ನಡುವಿನಲ್ಲಿ ಇದ್ದಂತಹ ಚಂದ್ರಹಾಸನ ಕಣ್ಣಿಗೆ ಬೀಳುತ್ತದೆ. ಬಿದ್ದಂತಹ ಸಂದರ್ಭದಲ್ಲಿ ತಕ್ಷಣ ಅದನ್ನು ತೆಗೆದುಕೊಂಡು ಗೆಳೆಯರಿಗೆ ತೋರಿಸಿ ಈ ದುಂಡಾದ ಸಾಲಿಗ್ರಾಮವನ್ನು ಅವನು ಬಹುಶಃ ಅದೊಂದು ವಿಶೇಷವಾದ ಗೋಲಿ ಅಂತೇಳಿ ಭಾವಿಸ್ತಾನೆ. ಆ ಸಾಲಿಗ್ರಾಮದ ಜೊತೆಯಲ್ಲಿ ಆಟ ಆಡುವಂಥದ್ದು. ಆನಂತರದಲ್ಲಿ ಅದನ್ನು ತನ್ನ ಬಾಯೊಳಗೆ ಇಟ್ಕೊಂಡಿರ್ತಿರ್ತಾನೆ. ಯಾಕೆ ಬಾಯೊಳಗೆ ಇಟ್ಕೊಂಡು ರಕ್ಷಿಸ್ತಾನೆ ಅನ್ನೋದಕ್ಕೆ ಕವಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತಂದರೆ, ತನಗೆ ಮನೆ ಇಲ್ಲದ್ದರಿಂದ ಅದನ್ನು ಇಡಬೇಕಾದಂತಹ ಸ್ಥಳ ಮನೆಯಲ್ಲಿ ಬೇರೆ ಸಮಯದಲ್ಲಿ ಇಡಬೇಕು. ಆದರೆ ಇವನು ಅನಾಥ ಬಾಲಕ, ಮನೆಯೇ ಇಲ್ಲ, ಅದಕ್ಕೆ ಅದನ್ನು ಎಲ್ಲಿ ರಕ್ಷಿಸ್ಕೊಳ್ತಿದ್ದ ಅಂತಂದರೆ ತನ್ನ ಬಾಯೊಳಗಿನ ದವಡೆಯಲ್ಲಿ ಇಟ್ಕೊಂಡು ಅದನ್ನು ರಕ್ಷಿಸ್ತಾ ಬರ್ತಾ ಇದ್ದ ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳಿದರು.

0: ದುಂಡಾದ ಹೊಳೆಯುವಂತಹ ಸಾಲಿಗ್ರಾಮ ಅವನಿಗೆ ಸಿಕ್ತು. ಇದನ್ನ ಒಂದು ಗೋಲಿ ಕಲ್ಲು ಅಂಥೇಳಿ ಭಾವಿಸ್ತ. ಅದರಲ್ಲೇ ಪ್ರತಿನಿತ್ಯ ಆಟ ಆಡ್ತಾ ಇದ್ದ. ಎಂತಹ ಆಟಗಳನ್ನು ಆಡ್ತಾ ಇದ್ದ? ಲಗೋರಿಯಂತಹ ಕಲ್ಲುಗಳನ್ನು ಒಂದರ ಮೇಲೆ ಒಂದು ಜೋಡಿಸಿ ಆಡುವಂಥದ್ದು, ಆಣಿಕಲ್ಲಿನಂತಹ ಆಟವನ್ನು ಓರಿಗೆಯವರ ಜೊತೆಯಲ್ಲೆಲ್ಲ ಆಡ್ತಾ ಇದ್ದ. ಅದರಲ್ಲೂ ಒಂದು ವಿಶೇಷ ಇದೆ, ಅವನೇ ಯಾವಾಗಲೂ ಗೆಲ್ತಾ ಇದ್ದ. ಆ ಸಾಲಿಗ್ರಾಮದ ಫಲ ಎಂಬಂತೆಯೋ, ಆ ಮಗುವಿನ ಚಾತುರ್ಯ ಎಂಬಂತೆಯೋ, ಯಾವಾಗಲೂ ಕೂಡ ಇವನೇ ಗೆಲ್ತಾ ಇದ್ದ. ಸೋತವರನ್ನ ಅಣಕಿಸ್ತಾ ಇದ್ದಂತೆ. ಬಹಳ ವಿಶೇಷ, ತಕ್ಷಣ ಅವರ ಸ್ನೇಹವನ್ನು ಮಾಡಿಕೊಂಡು ಅವರ ಜೊತೆಯಲ್ಲಿ ಮತ್ತೆ ಆಟ ಆಡ್ತಾ, ಊಟ ಮಾಡುವಂತಹ ಸಂದರ್ಭದಲ್ಲಿ, ಆಟ ಆಡುವಂತಹ ಸಂದರ್ಭದಲ್ಲಿ ಆ ಸಾಲಿಗ್ರಾಮವನ್ನು ಕೈಗೆತ್ಕೊಳ್ತಾ ಇದ್ದ. ಉಳಿದಂತಹ ಸಂದರ್ಭದಲ್ಲಿ ತನ್ನ ಬಾಯಿಯ ದವಡೆಯಲ್ಲಿ ಇಟ್ಕೊಂಡು ಅದನ್ನು ರಕ್ಷಿಸ್ತಾ ಇದ್ದ.
1: ಕುಂತಿ ಕುಮಾರ ಕೇಳೋ, ಆ ಮಹಾಪತ್ತನದೊಳು ಇಂತು ಅರ್ಭಕ

ಕುಂತಿಯ ಪುತ್ರನಾಗಿರ್ತಕ್ಕಂಥ ಅರ್ಜುನನೇ ಕೇಳು, ಈ ಬಾಲಕನ ಕಥಾ ಸ್ವಾರಸ್ಯ ಈಗ ವಿಶೇಷವಾಗಿದೆ. ಕುಂತಳ ಪಟ್ಟಣದಲ್ಲಿ ಮಕ್ಕಳೊಡನೆ ಆಟ ಆಡ್ತಾ ಇದ್ದಂತಹ ಚಂದ್ರಹಾಸನಿಗೆ 5 ವರ್ಷ ತುಂಬುತ್ತದೆ. 5 ವರ್ಷ ಒಂದು ವಿಶೇಷವಾಗಿರ್ತಕ್ಕಂತಹ ಹಂತ ಅಂತ ಹೇಳಿ ಹೇಳ್ತಾರೆ. ಬಾಲ್ಯ ಆರಂಭವಾಗುವಂಥದ್ದು ಆ ಸಮಯದಲ್ಲಿ ಕುಂತಳೇಂದ್ರನ ಮಂತ್ರಿಯಾಗಿರ್ತಕ್ಕಂತಹ ದೃಷ್ಟಬುದ್ಧಿ ತನ್ನ ಮನೆಯಲ್ಲಿ ಒಂದು ಬ್ರಾಹ್ಮಣ ಸಂತರ್ಪಣೆಯನ್ನು ಏರ್ಪಡಿಸ್ತಾನೆ. ಹಾಗೆಯೇ ಏರ್ಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಭೋಜನವನ್ನು ಸವಿದ ನಂತರದಲ್ಲಿ ಆ ಮಂತ್ರಿಯ ಮನೆಯಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಆಶೀರ್ವದಿಸ್ತಾ ಇರ್ತಾರೆ. ಇಂತಹ ಒಂದು ಮನೆಗೆ ಬಾಲಕನಾಗಿರ್ತಕ್ಕಂಥ ಚಂದ್ರಹಾಸನು ಆಕಸ್ಮಿಕವೋ ಎಂಬಂತೆ ಹೋಗಿರುತ್ತಾನೆ.

0: ದುಷ್ಟ ಬುದ್ಧಿಯಂ ಮೆಲ್ಲನೆ ವಿಚಾರದಿಂ ಕೇಳ್ದೊಡೆ. ಆ ವಿಪ್ರರ್ಗೆ ನಗುತ ಆತ ನಿಂತೆಂದನು.
1: ದುಷ್ಟ ಬುದ್ಧಿ ಕುಂತಳೇಶ್ವರನ ಮಹಾಮಂತ್ರಿ. ಅವನ ಮನೆಯಲ್ಲಿ ಬ್ರಾಹ್ಮಣ ಭೋಜನ ಏರ್ಪಟ್ಟಿರುತ್ತೆ. ಅದೇ ಬೀದಿಯಲ್ಲಿ

ಆ ಮನೆಯ ಎದುರಿನಲ್ಲೇ ಗೆಳೆಯರ ಜೊತೆಯಲ್ಲಿ ಆಟ ಆಡ್ತಾ ಇದ್ದ, ಓಡಾಡ್ತಾ ಇದ್ದಂತಹ ಬಾಲಕ ಚಂದ್ರಹಾಸನನ್ನ ಕಾಣ್ತಾರೆ. ಎದುರುಗಡೆ ಇದ್ದಂತಹ ಬಾಲಕನಿಗೆ ಸುಲಕ್ಷಣವಾಗಿರ್ತಕ್ಕಂತಹ ರಾಜ ಲಕ್ಷಣಗಳು ಇರುವುದನ್ನು ಅವರು ಕಂಡು ಬೆರಗಾಗ್ತಾರೆ, ಆಶ್ಚರ್ಯವನ್ನು ಪಡ್ತಾರೆ. ಅತ್ಯಂತ ಕುತೂಹಲ ಆಸಕ್ತಿಯಿಂದ ದುಷ್ಟಬುದ್ಧಿಯನ್ನೇ ಕೇಳ್ತಾರೆ, ಈ ಮಗು ಯಾರು, ಇವನು ಎಲ್ಲಿಂದ ಬಂದ ಎಂದು ದುಷ್ಟಬುದ್ಧಿಯನ್ನು ಮೆಲ್ಲನೆ ವಿಚಾರಿಸಿದರು. ಆ ಮಂತ್ರಿ ಸುಮ್ಮನೆ ಒಂದು ದಿವ್ಯ ನಿರ್ಲಕ್ಷ್ಯವನ್ನು ತೋರುವಂತಹ ನಗುವಿನಲ್ಲಿ ಹೀಗೆ ಹೇಳ್ತಾನೆ,

0: ದುಷ್ಟಬುದ್ಧಿಯನ್ನು ಕೇಳ್ತಾರೆ, ಈ ಮಗು ಯಾರು, ಎಲ್ಲಿಂದ ಬಂದ ಅಂತ. ದುಷ್ಟಬುದ್ಧಿ ಎಷ್ಟು ದಿವ್ಯ ನಿರ್ಲಕ್ಷ್ಯದಿಂದ ಉತ್ತರವನ್ನು ಕೊಡ್ತಾನೆ ಅಂತಂದರೆ, ಈ ಪಟ್ಟಣದೊಳಗೆ ಎಷ್ಟೋ ಮಂದಿ ಅನಾಥ ಬಾಲಕರಿದ್ದಾರೆ, ಅದರಲ್ಲಿ ಇವನು ಒಬ್ಬ. ಇವನು ಎಲ್ಲಿಯವನು, ಯಾರ ಮಗ ಅಂಥೇಳಿ ನನಗೆ ಎಲ್ಲಿ ತಿಳಿಯುತ್ತದೆ? ನನ್ನ ರಾಜ್ಯದ ಕಾರ್ಯಭಾರದಲ್ಲಿ ಈ ಬಾಲಕನನ್ನು ವಿಚಾರಿಸುವುದಕ್ಕೆ ನನಗೆ ಸಮಯವಾದರೂ ಎಲ್ಲಿದೆ? ಈ ಬಾಲಕನ ಚಿಂತೆ ನಮಗೇಕೆ ಅಂತಾನೆ. ಅಂತಹ ಸಂದರ್ಭದಲ್ಲಿ ರಾಜಕಳೆಯ ಸೂಕ್ಷ್ಮತೆಯನ್ನು ಗುರುತಿಸಿರ್ತಕ್ಕಂತಹ ಬ್ರಾಹ್ಮಣರು ಒಂದು ಮಾತನ್ನು ಹೇಳ್ತಾರೆ, ಈ ಪಟ್ಟಣಕ್ಕೆ ಕುಂತಳಾಧೀಶನಾಗಿ ಆಳುವನು. ಮುಂದೆ ಒಂದು ದಿವಸ ಇವನು ಕುಂತಳ ರಾಜ್ಯಕ್ಕೆ ಅರಸನಾಗ್ತಾನೆ, ನಮ್ಮ ಭೂಭಾಗಕ್ಕೆ ಒಡೆಯನಾಗ್ತಾನೆ. ನೀನು ಇವನನ್ನು ಅತ್ಯಂತ ಜತನವಾಗಿ ರಕ್ಷಿಸಬೇಕು ಅಂತ ಹೇಳ್ತಾರೆ. ಆಗ ದುಷ್ಟಬುದ್ಧಿಗೆ ಗಾಬರಿ ಆಗ್ತದೆ.
1: ಕ್ರೂರ ನಕ್ರಾಕುಲದೊಳ್

0: ಕಳುಹಿದಂ ದುಷ್ಟ ಬುದ್ಧಿ ನಿಜ ಭವನದಿಂದೇ
1: ಇವನ್ಯಾರೋ ಸಾಮಾನ್ಯ ಮಗು ಅನಾಥ ಬಾಲಕ ಅಂತ ಹೇಳಿ ದುಷ್ಟಬುದ್ಧಿ ಅತ್ತ ಗಮನವನ್ನೇ ಕೊಟ್ಟಿರೋದಿಲ್ಲ. ಆದರೆ ರಾಜಲಕ್ಷಣ ಇರ್ತಕ್ಕಂಥ ಆ ಮಗುವನ್ನು ಗುರುತಿಸಿ ಬ್ರಾಹ್ಮಣರು ಇವನು ಒಂದಲ್ಲ ಒಂದು ದಿವಸ ಕುಂತಳ ದೇಶದ ಅಧಿಪತಿ ಆಗ್ತಾನೆ ಅಂತ ಹೇಳಿದಾಗ ದುಷ್ಟಬುದ್ಧಿಯ ಮನಸ್ಸಿನಲ್ಲಿ ಯಾವ ರೀತಿ ಆಯಿತು ಅಂತನ್ನೋದಕ್ಕೆ ಕವಿ ಎಂತಹ ಉಪಮೆಯನ್ನು ಕೊಟ್ಟಿದ್ದಾನೆ ಅಂತಂದರೆ, ಕ್ರೂರವಾಗಿರ್ತಕ್ಕಂತಹ ಮೊಸುಳೆಗಿರುವ ಮಡುವು ಗಂಭೀರವಾದ ನಿರ್ಮಲ ಜಲದಂತೆ, ಮನಸ್ಸಿನಲ್ಲಿ ಕಠೋರ ಭಾವವನ್ನು ತಳೆದಿದ್ದರೂ ಕೂಡ ಬಹಿರಂಗದಲ್ಲಿ ಅದನ್ನು ವ್ಯಕ್ತಪಡಿಸದೆ ವಿನಯವುಳ್ಳವನಾಗಿ ರಾಜಲಕ್ಷಣವನ್ನು ಹೊಂದಿದಂತಹ ಆ ಮಗುವನ್ನು ತಾನೊಮ್ಮೆ ನೋಡಿ ವಿಪ್ರರ ನುಡಿಯನ್ನು ನಂಬಿದವನಾಗಿ, ಆನಂತರ ಆ ಬ್ರಾಹ್ಮಣರನ್ನು ಸತ್ಕಾರ ಮಾಡಿ ಗೌರವಯುತವಾಗಿ ಅವರನ್ನು ಕಳಿಸ್ಕೊಟ್ಟು ಮನಸ್ಸಿನಲ್ಲಿಯೇ ಒಂದು ಚಿಂತಾಕ್ರಾಂತನಾಗಿ ಆ ಹಗೆಯನ್ನು ತನ್ನೊಳಗೆ ಇಟ್ಟುಕೊಂಡವನಂತೆ ಆತಂಕದಿಂದ ದುಷ್ಟಬುದ್ಧಿಯು ಚಿಂತಿಸತೊಡಗಿದನು.
0: ಈ ಕುಂತಳೇಂದ್ರಂಗೆ ಸುತರಿಲ್ಲ ರಾಜ

ದುಷ್ಟಬುದ್ಧಿ ಬಹಳ ಮುಂದಾಲೋಚನೆಯನ್ನು ಮಾಡಿರ್ತಾನೆ. ಅವನ ಆಲೋಚನೆಗೆ, ಅವನ ಕುತ್ಸಿತ ಮನಸ್ಸಿಗೆ ಸರಿಯಾಗಿ ಕುಂತಳಾದೀಶ್ವರನಿಗೆ ಮಕ್ಕಳು ಇರೋದಿಲ್ಲ. ದುಷ್ಟಬುದ್ಧಿಗೆ ಮದನ ಮತ್ತು ಅಮಲ ಅಂತ ಹೇಳಿ ಇಬ್ಬರು ಮಕ್ಕಳಿರ್ತಾರೆ. ಇವರಿಬ್ಬರಿಗೆ ಈ ಕುಂತಳ ದೇಶದ ಪಟ್ಟ ಸಿಗ್ತದೆ ಅಂತನ್ನುವಂಥದ್ದು ಅವನ ನಂಬಿಕೆಯಾಗಿರುತ್ತೆ. ಆದರೆ ಈ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಇವನು ಕುಂತಳಾ ದೇಶಕ್ಕೆ ಅಧಿಪತಿ ಆಗ್ತಾನೆ ಅಂತ. ಹಾಗೇನಾದರೂ ಆದರೆ ನನ್ನ ಮಕ್ಕಳಿಗೆ ಇಬ್ಬರಿಗೆ ಸಿಗ್ತಾ ಇರತಕ್ಕಂಥ ಸಂಪತ್ತು ವ್ಯರ್ಥವಾಗಿ ಹೋಗ್ತದಲ್ಲ ಅಂತ ಹೇಳಿ ಯೋಚನೆ ಮಾಡಿರ್ತಕ್ಕಂತಹ ದುಷ್ಟಬುದ್ಧಿ ಏನು ಉಪಾಯವನ್ನು ಹೇಳ್ತಾನೆ.

ಯಾರಿಗೂ ತಿಳಿಯದಂತೆ ಭಯಂಕರವಾಗಿರ್ತಕ್ಕಂಥ ಪಶುಘಾತಕರನ್ನು ಕರೆಸಿ ದುಷ್ಟಬುದ್ಧಿ ಏನು ಹೇಳ್ತಾನೆ ಅಂತಂದರೆ, ಈ ಬಾಲಕನನ್ನು ಎತ್ತಿಕೊಂಡು ಕಾಡಿನ ಮಧ್ಯಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಕೊಂದು ಏನಾದರೊಂದು ಕುರುಹನ್ನು ತಂದು ತೋರಿಸುವುದು ಅಂಥೇಳಿ ಅವರಿಗೆ ಆದೇಶವನ್ನು ಕೊಟ್ಟುಬಿಡ್ತಾನೆ. ಮಂತ್ರಿಯ ಆದೇಶ ಪಾಲಿಸಲೇಬೇಕು. ಈ ಮಕ್ಕಳೊಡನೆ ಆಟ ಆಡ್ತಾ ಇರತಕ್ಕಂತಹ ಬಾಲಕ ಚಂದ್ರಹಾಸನನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ, ಅತ್ಯಂತ ಕ್ರೂರವಾಗಿ ಹಿಡಿದೆತ್ತಿಕೊಂಡು ಹಿರಣ್ಯಕಶಿಪು ಕಯಾದುವಿನ ಮಗನಾದ ಪ್ರಹ್ಲಾದನನ್ನು, ತನ್ನ ತಂದೆ ಹಿರಣ್ಯಕಶಿಪು ರಾಜಾಜ್ಞೆಯನ್ನು ಮಾಡಿ ಕಾಳ ರಕ್ಕಸರಿಗೆ ಹೇಳ್ತಾನೆ ಈ ಮಗುವನ್ನು ಕೊಲ್ಲಿಸಿ ಅಂತೇಳಿ. ಅದೇ ರೀತಿಯಲ್ಲಿ ದುಷ್ಟಬುದ್ಧಿಯು ಹೇಳ್ತಾನೆ ಈ ಮಗುವನ್ನು ಕರ್ಕೊಂಡು ಹೋಗಿ ಕೊಂದು ನನಗೊಂದು ಕುರುಹನ್ನು ತಂದುಕೊಡಿ ಅಂತೇಳಿ. ಹಾಗೆ ಹೇಗೆ ಪ್ರಹ್ಲಾದನನ್ನು ಕಾಳರಕ್ಕಸರು ಕರ್ಕೊಂಡು ಹೋಗಿದ್ರೋ ಅದೇ ರೀತಿಯಲ್ಲಿ ದುಷ್ಟಬುದ್ಧಿಯಿಂದ ಆದೇಶಿತರಾಗಿರ್ತಕ್ಕಂತಹ ಪಶುಘಾತಕರು ಚಂದ್ರಹಾಸನನ್ನು ಅರಣ್ಯಕ್ಕೆ ಎಳೆದೊಯ್ದರು.

ಮೊದಲೇ ಭಯಂಕರವಾಗಿರ್ತಕ್ಕಂತಹ ಪಶುಘಾತಕರು, ಕ್ರೂರಿಗಳು. ಅಂಥವರು ರಭಸವಾಗಿ ಕ್ರೂರತನದಿಂದ ಎತ್ಕೊಂಡು ಹೋಗ್ತಾ ಇದ್ರೂ ಕೂಡ ಚಂದ್ರಹಾಸ ಹೇಗಿದ್ದ ಅನ್ನೋದಕ್ಕೆ ಕವಿ ನಾಲ್ಕು ಉಪಮೆಗಳನ್ನು ಕೊಡ್ತಾನೆ. ಅತ್ಯಂತ ತೀಕ್ಷ್ಣವಾದ ಪರಿಣಾಮಕಾರಿಯಾಗಿರ್ತಕ್ಕಂತಹ ಉಪಮೆಗಳು. ಪಾಪಿಯ ಆತ್ಮದೊಳಿರುವ ಪರಮಾತ್ಮನಂತೆ, ಯಾವುದೇ ಮನುಷ್ಯ ಎಷ್ಟೇ ಕ್ರೂರಿಯಾಗಿರಲಿ ಅವನ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಎನ್ನುವಂಥ ನಂಬಿಕೆ ಇದೆ. ಯಮದೂತರು ಎಳದೈವ ಅಜಾಮಿಳನಂತೆ, ಅಜಾಮಿಳ ಅಂತಕ್ಕಂಥವನು ಕನ್ಯಾಕುಬ್ಜದಲ್ಲಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣ. ಅವನು ತಂದೆ ತಾಯಿ ಪತ್ನಿ ಎಲ್ಲರನ್ನೂ ಕೂಡ ದೂರ ಮಾಡಿ ವೇಶ್ಯೆಯ ಸಂಘವನ್ನು ಮಾಡಿ ದುರಾಚಾರದಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಅವನಿಗೆ ನರಕವೇ ಸಿಗುತ್ತೆ ಅಂತ ಹೇಳಿ ಆಗ್ಬಿಟ್ಟಿರುತ್ತೆ. ಆದರೆ ಅಂತ್ಯದಲ್ಲಿ ಅವನಿಗೆ ಜ್ಞಾನೋದಯವಾಗಿ ನಾರಾಯಣ ಸ್ಮರಣೆಯನ್ನು ಮಾಡಿ ನಾರಾಯಣನ ಒಲಿಸ್ಕೊಂಡು ಅವನ ಸಾಕ್ಷಾತ್ಕಾರವನ್ನು ಪಡೆದು ಒಂದು ದಿವ್ಯಗತಿಯನ್ನು ಪಡಿತಾನಂತೆ. ಹಾಗೆ ಯಮದೂತರು ಎಳೆದುಕೊಂಡು ಹೋಗ್ತಾ ಇದ್ದರೂ ಕೂಡ ದಿವ್ಯಗತಿಯನ್ನು ಪಡೆದಂತಹ ಅಜಮಿಳನಂತೆ, ಕಾಗೆಗಳ ಸಮೂಹದಲ್ಲಿ ಸಿಲುಕಿದ ಕೋಗಿಲೆಯ ಮರಿಯಂತೆ. ಕಾಗೆಗಳು ಕೋಗಿಲೆ ಮರಿ ಸಿಕ್ಕಿದರೆ ಕುಕ್ಕಿ ಕುಕ್ಕಿ ಕುಕ್ಕಿ ಸಾಯಿಸ್ತವಂತೆ, ಆ ರೀತಿಯಲ್ಲಿ ಚಂದ್ರಹಾಸ ಯಮಘಾತಕರ ನಡುವೆ ಇದ್ದ. ಹಾಗಿದ್ರೂ ಕೂಡ ಕತ್ತಲೆಯೊಳಗಿದ್ದ ಶೀತಲ ಚಂದ್ರನ ಕಿರಣದಂತೆ, ದಟ್ಟವಾಗಿರ್ತಕ್ಕಂಥ ಕತ್ತಲಿನಲ್ಲಿ ಚಂದ್ರನ ಬೆಳಕಿನ ಒಂದು ಕಿರಣ ಕಾಣಿಸ್ಕೊಳ್ಳುವಂತೆ, ಇನ್ನೂ ವಿಶೇಷವಾದ ಮಾತು ಹೇಳ್ತಾನೆ, ಅತಿಯಾದ ಕೋಪದೊಳಗಿರುವ ವಿವೇಕದಂತೆ. ಎಷ್ಟೇ ಕೋಪ ಬಂದರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ವಿವೇಕದ ಎಳೆ ಇರುತ್ತಂತೆ. ಆ ರೀತಿ ಎಳೆದೊಯ್ತಾ ಇದ್ರೂ ಕೂಡ ಚಂದ್ರಹಾಸ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿರ್ತಾನೆ. ಆದರೂ ಕೂಡ ಬಾಲ ಸಹಜವಾಗಿರ್ತಕ್ಕಂತಹ ಅಂಜಿಕೆ ಮತ್ತು ಅಳುವಿಕೆ ಅವನಲ್ಲಿರುತ್ತೆ. ಹೀಗಿದ್ರೂ ಕೂಡ ನಾವು ಅವನಲ್ಲಿದ್ದಂತಹ ಒಂದು ಆತ್ಮಸ್ಥೈರ್ಯದ ಆತ್ಮವಿಶ್ವಾಸದ ಒಂದು ಗೆರೆಯನ್ನು ನಾವು ಇಲ್ಲಿ ಕಾಣಬಹುದು.

ಬಾಲಕ ಚಂದ್ರಹಾಸನನ್ನ ಪಶುಘಾತಕರು ಹೆಗಲ ಮೇಲೆ ಹೊತ್ತುಕೊಂಡು ದಟ್ಟವಾಗಿರ್ತಕ್ಕಂಥ ಅರಣ್ಯಕ್ಕೆ ಹೋಗ್ತಾ ಇದ್ದಾರೆ. ಅವರ ರೂಪ, ಅವರ ಎಳೆದೊಯ್ಯುವಂತಹ ಕ್ರೌರ್ಯ ಎರಡನ್ನೂ ಕೂಡ ಅನುಭವಿಸ್ತಾ ಇದ್ದಂತಹ ಚಂದ್ರಹಾಸ ಬೆದರಿ ಬೆಂಡಾಗಿ ಹೋಗಿದ್ದಾನೆ. ಬಹಳ ವಿಶೇಷ ಅಂತಂದರೆ, ಹಿಂದೆ ಬೀದಿಯಲ್ಲಿ ಸಿಕ್ಕಿದಂಥ ಸಾಲಿಗ್ರಾಮವನ್ನು ಊಟ ಮಾಡುವಾಗ, ಆಟ ಆಡುವಾಗ ಕೈಗೆ ಇಟ್ಕೊಂಡು ಮನೆ ಇಲ್ಲ ಅಂತ ಹೇಳಿ ಬಾಯೊಳಗೆ ಇಟ್ಕೊಂಡಿರ್ತಿದ್ದಂತೆ. ಕವಿ ಹೇಗೆ ಮುಂದಾಲೋಚನೆಯನ್ನು ಮಾಡ್ತಾನೆ ಅನ್ನೋದಕ್ಕೆ ನಮಗಿದು ಸಾಕ್ಷಿ. ಅವನಿಗೆ ಮನೆ ಇಲ್ಲ ಅಂತಲ್ಲ, ಇಂತಹ ಕಷ್ಟಕಾಲಕ್ಕೆ ಅದು ಆಗ್ತಾ ಇತ್ತು ಅನ್ನೋದಕ್ಕೆ ಸೂಚನೆ ಅದು. ಬಾಯೊಳಗಿಟ್ಟಂತಹ ಆ ಸಾಲಿಗ್ರಾಮದ ಮಹಿಮೆ ಇವನಿಗೆ ದಾರಿ ತೋರಿಸ್ತೇನೋ ಅನ್ನುವಂಥ ರೀತಿಯಲ್ಲಿ ಭಾಸವಾಗ್ತದೆ. ಸಾಲಿಗ್ರಾಮ ದವಡೆಯಲ್ಲಿರುತ್ತೆ, ಅದರ ಒಂದು ಜ್ಞಾಪಕ ಬಂದ್ಬಿಡುತ್ತೆ. ಆಗ ಇವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾನೆ. ಆಗ ಏನು ಮಾಡ್ತಾನೆ ಅಂತಂದರೆ, ಸಾಲಿಗ್ರಾಮದ ಮಹಿಮೆಯೋ ಎಂಬಂತೆ ವಿಷ್ಣುವನ್ನು ಮುರಹರ, ಕೃಷ್ಣ, ಕಮಲಾಕ್ಷ, ಗರುಡವಾಹನ, ನನ್ನನ್ನು ಸಲುಹು ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾನಂತೆ. ಭಕ್ತಪ್ರಿಯನಾಗಿರ್ತಕ್ಕಂತಹ ವಿಷ್ಣು ಹಾಗೆ ಕೂಗ್ತಾ ಇದ್ದಂತಹ, ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನ ಕೃಪಾಕಟಾಕ್ಷವೋ ಅನ್ನುವಂತೆ ಪಶುಘಾತಕರು ಕರುಣೆಯಿಂದ ಈ ಮಗುವಿನ ಮುಖವನ್ನು ಒಂದು ಸರಿ ನೋಡ್ತಾನೆ. ಬಹುಶಃ ವಿಷ್ಣುವಿನ ಒಂದು ಧ್ಯಾನ ಅವರ ಮನಸ್ಸನ್ನು ಪರಿವರ್ತಿಸ್ತು ಅಂತನ್ನುವಂಥದ್ದನ್ನು ಕವಿ ನಮಗೆ ಹೇಳಬೇಕಾಗಿದೆ.

0: ಅವರ ಮನಸ್ಸು ಕರಗಿ ಮುಖವನ್ನು ನೋಡ್ತಾರೆ, ಅವರ ಉದ್ದೇಶದ ಮರತ ಹೋಗುವಂತ ರೀತಿಯಲ್ಲಿ ಅದು ಪ್ರಭಾವಿತವಾಗ್ತದೆ.
1: ಒಯ್ದು ಪಸುಳೆಯನ್ನು

0: ಅವನು ಅವರ್ಗಳ ಮನ್ನಿಸಿ ಮಹೋತ್ಸವದುಳ್ ಇರುತ್ತಿದ್ದನು.
1: ಬಾಲಕನನ್ನ ಪಶುಘಾತಕರು ಎಳದ್ವೈದು ಅರಣ್ಯದ ಮಧ್ಯಕ್ಕೆ ಕರ್ಕೊಂಡು ಬರ್ತಾರೆ. ಆದರೆ ವಿಷ್ಣುವಿನ ಕರುಣೆ ಅವನ ಮೇಲೆ ಒದಗಿ ಬಂದಿರುತ್ತೆ. ಆಗ ಇವರು ಆ ಮಗುವಿನ ಮುಖವನ್ನು ನೋಡಿ ತಮ್ಮಲ್ಲಿ ಮರುಕ ಉಂಟಾಗುತ್ತೆ. ನಿಟ್ಟುಸಿರನ್ನು ಬಿಟ್ಟು ತಮ್ಮನ್ನು ಈ ಕೆಲಸಕ್ಕೆ ನೇಮಿಸಿರ್ತಕ್ಕಂಥ ದುಷ್ಟಬುದ್ಧಿಯನ್ನೇ ಬೈಕೊಳ್ತಾರೆ. ಬಾಲಕನ ಬಗ್ಗೆ ಅನುಕಂಪವನ್ನು ತೋರಿಸ್ತಾರೆ. ಅವರಿಗೆ ಒಂದು ರೀತಿಯ ಅಳುಕು ಉಂಟಾಗ್ತದೆ. ಅವರು ಆತಂಕದಿಂದ ನಿಂತ್ಕೊಂಡು ನೋಡ್ತಾರೆ. ಆ ಮಗುವನ್ನು ಕೊಲ್ಲೋದು ಹೇಗೆ ಅಂತೇಳಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಆ ಮಗುವಿಗೆ ಎಡಗಾಲಿನಲ್ಲಿ ಆರನೆಯ ಬೆರಳು ಇರ್ತದೆ, ಆ ಬೆರಳನ್ನು ಕುಯ್ದು ಕುರುಹು ಅಂಥೇಳಿ ತನ್ನ ಕೆಲಸಕ್ಕೆ ನೇಮಿಸಿದಂತಹ ಮಹಾಮಂತ್ರಿ ದುಷ್ಟಬುದ್ಧಿಗೆ ತಂದುಕೊಡ್ತಾರೆ. ದುಷ್ಟಬುದ್ಧಿ ಅವರನ್ನು ನಂಬಿ ಆ ಮಗು ಸತ್ತೋಯ್ತು, ತನ್ನ ಮಕ್ಕಳ ಮುಂದಿನ ರಾಜ್ಯಭಾರಕ್ಕೆ ಇದ್ದಂತಹ ಕಂಟಕ ತಪ್ಪಿತು ಅಂಥೇಳಿ ಮಹೋತ್ಸವದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಉತ್ಸವದಲ್ಲಿ ತೊಡಗಿಸಿಕೊಳ್ತಾನೆ.

0: ದುಷ್ಟಬುದ್ಧಿಯ ಸೇವಕರು ಚಂದ್ರಹಾಸನ ಆರನೇ ಬೆರಳನ್ನು ಕತ್ತರಿಸಿ ತೆಗೆದುಕೊಂಡು ಹೋಗ್ತಾರೆ. ಕಾಡಲ್ಲಿ ಚಂದ್ರಹಾಸ ಒಬ್ಬನನ್ನೇ ಬಿಟ್ಟು ಹೋಗಿರ್ತಾರೆ. ಆತಂಕ, ಅಳುಕು ಎಲ್ಲ ಇರ್ತದೆ. ತನ್ನ ಬಾಯೊಳಗೆ ಇಟ್ಕೊಂಡಿದ್ದಂತಹ ಸಾಲಿಗ್ರಾಮ ಒಂದೇ ಆಧಾರ. ಆ ದುಂಡಾಗಿರ್ತಕ್ಕಂತಹ ಸಾಲಿಗ್ರಾಮದ ಪ್ರಭಾವ ವಿಶೇಷವಾಗಿರ್ತಕ್ಕಂಥದ್ದು. ಆ ಉತ್ತಮವಾಗಿರ್ತಕ್ಕಂತಹ ಸಾಲಿಗ್ರಾಮ ಇವನಿಗೆ ಸಿಕ್ಕಿರುತ್ತೆ. ಅದನ್ನು ಸ್ತೋತ್ರ ಮಾಡ್ತಾ ಇರ್ತಾನೆ, ಶ್ರೀಹರಿ ಕೃಷ್ಣ ಕಮಲಾಕ್ಷ ಅಂತ ಹೇಳಿ. ಆ ಸ್ತೋತ್ರದ ಪ್ರಭಾವದಿಂದ ಆ ಘಾತಕರು ನನ್ನ ಮೇಲೆ ದಯೆಗೈದಿದ್ದಾರೆ. ಕೇವಲ ನನ್ನ ಆರನೇ ಬೆರಳನ್ನು ಕತ್ತರಿಸ್ಕೊಂಡು ಹೋಗಿ ಜೀವವನ್ನು ಉಳಿಸಿದ್ದಾರೆ. ಹಾಗಾಗಿ ಈ ಜೀವವನ್ನು ಉಳಿಸಿರ್ತಕ್ಕಂತಹ ರೀತಿಯನ್ನು ಕಂಡು ನಾರದರು ಹೇಳ್ತಾರೆ, ಅರ್ಜುನ ನಿನ್ನ ಗೆಳೆಯ ಶ್ರೀಕೃಷ್ಣ ಅವನನ್ನು ಮರೆ ಹೊಕ್ಕಂತಹ ಜೀವಿಗಳಿಗೆ ನೋವು ಅನ್ನುವಂಥದ್ದುಂಟೆ ಅಂತ ಹೇಳಿ ಅರ್ಜುನನನ್ನೇ ಕೇಳಿ ನಾರದರು ಒಂದು ಸಮಾಧಾನಕರವಾಗಿರ್ತಕ್ಕಂತಹ ಮಗುವಿನ ಬೆರಳು ಹೋದರೂ ಕೂಡ ಅದರ ಜೀವ ಉಳಿತು ಅಂತನ್ನುವಂತಹ ಮಾತನ್ನು ಹೇಳಿ ಅರ್ಜುನನಿಗೆ ಈ ಕಥೆಯನ್ನು ವಿಶೇಷವಾಗಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶಿನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಬೆಂಗಳೂರನ್ನು ಜಾಗತಿಕ ಡೀಪ್ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವ ಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ. ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ

0: ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜಿಸಿರುವ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಿತರು ರಾಜೀನಾಮೆ ನೀಡಿದರೆ ಕೆಲವೇ ಕ್ಷಣಗಳಲ್ಲಿ ಅಂಗೀಕರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ನೀಡಿರಲಿಲ್ಲ. ಬಳಿಕ ಬಂಗಾರಪ್ಪ ಅವರು ಧರ್ಮಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸ್ಥಾನ ನೀಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು ಎಂದು ಅಸಮಾಧಾನಿತರಿಗೆ ಸಲಹೆ ನೀಡಿದ್ದಾರೆ. ಇದೇ ವೇಳೆ ಬರ ಅಧ್ಯಯನ ನಡೆಸಲು ಸಚಿವರಿಗೆ ತಿಳಿಸಲಾಗಿದ್ದು, ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಅವಲೋಕಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ.
1: ಎಲ್ಲ ಮಂತ್ರಿಗಳಿಗೆ ನಾನು ಕೂಡಲೇ ನಾಳೆಯಿಂದನೇ ಎಲ್ಲ ಬರ ಪರಿಹಾರಕ್ಕೆ, ಬರ ಅತಿವೃಷ್ಟಿ ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಸೊ ನಾಳೆಯಿಂದನೇ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಅಂತ, ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಡು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗ್ತಾರೆ, ಎಲ್ಲ ಜಿಲ್ಲೆಗೆ ಹೋಗಬೇಕು.
0: ರಾಜ್ಯದಲ್ಲಿನ ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಕೆಲವು ಜಿಲ್ಲೆಗಳ ಜವಾಬ್ದಾರಿ ನೀಡಿದ್ದಾರೆ. ಕೂಡಲೇ ಸಚಿವರು ತಮಗೆ ಹಂಚಿಕೆಯಾದ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರತಿ ತಾಲೂಕಿನ ಪರಿಸ್ಥಿತಿ ಅವಲೋಕಿಸುವಂತೆ ಸೂಚಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಜಿಲ್ಲೆ ಹೊಣೆಗಾರಿಕೆ ನೀಡಲಾಗಿದೆ. ಸಚಿವರಾದ ಟಿ ರಘುಮೂರ್ತಿ ಚಿತ್ರದುರ್ಗ, ಬಿಎಸ್ ಭೈರತಿ ಸುರೇಶ್ ಚಿಕ್ಕಬಳ್ಳಾಪುರ, ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ, ರಾಮಲಿಂಗಾರೆಡ್ಡಿ ಕೋಲಾರ, ಎಚ್ಸಿ ಬಾಲಕೃಷ್ಣ ಬೆಂಗಳೂರು ದಕ್ಷಿಣ, ಜಮೀರ್ ಅಹಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲೆಯ ಜವಾಬ್ದಾರಿ ನೀಡಲಾಗಿದೆ. ಸಚಿವರಾದ ಕೆಜೆ ಜಾರ್ಜ್ ಚಿಕ್ಕಮಗಳೂರು, ಕೆಎಂ ಶಿವಲಿಂಗೇಗೌಡ ಹಾಸನ, ಮಧು ಬಂಗಾರಪ್ಪ ಶಿವಮೊಗ್ಗ, ಎಂಬಿ ಪಾಟೀಲ್ ವಿಜಯಪುರ, ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ, ಬಸವರಾಜ ರಾಯರೆಡ್ಡಿ ಗದಗ, ಎಸ್ಎಸ್ ಮಲ್ಲಿಕಾರ್ಜುನ ದಾವಣಗೆರೆ, ರುದ್ರಪ್ಪ ಲಮಾಣಿ ಹಾವೇರಿ, ಸತೀಶ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಹೊಣೆ ನೀಡಲಾಗಿದೆ. ಸಂತೋಷ್ ಲಾಡ್ ಧಾರವಾಡ, ಲಕ್ಷ್ಮಣ ಸವದಿ ಉತ್ತರ ಕನ್ನಡ, ಪ್ರಿಯಾಂಕ್ ಖರ್ಗೆ ಕಲಬುರಗಿ, ಅಜಯ್ ಸಿಂಗ್ ರಾಯಚೂರು, ಆರೋಗ್ಯ ಸಚಿವ ಯುಟಿ ಖಾದರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಪಿಎಂ ನರೇಂದ್ರ ಸ್ವಾಮಿ ಕೊಡಗು, ಯತೀಂದ್ರ ಸಿದ್ದರಾಮಯ್ಯ ಮೈಸೂರು, ಎನ್ ಚೆಲುವರಾಯಸ್ವಾಮಿ ಮಂಡ್ಯ, ಪುಟ್ಟರಂಗಶೆಟ್ಟಿ ಚಾಮರಾಜನಗರ, ಬಿ ನಾಗೇಂದ್ರ ಬಳ್ಳಾರಿ, ಶರಣಪ್ರಕಾಶ್ ಪಾಟೀಲ್ ಯಾದಗಿರಿ, ಶಿವರಾಜ್ ತಂಗಡಗಿ ಕೊಪ್ಪಳ ಹಾಗೂ ಬೆಂಗಳೂರು ನಗರದ ಉಸ್ತುವಾರಿಯನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ರಾಜ್ಯದಲ್ಲಿ ಭೀಕರ ಬರ ಎದುರಾಗಿರುವುದರಿಂದ ರಾಜ್ಯ ಸರ್ಕಾರ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹಿಸಿದೆ. ತುಮಕೂರಿನಲ್ಲಿಂದು ಬರಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ 28 ಹೆಚ್ಚು ಜಿಲ್ಲೆಗಳು ಅಸಮರ್ಪಕ ಮಳೆಯಿಂದ ತೀವ್ರ ಬರ ಎದುರಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ರೈತರ ಬದುಕಿಗೆ ಮೊದಲ ಆದ್ಯತೆ ನೀಡಬೇಕು, ರಾಜಕೀಯ ಬದಿಗೊತ್ತಿ ಕೂಡಲೇ ರೈತರ ರಕ್ಷಣೆಗೆ ಧಾವಿಸುವಂತೆ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶ ಹಾಗೂ ಕೊಡಗಿನಲ್ಲಿ ಮಳೆ ಮುಂದುವರೆದಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಹೆಚ್ಚಳ ಕಂಡಿದೆ. 124.80 ಅಡಿ ವಿಸ್ತೀರ್ಣದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಇಂದು ನೀರಿನ ಮಟ್ಟ 103.40 ಇದೆ. ನೀರಿನ ಒಳಹರಿವು 31,122 ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು 1,882 ಕ್ಯೂಸೆಕ್ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾದ ಹಿನ್ನೆಲೆಯಲ್ಲಿ ಜಲಾಶಯಗಳ ಹೊರಹರಿವಿನಲ್ಲಿ ಹೆಚ್ಚಳವಾಗಿದೆ. ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ಕಾವೇರಿ ನದಿ ನೀರಿನ ಹರಿವು 18,000 ಕ್ಯೂಸೆಕ್ಗಳಿಗೆ ಹೆಚ್ಚಳವಾಗಿದೆ. ನಿನ್ನೆ ಸಂಜೆ ಕೇವಲ 500 ಕ್ಯೂಸೆಕ್ಗಳಷ್ಟಿದ್ದ ಒಳಹರಿವು 1,000 ಕ್ಯೂಸೆಕ್ಗಳಿಗೆ ಏರಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ 18,000 ಕ್ಯೂಸೆಕ್ಗೆ ಏರಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಕಬಿನಿ ಮತ್ತು ಕೆಆರ್ಎಸ್ ಜಲಾಶಯಗಳಿಂದ 27,000 ಕ್ಯೂಸೆಕ್ಗಳಿಗೂ ಹೆಚ್ಚು ನೀರು ಬಿಡುಗಡೆ ಮಾಡುವುದರಿಂದ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಲಿದೆ. ರಾಜ್ಯದಿಂದ ಬಿಡುಗಡೆಯಾದ ನೀರು ಬಿಳಿಗುಂಡ್ಲು ತಲುಪಿ ನಂತರ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಸೇರಲಿದೆ. ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿಗಳ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಲಾದ ನಿಯಮಗಳ ತಿದ್ದುಪಡಿಯಿಂದ ಕೃಷಿ ಪದವೀಧರರಿಗೆ ಸಮಸ್ಯೆಯಾಗಿದ್ದು ಇವರ ಉದ್ಯೋಗ ಅವಕಾಶಗಳಿಗೆ ಧಕ್ಕೆಯಾಗದಂತೆ ಕಾನೂನಾತ್ಮಕವಾಗಿ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಕ್ಕೆ ಸಮಗ್ರ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಜಿಬಿಎ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ವಾರಸುದಾರರಿಲ್ಲದ ವಾಹನಗಳ ತೆರವು ಕಾರ್ಯಾಚರಣೆ, ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸಲು ಸೂಚನೆ ನೀಡಿದ್ದಾರೆ. 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇದುವರೆಗೆ 773 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಮರು ಅತಿಕ್ರಮಣ ಮಾಡಿದರೆ ದಂಡ ವಿಧಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬೆಂಗಳೂರು ಪೊಲೀಸ್ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಮಾತನಾಡಿ, ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ 2,533 ಹಾಗೂ ನಾಗರಿಕರಿಂದ 4,043 ಸೇರಿ ಒಟ್ಟು 6,576 ವಾಹನಗಳನ್ನು ಗುರುತಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗಾಗಲೇ 216,000 ದಂಡ ಪಾವತಿಸಿ ವಾಹನಗಳನ್ನು ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಉತ್ತೇಜಿಸಲು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ ಯಶಸ್ವಿಗೊಳಿಸಲು ತಾಲೂಕು ಮಟ್ಟದಲ್ಲಿ ಸಮಿತಿ ರಚಿಸಲಾಗಿದ್ದು, ಈ ಸಂಬಂಧ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರನ್ನು ಜಾಗತಿಕ ಡೀಪ್ ಟೆಕ್ ಕೇಂದ್ರವಾಗಿ ರೂಪಿಸುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಚಿವಾಕಾಂಕ್ಷಿಗಳು ರಾಜೀನಾಮೆ ನೀಡಿದರೆ ತಕ್ಷಣವೇ ಅಂಗೀಕಾರ, ಬರ ಅಧ್ಯಯನ ನಡೆಸಲು ಸಚಿವರಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ಬರ ಹಿನ್ನೆಲೆ 28 ಜಿಲ್ಲೆಗಳಿಗೆ 10,000 ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ತಮಿಳುನಾಡಿನ ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ.
2: ನೋಡು ಇದೇನಂತ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆಓ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಛ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ ಮೇ ನಹಿ ಆತಾ. ಇಸೆ ಕನ್ನಡ ಮೇ ಸೀತಾ,
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೇ ದೋಹೋಂಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ,
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆ ಲಕ್ಷಣ ಕ್ಯಾ ಹೋತ ಹೈ ಗುರುಜಿ?
3: ವಯಸ್ಸೆ ತೋ ದೋಹ ದೋ ಪಂಕ್ತಿಯೋಂಕ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೆರೆ ತೇತ್ರ ಮಾತ್ರ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ,
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13 13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ

0: ಚತುರ್ಥ ಚರಣಗಳಲ್ಲಿ 11 ಮಾತ್ರೆಗಳು ಇರುತ್ತೆ.
1: ಹೌದು,
0: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
1: ಅಚ್ಛಾ ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದುಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಭಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
1: ಮೈ ಪೂಜೂ ಪಹಾರ್
2: ಮೈ ಪೂಜೂ ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ.
1: ಅಚ್ಛಾ ಇಸ್ ದೊಹೆ ಕಾ ಭಾವ ಸುನೋ. ಕಬೀರ್ ದಾಸಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ ಕೆ ಲೋಗೋ ಸೇ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೇ ಜಿಸ್ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
0: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
1: ಕಹೋ ನಾ.
0: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
1: ಠೀಕ್ ಹೈ ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ್ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೆ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ ಮುಜೆ ಮಾಲೂಮ್ ನಹೀ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
1: ಹೌದು,
0: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
1: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
1: ಹೌದು ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
1: ಅಚ್ಛಾ ಅಗಲಾ ದುಹಾ ಸುನೋ. ಚೀಂಟಿ ಚಾವಲ ಲೈಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್. ತುಂಬಿ ಹೇಗೆ ಬಾರ್ಸಿತಾ?
0: ಚೀಂಟಿ ಚಾವಲ ಲೈಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್.
1: ಅಚ್ಛಾ ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹೀ ಸಕ್ತಿ ಕೇವಲ ಏಕ ಕೋ ಹೀ ಲೇ ಜಾ ಸಕ್ತಿ ಹೈ ದೂಸರೆ ಕೋ ಛೋಡ್ನಾ ಹೀ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹೀ ಸಮಯ ಮೇ ದೋ ಕಾಮ್ ನಿಭಾ ನಹೀ ಸಕ್ತಾ ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
0: ವಿಜ್ಞಾನ ಭೀ ಇಸೀ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
1: ಹಾಂ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
1: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದೊಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಜನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹೀ ಸಕ್ತಾ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೆ ಅಗರ್ ವೋ ಉನ್ಸೆ ಹೀ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
1: ಹೌದು,
0: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳಿ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋ ಏಕ್ ದೋಹಾ ಸುನಾಯಿ ನಾ?
1: ಸುನಾ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರ್ಸಿತಾ?
0: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ

0: ಪಾಹನಹನತ ಉತತೆ ವೇಫಲದೇತ್.
1: ಯಹ ತೋ ತುಳಸಿದಾಸ ಜೀ ಕಾ ಏಕ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ, ಸಂತ ಲೋಗ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ, ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ ಜಮೀನ್ ಪರ್ ಖಡೇ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರತಾ ಹೈ. ಬೇಚಾರಾ ಓ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೇ ತುಮ್ ಕನ್ನಡ ಮೇ ಸೀತಾ.
0: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
0: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಮ್ನೆ ಠೀಕ್ ಕಹ. ಇಸ್ ದೋಹೆ ಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭಿ ಮದದ್ ಕರ್ನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ. ಐಸಾ ಕರ್ನಾ ಏಕ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಓರ್ ಏಕ್ ದೋಹಾ ಮೈ ಕಾತಾ ಹೂಂ ಗುರುಜಿ.
1: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹು ಓರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
1: ತುಮ್ ಭಿ ಏಕ ಬಾರ್ ಕಹೋ ಸೀತಾ.
0: ತುಳಸಿ ಮೀಠೆ ವಚನತೆ ಸುಖ ಉಪಜತ ಚಹು ಓರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
1: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲ್ನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ. ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ ಸಶಕ್ತ ಮಂತ್ರ ಹೈ. ಇಸ್ಲಿಯೇ ಮಾನವ ಕೋ ಕಠೋರ್ ವಚನ್ ಕಭಿ ನಹಿ ಬೋಲ್ನಾ ಚಾಹಿಯೇ.
0: ಇಸಿ ಕೆ ಬಾರೆ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
1: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜಿ ಸೆ ಲಿಖಾ ಹುವಾ ಯಹ ದೋಹಾ ಸುನೋ. ತರವರ ಫಲ ನಹಿ ಖಾತೆ ಹೈ ಸರವರ ಪಿಯಹಿ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತ ಸಾಧನ ಧರೆ ಶರೀರ್. ತುಂಬ ಏಕ ಬಾರ್ ಸೀತಾ.
0: ತರವರು ಫಲ ನಹಿ ಖಾತ ಹೈ ಸರವರು ಪಿಯಹಿ ನ ಪಾನ್ ಕಹಿ ರಹೀಮ್ ಪರಕಾಜ ಹಿತ ಸಾಧುನ ಧರೆ ಶರೀರ್.
1: ಠೀಕ್ ಹೈ. ರಹೀಮ್ ಜಿ ಕಾ ಕಹನಾ ಹೈ ಇಸ್ ಜಗತ್ ಮೇ ಪೇಡ್ ಪೌಧೆ ಅಪನಾ ಫಲ ಸ್ವಯಂ ನಹಿ ಖಾತೆ, ಸರೋವರ್ ಅಪನಾ ಪಾನಿ ಸ್ವಯಂ ನಹಿ ಪೀತಾ. ಇಸೇ ಪ್ರಕಾರ ಇಸ್ ಜಗತ್ ಮೇ ಸಾಧು ಸಂತ ದೂಸರೋ ಕೆ ಉಪಕಾರ ಕೆ ಲಿಯೇ ಹಿ ಅಪನಾ ಶರೀರ ಧಾರಣ ಕರ್ತೆ ಹೈ.
2: ಯಹಾ ಮೇರಾ ಏಕ ಸಂದೇಹ ಹೈ ಗುರುಜಿ.
1: ಕಹೊ ನಾ.
2: ಆಪ್ನೆ ಕಹಾ ಅಪನಾ ಪಾನಿ, ಪಾನಿ ತೋ ಸ್ತ್ರೀಲಿಂಗ ಹೈ ನಾ.
1: ತುಮ್ನೆ ಬಹು ಸುಂದರ ಪ್ರಶ್ನ ಪೂಛಾ ಹೈ ವಿಘ್ನೇಶ್. ಹಿಂದಿ ಮೇ ಈ ಕಾರಾಂತ ಶಬ್ದ ಸಾಧಾರಣತೆಯ ಸ್ತ್ರೀಲಿಂಗ ಮಾನೆ ಜಾತೆ ಹೈ, ಲೇಕಿನ್ ಏ ಪಾನ್ ಶಬ್ದ ಈ ಕಾರಾಂತ ಹೋತೆ ಹುಯೇ ಭಿ ಪುಲ್ಲಿಂಗ ಮಾನೆ ಜಾತೆ ಹೈ. ವೇ ಹೈ ಪಾನಿ, ಘೀ, ದಹಿ, ಮೋತಿ ಔರ್ ಜೀ. ಇಸೇ ಸಮಜನಾ ಬಹುತ್ ಅವಶ್ಯಕ ಹೈ. ಅಬ್ ಅಂತಿಮ ದೋಹಾ ತುಮ್ ಕಹೋ.
0: ಜಿನ ಢೂಂಡಾ ತಿನ್ ಪಾಯಿಯ ಗಹರೆ ಪಾನಿ ಪೈಠ ಮೈ ಬೂಢಿ ಡೂಬನ ಡರಿ ರಹಿ ಕಿನಾರೆ ಬೈಠ.
1: ಇಸ್ ದೋಹೆ ಕಾ ಭಾವ ಸುನೋ. ಕವಿ ಕಹತೆ ಹೈ ಜೋ ಸಮುದ್ರ ಕೆ ಗಹರೆ ಪಾನಿ ಮೇ ಡುಬಕಿ ಮಾರ ಸಕ್ತಾ ಹೈ ಉಸಿ ಕೋ ಮೋತಿ ಮಿಲ್ತಾ ಹೈ. ಏಕ್ ಬೂಢಿ ಡುಬಕಿ ನಹಿ ಮಾರ ಸಕಿ ಕಿನಾರೆ ಪರ್ ಹಿ ಬೈಠಿ ರಹಿ ಉಸೆ ಕೋಯಿ ಮೋತಿ ನಹಿ ಮಿಲಾ. ಕನ್ನಡ ಮೇ ಸೀತಾ.
0: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
1: ಹೌದು,
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
1: ಹಾ,
0: ಇನ್ ದೋಹನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೈ ಗುರುಜಿ?
1: ಪ್ರತ್ಯೇಕ ದೋಹ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ. ಉನ್ಮೇ ಪಾಯೇ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ ಲೇನೆ ಸೆ ಉನ್ಕಾ ಆಚರಣ ಕರ್ತೆ ಜಾನೆ ಸೆ ನರ್ ಹರ್ ಬನ್ ಸಕ್ತಾ ಹೈ, ಮಾನವ್ ಮಾಧವ್ ಬನ್ ಸಕ್ತಾ ಹೈ. ಐಸಾ ಕರ್ತೆ ಹುಯೇ ಮಾನವ್ ಸಚ್ಚೆ ಅರ್ಥಮೇ ಭಾರತೀಯ ಕಹಲಾತಾ ಹೈ. ಭವ್ಯ ಭಾರತ ಕಾ ನಿರ್ಮಾಣ ಕರ್ನೆ ಮೇ ಅಪನಾ ಅಮೂಲ್ಯ ಯೋಗದಾನ ದೇ ಸಕ್ತಾ ಹೈ.
0: ತಬ್ ತೋ ಹಮ್ ಭಿ ಇನ್ ದೋಹೋಂ ಕಾ ಕಂಠಸ್ಥ ಕರೆಂಗೆ ಇನ್ ಮೇ ಪಾಯೇ ಜಾನೆ ವಾಲೆ ದಿವ್ಯ ಸಂದೇಶೋಂ ಕೋ ಅಪನೇ ಜೀವನ್ ಮೇ ಉತಾರತೆ ಹುವೆ ಸಚ್ಚೆ ಮಾನವ್ ಬನ್ನೆ ಕಾ ಪ್ರಯತ್ನ ಕರೆಂಗೆ.
1: ಅಚ್ಛಾ, ಇಸಿ ಕೆ ಸಾಥ್ ಆಜ್ ಕಾ ಪಾಠ ಸಮಾಪ್ತ ಕರೆಂಗೆ.
0: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ಹಿಂದಿ ಪಾಠ ಕೇಳಿದ್ರಿ. ನಡೆಸಿಕೊಟ್ಟವರು ಕೆ ವಿ ಶ್ರೀನಿವಾಸಮೂರ್ತಿ. ಇವರೊಂದಿಗೆ ಭಾಗವಹಿಸಿದವರು ಸೀತಾ ತೇಜಸ್ವಿನಿ ಹಾಗೂ ವಿಘ್ನೇಶ್ವರ ಹೆಗಡೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ ಸಂಜೆ 6:30. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸಂಜೆ 6:51. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಡಾ ಕೆಪಿ ರಘು ಪ್ರಸಾದ್ ಮುಖ್ಯಸ್ಥರು, ಕೃಷಿ ವಿಸ್ತರಣಾ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರೊಂದಿಗೆ ಸಂದರ್ಶನವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. 7:20 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45 8:30 ಸಿರಿಗಂಧ. 9:15 ಅನಂತಕುಮಾರ್ ಎಂವಿ ಹಾಡಿರುವ ಭಾವಗೀತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್ ನಂತರ ಮಂಥನ್ ರಾತ್ರಿ 9:30. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ ನೀವು ಕೇಳಬಹುದು. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:04. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿವಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ತೆ ಸರ್.
2: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡಿಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನ್ ಮಾಡಬೇಕು ಅದ್ರ ಬಗ್ಗೆ ಹೇಳಿ.
3: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮ್ಗೆ ಡೈರೆಕ್ಟ್ ಆಗಿ ಆತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು RTCಯಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನು ಒಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವನಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತಹ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿಯನ್ನ ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರೂ ಶೂರಿಟಿ ಆಗಿ
2: ಏನಾದ್ರೂ
3: ಹಸ್ತಾಂತರ ಆಗಿದ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
2: ಸಾಮಾನ್ಯ ವ್ಯಕ್ತಿಯಾಗಿರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗ್ಬೇಕಾಗತ್ತ?
3: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ನಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
2: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ ಸಿಗುತ್ತೆ.
3: ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
2: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ ನೋಡ್ಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ನೆ ಅಂತ ಹೇಳಿ ಹಿಂದೆ ಸರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ ಈಗ ತಾವು ಮಾತಾಡ್ತಾ ಇರ್ಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಹೀಗೆ ಎಲ್ಲಾ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?
3: ಆ ತರ ರೈಟಿಂಗ್ ಅಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯಿ ಮೂಲಕ ಹೇಳ್ಬೋದು
2: ಅಷ್ಟೇ.
3: ನಾನೊಂದು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಅಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು, ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲಿ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದ್ದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
2: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು, ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಕೆಲವು ಘಟನೆಗಳಲ್ಲಿ ಮಾರುವವರು ಶಾಮೀಲಾಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆ ಹೋಗಿ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
3: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
2: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ಥ್ಯಾಂಕ್ ಯು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650100817 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸಮಯ ಆಗಿದೆ 3:36. ಇದು ಮಂಗಳವಾರದ ಮಧ್ಯಾಹ್ನದ ಹೊತ್ತು ನಿಮ್ಮ ನೆಚ್ಚಿನ ಹೋಮ್ ಬಿಸಿಲು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಪ್ರಶ್ನೆಗಳನ್ನ ನಾವು ಕೇಳ್ತೀವಿ, ಉತ್ತರವನ್ನ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489001013 ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ಪ್ರಶ್ನೆ ಈ ರೀತಿಯಾಗಿದೆ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ದೇಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಆಪ್ಷನ್ಸ್ ಕೊಡ್ತೀವಿ, ಕೆನಡಾ, ಇಂಗ್ಲೆಂಡ್, ಭಾರತ, ಆಸ್ಟ್ರೇಲಿಯಾ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ದೇಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಕೆನಡಾ, ಇಂಗ್ಲೆಂಡ್, ಭಾರತ, ಆಸ್ಟ್ರೇಲಿಯಾ. ಪದಕಗಳನ್ನು ಪಡೆದ ಸಂಖ್ಯೆಗಳ ಆಧಾರದ ಮೇಲೆ ನೀವು ಏರಿಕೆ ಕ್ರಮದಲ್ಲಿ ಬರೀಬೇಕು. ಬೇಗ ಬೇಗ ಉತ್ತರವನ್ನು ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೊಂಬಿಸಿಲಿನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಸರಿಯಾದ ಉತ್ತರಗಳನ್ನ ಕೆಲವೇ ಮಂದಿ ಕಲಿಸಿದ್ದಾರೆ. ಪ್ರಶ್ನೆ ಅಷ್ಟು ಕಷ್ಟವಾಗಿದೆಯಾ ಅಂತ ನಾನು ಈಗ ಯೋಚನೆ ಮಾಡೋ ತರ ಆಗಿದೆ. ನಾವು ಕೇಳಿದ್ವಿ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ದೇಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಅವು ದೇಶಗಳು ಪದಕವನ್ನ ಪಡೆದಂತಹ ಸಂಖ್ಯೆಗಳ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ವಿ. ಏರಿಕೆ ಕ್ರಮ ಅಂದ್ರೇನು? ಕಮ್ಮಿಯಿಂದ ಜಾಸ್ತಿ, ಕಡಿಮೆಯಿಂದ ಜಾಸ್ತಿ ಸಂಖ್ಯೆ ಮಾಡಿರೋವಂಥದ್ದು, ಪಡ್ಕೊಂಡಿರುವಂಥದ್ದು. ಕೆಲವರೆಲ್ಲ ಉಲ್ಟಾ ಬರೆದ್ಬಿಟ್ಟಿದ್ದಾರೆ, ಇಳಿಕೆ ಬರೆದಿದ್ದಾರೆ, ಜಾಸ್ತಿಯಿಂದ ಕಮ್ಮಿ ಅನ್ನೋ ರೀತಿ. ಅದರಲ್ಲಿ ನಮಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ನೇತ್ರಾ ಕೆಂಗೇರಿ, ಬಿಂದು ಪ್ರಕಾಶ್, ರಘುನಾರಾಯಣ್, ಪೂರ್ಣಿಮಾ, ಬೆಂಗಳೂರು. ಇವರ ಉತ್ತರ ಸರಿಯಾಗಿದೆ. ಸಾಕಷ್ಟು ಜನ ಇಳಿಕೆ ಕ್ರಮದಲ್ಲಿ ಕಳಿಸ್ಬಿಟ್ಟಿದ್ದೀರ. ಏರಿಕೆ ಇಳಿಕೆಗೆ ವ್ಯತ್ಯಾಸ ತಿಳ್ಕೊಂಡು ಉತ್ತರ ಕಳಿಸಿದ್ರೆ ನಿಮ್ಮ ಹೆಸರು ಕೂಡ ಸರಿಯಾದ ಉತ್ತರ ಕಳಿಸಿರೋರ ಪಟ್ಟಿಯಲ್ಲಿ ಇರ್ತಿತ್ತು. ಎನಿವೆ, ನಮ್ಮ 4 ಜನ ಹೆಣ್ಮಕ್ಳ ಇದ್ದಾರಾ? ಹಾಂ, ಇಲ್ಲ, ರಘುನಾರಾಯಣ್ ಒಬ್ರು ಇದ್ದಾರೆ, ಬೇಜಾರಾಗ್ಬಿಡ್ತಾರೆ. ಆಮೇಲೆ ಹೆಣ್ಮಕ್ಳೇ ಇದ್ದಾರೆ ಅಂದರೆ ನಿಮ್ಮೆಲ್ರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಆಹಾ, ಶಿಳ್ಳೆ ಚಪ್ಪಾಳೆ ಎಲ್ಲ ಸಿಕ್ಕಿದ್ವಲ್ಲ, ಇದೇ ಖುಷಿಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಇದು ಮ್ಯೂಸಿಕ್ ಬಿಟ್ಟಿಗೆ ಸಂಬಂಧಿಸಿದ್ದು. ಒಂದು ಮ್ಯೂಸಿಕನ್ನು ಪ್ಲೇ ಮಾಡ್ತೀವಿ, ಕೇಳಿಸ್ಕೊಳ್ಳಿ, ಆನಂತರ ಪ್ರಶ್ನೆ ಏನು ಅಂತ ನಾವು ಹೇಳ್ತೀವಿ. ಎಂದಿನಂತೆ ನೀವು ನಿಮ್ಮ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9480190013 ನಿಮ್ಮ ಚಂದದ ಹೆಸರು, ಊರಿನ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ಮ್ಯೂಸಿಕ್ ಕೇಳಿಸ್ಕೊಳ್ಳಿ.

ಆಹಾ, ಗೊತ್ತು ನನಗೆ ಈ ಹಾಡು ಯಾವುದು ಅಂತ ಅಂದ್ಕೊಂಡಿದ್ರೆ. ಹಾಡಿನ ಗಾಯಕರು ಯಾರು ಅನ್ನೋದು ನಮ್ಮ ಪ್ರಶ್ನೆ. ಏನು ಮೇಡಮ್, ಒಂದು ಅಕ್ಷರನೂ ಕೂಡ ಅಲ್ಲಿ ಹಾಡೇಯಿಲ್ಲ, ಯಾರೂ ನೀವು ಹಿಂಗೆ ಹೇಳ್ತೀರಾ ಅಂದರೆ, ಹೌದು, ಮ್ಯೂಸಿಕ್ನ ನೀವು ಯಾವ ಹಾಡಿಂದು ಅಂತ ಕಂಡು ಹಿಡ್ಕೋಬೇಕು. ಹಾಡು ಗೊತ್ತಾದ ನಂತರ ಹಾಡ್ದವ್ರು ಯಾರು ಅಂತ ನೀವು ನಮಗೆ ವಾಟ್ಸಪ್ ಮಾಡಬೇಕು 9480901013ಗೆ. ಕೇಳ್ತಾ ಇರಿ, ಇದು ನಿಮ್ಮನೆ ಚಿನ್ನ ಚಿಮೆ ಚಿನ್ನ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

ಏನೋ ಒಂಥರ ಚಂದ. ದ ಡೆವಿಲ್ ಚಿತ್ರದಿಂದ ಹಾಡನ್ನು ಕೇಳಿದ್ವಿ. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆ, ಪ್ರಮೋದ್ ಮರವಂತಿ ಅವರ ಸಾಹಿತ್ಯ ರಚನೆ. ಮೊದಲನೇ ಪ್ರಶ್ನೆ ಕೇಳಿದ್ವಿ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ದೇಶಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಸರಿಯಾದ ಆರ್ಡರ್ ಆಗಿತ್ತು ಭಾರತ, ಕೆನಡಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ. ಭಾರತ 39 ಪದಕ, ಕೆನಡಾ 62 ಪದಕ, ಇಂಗ್ಲೆಂಡ್ 110 ಪದಕ, ಆಸ್ಟ್ರೇಲಿಯಾ 171 ಪದಕ. ಕಮ್ಮಿಯಿಂದ ಜಾಸ್ತಿ ಏರಿಕೆ ಕ್ರಮ, ಅರ್ಥ ಆಯಿತು ಅಂತ ಅನ್ಕೊಂತೀವಿ. ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ವಿ, ಮ್ಯೂಸಿಕ್ ಬಿಟ್ ಕೇಳಿಸಿದ ತಕ್ಷಣವೇ ಉತ್ತರ ಎಷ್ಟು ಫಾಸ್ಟಾಗಿ ಬಂತು ಗೊತ್ತಾ? ಆ ಈ ಅನ್ನೋ ಒಂದು ಸಾಹಿತ್ಯ ಇಲ್ಲದಲ್ಲ ಇದು ಪರವಾಗಿಲ್ಲ. ನಾವು ಎಷ್ಟು ವರ್ಷದಿಂದ ಹೊಂಬಿಸಿನಲ್ಲಿ ಪ್ರಶ್ನೆಗೆ ಉತ್ತರ ಕಳಿಸ್ತಾ ಇದ್ವಿ, ನಮಗೆ ಗೊತ್ತಾಗಲ್ವ? ಇದು ವೆರಿ ಈಸಿ ಕ್ವಶನ್ ಅಂತ ಸಿಕ್ಕಪಟ್ಟೆ ಜನ ಸರಿದ ಉತ್ತರವನ್ನು ಕಳಿಸಿದ್ದಾರೆ. ಮ್ಯೂಸಿಕ್ ಏನಾಗಿತ್ತು ಅಂದರೆ,

ಮ್ಯೂಸಿಕ್ ಕೇಳಿಸಿದ ತಕ್ಷಣ ಗಾಯಕರು ಯಾರು ಅಂತ ಕಂಡು ಹಿಡಿದವರು ಎನ್ ಆರ್ ಪ್ರಸಾದ್, ರಾಜ ಚಿನ್ನಗಾ, ಜಗದಾಂಬಿಕಾ ಹಂಸವೇಣಿ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ, ಹರೀಶ್ ಮಲ್ಲೇಶ್ವರ, ಹೊನ್ನೂರು ಹಳ್ಳಿ, ಹನುಮಂತ್ಪುರ, ಮಾಲಾ ಮಾಚೋಹಳ್ಳಿ, ಲಕ್ಷ್ಮೀಪತಿ ಕೆಂಗೇರಿ, ಎಸ್ಎಂ ಶೋಭಾ ಹಾಸನ, ಗಂಗಾವತಿ ಈರಣ್ಣ, ಈರಣ್ಣ ಬೆಂಗಾಲಿ, ರಾಯಚೂರು ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಕಿಶೋರ್ ಕುಮಾರ್ ಅಂತ ಉತ್ತರವನ್ನು ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯ ಚಪ್ಪಾಳೆ. ಗಾಯಕರ ಹೆಸರು ಕಿಶೋರ್ ಕುಮಾರ್.

0: ಏಜೆಂಟ್ 000000 ಚಿತ್ರದ ಗೀತೆ ಇದು. ಆಡು ಆಟ ಆಡು, ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಗೀತೆ. ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆ. ಆ ಹಾಡನ್ನ ಪೂರ್ತಿಯಾಗಿ ಕೇಳೋದಕ್ಕೂ ಮುನ್ನ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೀವಿ. ಇವತ್ತು ಕಿಶೋರ್ ಕುಮಾರ್ ಅವರ ಹುಟ್ಟಿದ ಹಬ್ಬ, ನಾವು ಆಪ್ಕಿ ಪಸನ್ನಲ್ಲಿ ಹೇಳಿದ್ವಿ. ಅವರ ಮೂಲ ಹೆಸರೇನು ಅನ್ನೋದು ನಮ್ಮ ಹೊಂಬಿಸಲಿನ ಮತ್ತೊಂದು ಪ್ರಶ್ನೆ. ಕಿಶೋರ್ ಕುಮಾರ್, ಗಾಯಕ ಕಿಶೋರ್ ಕುಮಾರ್ ಅವರ ಮೂಲ ಹೆಸರೇನು? ಉತ್ತರ ಗೊತ್ತಿದ್ದಲ್ಲಿ ನಿಮ್ಮ ಹೆಸರೇನು ಅನ್ನೋದನ್ನ ಟೈಪ್ ಮಾಡಿ, ವಾಟ್ಸಪ್ ಮಾಡಿ 9480910013 ನಮ್ಮ ವಾಟ್ಸಪ್ ಸಂಖ್ಯೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಕುಣಿಸು ಕುಣಿಸು ಕಣ್ಣನ್ನು ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ ಹಾಡು.

0: ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾಯಿಡು.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬೆಸಲಿನಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ, ಕಿಶೋರ್ ಕುಮಾರ್ ಅವರ ಮೂಲ ಹೆಸರೇನು ಅಂತ. ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ರಾಧಾಕೃಷ್ಣ ಚಲ್ಲಹಳ್ಳಿ, ಜಯಶ್ರೀ ಸುನೀಲ್ ರಾಜಾಜಿನಗರ್ ವಾಸಿಂ ಅಲಿ ಹನುಮಂತ್ಪುರ, ಚನ್ನಪ್ಪ ಸಾರ್ವಾಡ್ ಅರ್ಕೇರಿಯಿಂದ, ಚಂದ್ರಪ್ಪ ಉತ್ತರಹಳ್ಳಿ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರ, ಸೋಮಶೇಖರ್ ಶಾಮನೂರು, ಅನುಷಾ ದಿಲೀಪ್ ಕಲ್ಯಾಣ್ಕರ್, ಲಕ್ಷ್ಮೀದೇವಮ್ಮ ಸಾತ್ನೂರು, ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಜೊತೆಗೆ ಸಾಕಷ್ಟು ಜನ ಅಬ್ಬಾಸ್ ಕುಮಾರ್ ಗಂಗೂಲಿ ಅನ್ನೋ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಈ ಉತ್ತರ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಸಮಯ ಆಗಿದೆ 3:56. ಇದು ಮಂಗಳವಾರದ ಮಂಗಳಕರ ಸಮಯ. ಹೊಂ ಬಿಸಿಲಿನ ಕಾರ್ಯಕ್ರಮ ಮುಕ್ತಾಯ ಮಾಡುವಂತಹ ಹೊತ್ತು. 4 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಾವು ಒಬ್ಬರ ಅತಿಥಿಯೊಂದಿಗೆ ಮಾತನಾಡ್ತೀವಿ. ಈಗಾಗಲೇ ಬೆಳಿಗ್ಗೆ ಪ್ರಶ್ನೆಯನ್ನ ಕೇಳಿದ್ವಿ, ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಾ, ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರಾ, ನಿಮ್ಮ ಸಂದೇಶಗಳನ್ನು ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ನಮ್ಮ ಗೆಸ್ಟ್ ಹತ್ರ ಕೇಳಿಕೊಂಡು, ಅಂದರೆ ನೋಡಿ ಈ ಥರ ಎಲ್ಲ ಅಭಿಪ್ರಾಯಗಳು ಬಂದಿದೆ, ನೀವೇನು ಹೇಳ್ತೀರಾ ಅಂತ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ನಿಮ್ಮಿಂದ ಕರೆ ಕೂಡ ನಾವು ನಿರೀಕ್ಷೆ ಮಾಡ್ತೀವಿ. ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳೇನಾದರೂ, ಯುವಕರು ಉದ್ಯೋಗವನ್ನು ಪಡೆಯುವಂಥ ನಿಟ್ಟಿನಲ್ಲಿ ನೀವು ಕೇಳಬೇಕಾದಂಥ ಪ್ರಶ್ನೆಗಳಿದ್ರೆ ನಮಗೆ ಕರೆ ಮಾಡಬಹುದು. ಕೇಳ್ತಾ ಇರಿ ನಿರಂತರವಾಗಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸ್ಟುಡಿಯೋ ಸಮಯ ಆಗಿದೆ 4:01. ಇದು ಮಂಗಳವಾರದ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದ ಆರಂಭದ ಕ್ಷಣ. ನಮ್ಮ ಜೊತೆ ಇದ್ದಾರೆ, ಬೆಂಗಳೂರಿನಲ್ಲಿ ಒಂದು ಬಿಸ್ನೆಸ್ ಅನ್ನು ಶುರು ಮಾಡಿ ಇವತ್ತು ತಮ್ಮನ್ನ ಈ ಕಾರ್ಪೊರೇಟ್ ವಲಯದಲ್ಲಾಗಿರಬಹುದು, ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು ಶ್ರೀಯುತ ದಿಲೀಪ್ ಗೌಡ ಅವರು. ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ನ ಸಂಸ್ಥಾಪಕರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್,
1: ಹೇಗಿದ್ದೀರಾ ಸರ್?
2: ಸೂಪರ್ ಮೇಡಮ್,
1: ಸೂಪರ್ ಆಗಿದ್ದೀರಾ. ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ ಈ ಸಂಸ್ಥೆಯ ಸಂಸ್ಥಾಪಕರು ಅಂತ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಈ ಸಂಸ್ಥೆಯ ಬಗ್ಗೆ ತಾವು ಹೇಳೋದಾದ್ರೆ, ಎಷ್ಟು ವರ್ಷದ ಹಿಂದೆ ಇದು ಹುಟ್ಟುಕೊಂಡಿದ್ದು, ಉದ್ದೇಶ ಹೇಗೆ ಇದು ಶುರುವಾಗಿದ್ದು?
2: ಓಕೆ, ಖಂಡಿತ. ಮೊದಲಿಗೆ ಕೇಳುಗರು ಎಲ್ಲರಿಗೂ ನನ್ನ ನಮಸ್ಕಾರ. ಯಾಕಂದ್ರೆ ಆಕಾಶವಾಣಿ ಅಂತ ನಮ್ಮ ಮನಸ್ಸಿಗೆ ಬಂದ ತಕ್ಷಣ 70s, 80s ಮತ್ತು 90s ಇತ್ತೀಚಿನ ಜನ್ರೇಷನ್ಗೆ ಗೊತ್ತಿಲ್ಲ, ಆದರೆ ನಾವೆಲ್ಲ ನಮ್ಗೆ ಆಕಾಶವಾಣಿನೇ ಎಲ್ಲ.
1: ಆಕಾಶವಾಣಿಗೆ 90 ವರ್ಷ ಆಗಿದೆ ಸರ್.
2: ಹಾಗಾಗಿ ನಮ್ಮ ಚಿಕ್ಕದ್ರಲ್ಲಿ ನಮಗೆ ಕ್ರೀಡೆ ಆಗಲಿ, ವಾರ್ತೆ ಆಗಲಿ, ನಾಟಕಗಳಾಗಲಿ, ಇದನ್ನೆಲ್ಲ ನಮಗೆ ತಲುಪಿಸಿದ್ದು ಒಂದೇ ಅಂದರೆ ಅದು ಆಕಾಶವಾಣಿ. ಯಾಕಂದರೆ ಎಲ್ಲರ ಮನೆಗಳಲ್ಲೂ ಟಿವಿಗಳು ಇರ್ತಿರಲಿಲ್ಲ. ನಾವು ಬೆಳೆದಿದ್ದ ಹಳ್ಳಿ, ನಾನು 10ನೇ ತರಗತಿ ಹಳ್ಳಿಯಲ್ಲಿದ್ದೆ, ಹಾಗಾಗಿ ಅಲ್ಲೆಲ್ಲ ಟಿವಿಗಳು ಬೆರಳೆಣಿಕೆ ಅಷ್ಟೇ ಇದ್ದಿದ್ದು. ಸೊ ಆಕಾಶವಾಣಿ ಅವಾಗ್ಲಿಂದ ಏನೋ ಅವಿನಾಭಾವ ಸಂಬಂಧ, ಆಕಾಶವಾಣಿ ಅಂದ ತಕ್ಷಣ ಒಂದು ಬೇರೆ ಥರನೇ ಸಂಬಂಧ. ಮೋಸ್ಟ್ಲಿ 2000 ಇತ್ತೀಚಿನ ಮಕ್ಕಳಿಗೆ ಗೊತ್ತಾಗಲ್ಲ ಅದು. ಸೊ 70s, 80s, 90s ಕಿಡ್ಸ್ ಬಂತು, ಖಂಡಿತ ಆಕಾಶವಾಣಿ ಬಗ್ಗೆ ಒಂದು ಬೇರೆನೇ ಆದಂಥ ಸಂಬಂಧ ಅಂತೂ ಇದ್ದೇ ಇದೆ.
1: ಥ್ಯಾಂಕ್ ಯು ನಿಮ್ಮ ಈ ಅಭಿಪ್ರಾಯಗಳಿಗೆ.
2: ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ನನ್ನ ಹೆಸರು ಬಂದು ದಿಲೀಪ್, ನೀವಾಗಲೇ ಪರಿಚಯ ಮಾಡ್ದಂಗೆ ದಿಲೀಪ್ ಎಂ ಗೌಡ ಅಂತ. ನಾನು ಮೂಲತಃ ಹಾಸನ್ನು, ನಮ್ಮ ಊರು ಶ್ರವಣಬೆಳಗೊಳ ಅಂತ, ಅದೊಂದು ಹೋಬಳಿ. ನಾನು 10th ಅಲ್ಲೇ ನನ್ನ ವಿದ್ಯಾಭ್ಯಾಸ ಆಗುತ್ತೆ, ಅದಾದ ನಂತರ ನಾನು ಬೆಂಗಳೂರಿಗೆ ಬರ್ತೀನಿ. ಇಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿಕೊಂಡೇ ನಾನು ಜಾಬ್ನು ಮಾಡ್ತಾ ಇರ್ತೀನಿ ಮೇಡಮ್.
1: ವಿದ್ಯಾಭ್ಯಾಸ ಮಾಡಿಕೊಂಡು ಜಾಬ್ ಅಂದರೆ PUC ಹಂತದಲ್ಲೇನಾ?
2: PUC ಹಂತದಲ್ಲೇ.
1: ಓ, ಅದು ಹೇಗೆ ಸರ್?
2: ಮೇಡಮ್, ನಾನು ಈಗ ಇವ್ನಿಂಗ್ ಕಾಲ್
1: ಅಂತ ಪರಿಸ್ಥಿತಿ
2: ಇಲ್ಲ, ಪರಿಸ್ಥಿತಿ ಅಂತ ಏನಿಲ್ಲ.
1: ಓಕೆ,
2: ನಾನು ಇಲ್ಲಿ ಆಕ್ಚುಲಿ ಸಮ್ಮರ್ ಹಾಲಿಡೇಸ್ಗೆ ಅಂತ ಬರ್ತೀನಿ.
1: ಹಾಂ,
2: ನಮ್ಮ ಅತ್ತೆ ಮನೆಗೆ ಸಮ್ಮರ್ ಹಾಲಿಡೇಸ್ಗೆ ಅಂತ ಬರ್ತೀನಿ. ಬಂದಾಗ ನನಗೆ ನಮ್ಮ ಊರಿನವರು ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಯಾರೋ ಒಬ್ಬ ಇವ್ನಿಂಗ್ ಕಾಲೇಜ್ಗೆ ಓದ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ನನಗೆ ಒಂಥರ ಮೋಟಿವೇಶನ್ ಆಗುತ್ತೆ. ನಮ್ಮ ಅತ್ತೆಗೆ ಹೇಳ್ತೀನಿ, ಅವರು ನೀನು ಅದೇ ಥರ ಮಾಡು ಅಂತಾರೆ. ಹಾಗಾಗಿ ನಾನು ಶೇಷಾದ್ರಿಪುರಂ ಕಾಲೇಜು, ಅಲ್ಲಿ ನಾನು ಇವ್ನಿಂಗ್ ಕಾಲೇಜ್ ಸೇರ್ತೀನಿ. ಬೆಳಗ್ಗೆ ಇನ್ಫೆಂಟ್ರಿ ರೋಡಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ನನಗೆ ಏನು ಕೆಲಸ ಕೊಡ್ತಾರೆ, ಈ ಕಡೆ 18 ಆಗಿಲ್ಲ
1: ಇನ್ನೂ,
2: ಆಫೀಸ್ ಬಾಯ್ ಕೆಲಸಕ್ಕೆ ಸೇರ್ಕೋತೀನಿ. 2 ನಾನು PUC ಮುಗಿಯೋವರೆಗೂ ಆಫೀಸ್ ಬಾಯ್ ಮಾಡಿ, ನಂತರ ಅದೇ ಕಂಪ್ನಿಲಿ ಸೆಕ್ಯೂರಿಟಿ ಏಜೆನ್ಸಿ ಇರುತ್ತೆ, ನನಗೆ 1,500 ಸಂಬಳ ಅವಾಗ. ಆ ಸೆಕ್ಯೂರಿಟಿ ಅವ್ರಿಗೆ 2,000.
1: ಇದು ಎಷ್ಟು ವರ್ಷದ ಹಿಂದಿನ ಕಥೆ?
2: 27 ಹಿಂದಿನ ಕಥೆ.
1: ಓಕೆ,
2: ಆಗ ನಾನು ಅವ್ರನ್ನ ಕೇಳ್ತೀನಿ, ಸೆಕ್ಯೂರಿಟಿ ಇನ್ಚಾರ್ಜ್ ಅವ್ರನ್ನ ಒಬ್ಬರನ್ನ, ಸರ್ ನಾನು ಜಾಬ್ ಮಾಡ್ಬೋದಾ ಸೆಕ್ಯೂರಿಟಿ ಅಂತ. ಈ ಸೆಡ್, ಇಫ್ ಯು ಆರ್ ಏಬಲ್ ಟು ಮ್ಯಾನೇಜ್ ರಿಸೆಪ್ಷನ್ನು, ವಿಸಿಟರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಡೋಕ್ಕೆ ಆಗುತ್ತಾ, ನೀನು ಮಾಡ್ತೀಯ? ಹೌದು ಸರ್, ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ, ಬಟ್ ನಾನು ಇಲ್ಲೇ ಕೆಲಸ ಕೊಡಲ್ಲ, ನೀನು ಆಫೀಸ್ ಬಾಯ್ ಆಗಿ ಇಲ್ಲೇ ಸೆಕ್ಯೂರಿಟಿ ಮಾಡ್ಲಿಕ್ಕಾಗಲ್ಲ, ಬೇರೆ ಕಡೆ ಕೊಡ್ತೀನಿ, ಬೇರೆ ಕಡೆಯಲ್ಲಿ ಕನ್ನಿಂಗಮ್ ರೋಡಲ್ಲಿ. ಇವತ್ತು ಆ ಫೋರ್ಟಿಸ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಒಕಾಡ್ ಹಾಸ್ಪಿಟಲ್ ಇತ್ತು, ANZ ಅಂತ ಒಂದು ಕಂಪ್ನಿಲಿ, ಅಲ್ಲಿ ನಾನು ಸೆಕ್ಯೂರಿಟಿಯಾಗಿ ಸೇರ್ಕೋತೀನಿ. 1 ಸೆಕ್ಯೂರಿಟಿ, ಆಮೇಲೆ ಸೆಕ್ಯೂರಿಟಿ ಸೂಪರ್ವೈಸರು, ಮತ್ತೆ ಫೀಲ್ಡ್ ಆಫೀಸರ್ ಆಗ್ತೀನಿ ಸೆಕ್ಯೂರಿಟಿ ಏಜೆನ್ಸಿಲಿ. ಅಷ್ಟೊತ್ತಿಗೆ ನಾನು MBA ಮುಗಿಯುತ್ತೆ.
1: ಅಂದ್ರೆ ಕೆಲಸ ಮಾಡ್ಕೊಂಡೇ ನೀವು ಡಿಗ್ರಿ, ಡಬಲ್ ಡಿಗ್ರಿ, PU ಎಲ್ಲ ಮುಗಿಸ್ತೀರಾ?
2: ಎಲ್ಲ ಮುಗಿಸ್ತೀನಿ ಮೇಡಮ್.
1: ರೆಗ್ಯುಲರ್ ಕಾಲೇಜ್ಗೆ ಹೋಗಿರ್ತೀರಾ?
2: ಎಲ್ಲ ರೆಗ್ಯುಲರ್ ಕಾಲೇಜ್.
1: ಓಕೆ,
2: ಸೊ ನಂದು MBA ಮುಗಿದ ನಂತರ ನಾನು ಅಷ್ಟೊತ್ತಿಗೆ ನಾನು ಸೆಕ್ಯೂರಿಟಿಯಲ್ಲಿ ಆಗಲೇ ಒಂದು ಫೀಲ್ಡ್ ಆಫೀಸರ್ಗೆ ಹೋಗಿದ್ದೆ. ನಂತರ ನಾನು HR ಕೆಲಸ ಸಿಗುತ್ತೆ. ಸೊ ನಾನು ಮುಂಬೈಲಿ ಒಂದು MNC ಕಂಪ್ನಿಲಿ ಸಿಗುತ್ತೆ, ನಾನು ಅಲ್ಲಿ ಹೋಗ್ತೀನಿ.
1: ಮುಂಬೈಗೆ ಹೋಗ್ತೀರಾ?
2: ಮುಂಬೈಗೆ ಹೋಗ್ತೀನಿ.
1: ಹಾಸನದ ಹುಡುಗ ಮುಂಬೈ ಹುಡುಗ ಆದ್ರು?
2: ಹೌದು, 1.5 ಅಲ್ಲೇ ಇರ್ತೀನಿ. ನಾನು ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ನಲ್ಲ, ಆ ಕಂಪ್ನಿ ಅವರೊಂದು ಸ್ಪರ್ಶ್ BPO ಅಂದ್ಬಿಟ್ಟು, ಅದು ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಇರುತ್ತೆ, ಆ ಕಂಪ್ನಿನ ಖರೀದಿ ಮಾಡ್ತಾರೆ. ಆಗ ನನಗೆ ಅವ್ರು ಕೇಳ್ತಾರೆ, ನೀವು ಬೆಂಗಳೂರಿಂದ ಬಂದಿದೆಯಲ್ಲ, ನಿಮ್ಮ ಆರ್ ಯು ಇಂಟ್ರೆಸ್ಟೆಡ್ ಟು ಗೋ ಬ್ಯಾಕ್ ಅಂತ. ಅಫ್ಕೋರ್ಸ್ ನನಗೆ ನಮ್ಮ ಅವ್ರಿಗೆ
1: ಸೆಳೆತ ಇದ್ದೇ ಇರುತ್ತೆ,
2: ನಾನು ಬರ್ತೀನಿ.

0: ಅಂತಾನೆ. ಇಲ್ಲಿಗೆ ಬಂದು ನಾನು ಆ ಕಂಪನಿಲಿ ಎಕ್ಸಿಕ್ಯೂಟಿವ್ ಆಗಿ ಸೇರಿಕೊಂಡು ಸುಮಾರು 7 ವರ್ಷ ಸೀನಿಯರ್ ಮ್ಯಾನೇಜರ್ ಆಗೋವರೆಗೂ ಅಲ್ಲೇ ಇರ್ತೀನಿ. ಅದಾದ ನಂತರ ನಾನು ಬೇರೆ ಕಂಪನಿಗೆ ಶಿಫ್ಟ್ ಆಗ್ತೀನಿ. ವರ್ಟೆಕ್ಸ್ ಅಂತ ರೆಸಿಡೆನ್ಸಿ ರೋಡಲ್ಲಿರುತ್ತೆ, ಅಲ್ಲಿ ಸುಮಾರು 4 ವರ್ಷ ಕೆಲಸ ಮಾಡ್ತೀನಿ. ಎ ವಿ ಪಿ ಆಗಿ ನಾನು ಕಾರ್ಪೊರೇಟಿಂದ ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿ ಹೊರಗಡೆ ಬರಲಿಕ್ಕೆ ನಿರ್ಧಾರ ಮಾಡಿ ಆಗಿ ನಿರ್ಧಾರ ಮಾಡ್ತೀನಿ. 2012 ನಾನು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂತ ಲೈಸೆನ್ಸ್ ಮಾಡಿಸ್ತೀನಿ. ನನ್ನ ವೈಫು ಕೂಡ
1: ಕೆಲಸ ಬಿಡ್ತೀರಾ, ನಿಮ್ದೇ ಕಂಪನಿ ಕಟ್ಟಬೇಕು ಅಂತ ಶುರು
0: ಮಾಡ್ತೀನಿ. ಆದ್ರೆ 2012 ಬಿಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನನ್ನ ಬಾಸ್ ಬಿಡ್ಲಿಲ್ಲ, ಈ ತಿಂಗಳು ಬೇಡ ಮುಂದಿನ ತಿಂಗಳು ಬೇಡ ಹಾಗೆ ಹೀಗೆ ಅಂತ ಅವರು ತಳ್ಳಿ ಹಾಗೆ ದಿನಗಳು ಉರುಳಿದಂಗೆ ಆಗಲಿಲ್ಲ. ಮತ್ತೆ 2016 ಆ ಲೈಸೆನ್ಸ್ ನ ರಿನಿವಲ್ ಮಾಡಿಸಬೇಕಾಗುತ್ತೆ. ಅವಾಗ ನಮ್ಮ ಆಡಿಟರ್ ಫೋನ್ ಮಾಡ್ತಾರೆ,
1: ಸುಮ್ಮನೆ ಕಂಪನಿ ರಿಜಿಸ್ಟರ್ ಆಗಿತ್ತು ಬಟ್ ಕಂಪನಿ ಇರಲಿಲ್ಲ 4 ವರ್ಷ.
0: 16 ನನಗೆ ನಮ್ಮ ಆಡಿಟರ್ ಫೋನ್ ಮಾಡ್ತಾರೆ, ನಿಮ್ದು ಲೈಸೆನ್ಸ್ ರಿನಿವಲ್ ಮಾಡಿಸ್ಬೇಕು, ಮಾಡಿಸ್ಲ ಇಲ್ಲ ಏನು ಮಾಡಲಿ ಸರ್ ಅಂತ. ನಾನು ಅವತ್ತು ಅಷ್ಟೊತ್ತಿಗಾಗಲೇ ನಿರ್ಧಾರ ಮಾಡಿರ್ತೀನಿ, ಅವತ್ತು ನಾನು ಯೋಚನೆ ಮಾಡಿದೆ ಇಲ್ಲ ನಾನು ಮಾಡಬೇಕು ಅಂತ ನಾನು ಕಂಪನಿನ ಶುರು ಮಾಡ್ತೀನಿ ಮೇಡಮ್.
1: ಓಕೆ, ಅದೇ ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್,
0: ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ ಅಂದ್ಬಿಟ್ಟು ಇಡ್ತೀನಿ.
1: ಓಕೆ, ಈ ಕಂಪನಿ ಮುಂದೆ ಯಾವೆಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಬಿಸ್ನೆಸ್ ಬಜಲ್ಲಿ ನಮ್ಮ ಜೊತೆ ದಿಲೀಪ್ ಗೌಡ ಅವರಿದ್ದಾರೆ. ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ ಸ್ಥಾಪನೆ ಆಗಿದ್ದು ಹೇಳಿದ್ರಿ ಸರ್, ಕೆಲಸ ಬಿಟ್ಟೆ ಹೊರಗಡೆ ಬಂದೆ ಅಂತೇಳಿ. ನಂಗೆ ಒಂದು ಕುತೂಹಲದ ಪ್ರಶ್ನೆ ಏನು ಅಂದರೆ, ಸಾಮಾನ್ಯವಾಗಿ ತೀರಾ ಕಡು ಬಡತನ ಇರತಕ್ಕಂಥ ಕುಟುಂಬಗಳಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ಓದನ್ನು ಮುಂದುವರಿಸ್ತಾರೆ, ನಿಮ್ಮ ಕೌಟುಂಬಿಕ ಹಿನ್ನೆಲೆ ನೋಡಿದಾಗ ಏನಾದ್ರು ಆ ಥರದೇ ಸ್ಥಿತಿ ಇತ್ತ ಏನು ಅಂತ ನನಗೆ ಕುತೂಹಲ.
1: ನನಗೆ ಆ ಥರ ಸ್ಥಿತಿ ಏನಿರಲಿಲ್ಲ.
0: ಆದರೂ ನೀವು ಕೆಲಸ ಮಾಡಬೇಕು ಅಂದ್ಕೊಂಡ್ರಿ?
1: ನಾನು ಒಂದು ಮಧ್ಯಮ ವರ್ಗದ ರೈತ ಕುಟುಂಬ. ನಮ್ಮದು
0: ನಿಮ್ಮ ಮನೇಲಿ ಯಾರ್ಯಾರಿದೆ ಸರ್ ಪರಿಚಯ, ಕುಟುಂಬದ ಪರಿಚಯ?
1: ನಮ್ಮ ತಂದೆ ಅವರು ರೈತರು, ಅವರು ಮಂಜೇಗೌಡ ಅಂತ ತಂದೆ, ಭಾಗ್ಯಮ್ಮ ನಮ್ಮ ತಾಯಿ, ನನಗೆ ತಮ್ಮ ಇದ್ದಾನೆ ಪ್ರದೀಪ್ ಅಂದ್ಬಿಟ್ಟು, ಅವನು ನಮ್ಮ ಆಫೀಸಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡ್ತಾನೆ, ಮತ್ತು ನನ್ನ ಸಿಸ್ಟರು ಅವರೆಲ್ಲ ಮದುವೆ ಆಗಿದೆ. ಸೊ ನಮ್ಮದು ತುಂಬ ಕೆಳಹಂತದ ಕುಟುಂಬ ಏನಲ್ಲ, ಮಧ್ಯಮ ವರ್ಗದ ಕುಟುಂಬ. ನಮಗೆ ಆರ್ಥಿಕವಾಗಿ ಸಬಲರೇ ಆಗಿದ್ರು ಸಹ ನನಗೇನಿಸ್ತು, ನಾನು ಆಗಲೇ ಹೇಳ್ದಂಗೆ ನಮ್ಮ ಕಸಿನ್ ಒಬ್ರು ಇಲ್ಲಿ ಅವನು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದ, ಕೆಲಸಕ್ಕೆ ಹೋಗ್ಕೊಂಡು, ನನಗೆ ಅದು ಟ್ರಿಗರ್ ಆಯಿತು, ನಾನು ಮಾಡ್ಬೋದಾ ಅಂತ. ಮೇಡಮ್, ಈಗ ನೀವು ದುಡ್ದ ಹಣದಲ್ಲಿ, ನೀವೇ ದುಡ್ದ ಹಣದಲ್ಲಿ ನೀವು ಬಟ್ಟೆ ತಗೊಳ್ಳೋದು, ಒಂದು ಗಾಡಿ ತಗೊಳ್ಳೋದು, ಸೈಕಲ್ ತಗೊಳ್ಳೋದು, ಅದರ ಆನಂದನೇ ಬೇರೆ.
0: ಹೌದು, ದುಡ್ದು ತಿನ್ನುವಂತಹ ಖುಷಿನೇ ಸಂಭ್ರಮ, ಹೇಳಕ್ಕಾಗಲ್ಲ.
1: ಅದು ನೀವು ಚಿಕ್ಕಂದನಲ್ಲೇ ಮೈಗೂಡಿಸ್ಕೊಂಡ್ರೆ ಅದು ಮುಂದಿನ, ಈಗ ನಾನು ಬಿಸ್ನೆಸ್ ಮ್ಯಾನ್ ಏನು ಅಂತ ನಾವು ಏನು ಅಂದ್ಕೋತೀವಿ, ಯಾವುದೇ ಬಿಸ್ನೆಸ್ ಇರ್ಬೋದು, ನನ್ನ ಪ್ರಕಾರ ನೀವು ಯಾವುದೇ ಬಿಸ್ನೆಸ್ ಮಾಡ್ಕೊಂಡ್ರು ಈ ಚಿಕ್ಕದ್ರಲ್ಲೇ ನೀವು ಈ ದುಡಿಯೋದ್ರ ಬಗ್ಗೆ ಕಲ್ತ್ಕೊಂಡಾಗ ಏನಾಗುತ್ತೆ, ಹಣದ
0: ಬೆಲೆ ಗೊತ್ತಾಗುತ್ತೆ.
1: ಯು ನೋ ದ ವ್ಯಾಲ್ಯೂ ಆಫ್ ದ ಮನಿ.
0: ಹೌದು,
1: ನಿಮಗೆ ಹಣದ ಬೆಲೆ ಗೊತ್ತಾಗುತ್ತೆ.
0: ಅಂಡ್ ಟೈಮ್ ವ್ಯಾಲ್ಯೂ ಆಲ್ಸೋ.
1: ಟೈಮ್ ವ್ಯಾಲ್ಯೂ ಗೊತ್ತಾಗುತ್ತೆ, ಶಿಸ್ತು ಬರುತ್ತೆ ನಿಮಗೆ. ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲೆಲ್ಲ ಎಲ್ಲ ಫ್ಯಾಮಿಲಿ ಮ್ಯಾನ್ಗಳಿರೋರು, ಅವರು ಈಗ ನಮ್ಮನ್ನು ಯಾವುದು ಬೇರೆ ಬೇರೆ ಕಟ್ ರೋಡ್ಗೆ ಹೋಗಿ ಬಿಡ್ತಿರ್ಲಿಲ್ಲ. ಹಾಗಾಗಿ ಅದೊಂದು ನಮಗೆ ಒಳ್ಳೆಯದಾಯಿತು, ಬೇರೆ ಯಾವುದನ್ನು ಯೋಚನೆ ಮಾಡದೆ ರೀತಿ. ಹಾಗಾಗಿ ನಮಗೆ ಅಂದರೆ ಒಟ್ಟಾರೆ ಬದುಕನ್ನು ರೂಪಿಸ್ಕೋಬೇಕು ಅಂತಂದರೆ ಚಿಕ್ಕದ್ರಲ್ಲೇ ಟೈಮ್ ವೇಸ್ಟ್ ಮಾಡದಂಗೆ ಕೆಲಸಕ್ಕೆ, ಚಿಕ್ಕದಾಗಲಿ ದೊಡ್ಡದಾಗಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ಮತ್ತೆ ನೀವು ಈಗ ಉದ್ಯಮ ಏನ್ ಮಾಡಿದ್ರಿ, ಬೇರೆ ಬೇರೆ ಕಡೆ ಉದ್ಯೋಗಿಗಳಾಗಿ ಕೆಲಸವನ್ನ ಮಾಡಿದ್ರಿ, ಅನಂತರ ತಾವೇ ಉದ್ಯಮಿ ಆದ್ರಿ, ಕಂಪನಿ ಶುರು ಮಾಡಿದ್ರಿ, ಬ್ಯಾಕ್ ಗ್ರೌಂಡ್ ಕೂಡ ಇರಲಿಲ್ಲ ನಿಮ್ದು, ಬಿಸ್ನೆಸ್ ಯಾರು ಮಾಡ್ತಿಲ್ಲ ನಿಮ್ಮ ಕುಟುಂಬದಲ್ಲಿ. ಸೊ ನಿಮ್ಮ ಈ ರೈಟ್ ಟ್ರ್ಯಾಕ್ ಕಾರ್ಪೊರೇಟ್ ಸರ್ವಿಸ್ ಯಾವೆಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ ಸರ್?
1: ಮೇಡಮ್, ಅದಕ್ಕೆ ಮುಂಚೆ ನೀವು ಏನೇ ಬಿಸ್ನೆಸ್ ಮಾಡಿದ್ರೆ ಫಸ್ಟ್ ಫ್ಯೂ ಇಯರ್ಸ್ ಮೊದಲ ವರ್ಷಗಳು
0: ತುಂಬಾ ಕಠಿಣ.
1: ಫಸ್ಟ್ ಫ್ಯೂ ಇಯರ್ಸ್ ಇಸ್ ದ ಹೆಲ್ ಅಂತೀವಿ. ಅಂದ್ರೆ ನಿಮ್ಗೆ ಫ್ಲೈಟ್ ಟೇಕಪ್ ಆಗುವಾಗ ಜಾಸ್ತಿ ಫ್ಯೂಲ್ ನ ಕನ್ಸ್ಯೂಮ್ ಮಾಡುತ್ತೆ.
0: ಹೌದು.
1: ಸೊ ಹಾಗಾಗಿ ಆ ಕನ್ಸ್ಯೂಮ್ ಮಾಡುತ್ತೆ ಅಂದ್ರೆ, ಈಗ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಶ್ರಮನ ಕೇಳುತ್ತೆ ಅದು. ನಿಮ್ಮ ಶ್ರಮ ಕೇಳುತ್ತೆ. ನಾವು ವಾಚ್ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ನೀವೇ ಆಫೀಸ್ ಬಾಯ್, ನೀವೇ ಸಿಇಒ, ನೀವೇ ಮ್ಯಾನೇಜರು ಆಗಿರ್ತೀರಾ ಬಿಸ್ನೆಸ್ ಅಲ್ಲಿ, ಆಗಿರ್ಬೇಕು. ಸೊ ನನಗೂ ಕೂಡ ಎಲ್ರಿಗೂ ಅನುಭವ ಆದಂಗೆ, ನನಗೂ ಮೊದಲ ವರ್ಷಗಳು 3-4 ಸರ್ವೈವಲ್ ಅದು.
0: ಓಕೆ,
1: ಸರ್ವೈವಲ್ ಆದ್ಮೇಲೆ ಸ್ಟೇಬಲ್ ಹಾಗೆ ಬಿಸ್ನೆಸ್ ಅಲ್ಲಿ ಇವೆಲ್ಲ ಹಂತಗಳು. ಸೊ ನಾವು ಆ ಒಂದು ಸರ್ವೈವಲ್ ನ ದಾಟಿ ಸ್ಟೇಬಲ್ ಹಂತಕ್ಕೆ ಬಂದು ಆಮೇಲೆ ಪ್ರೋಗ್ರೆಸ್ ಆಗುತ್ತೆ. ಸ್ಟೇಬಲ್ ನಿಂತ್ಕೊಂಡ ಮೇಲೆ ಪ್ರೋಗ್ರೆಸ್ ಆಗುತ್ತೆ. ನಮ್ಮ ಕಂಪ್ನಿಲಿ ಮೂಲತಃ ನಾವು 2 ಭಾಗದಲ್ಲಿ ಕೆಲಸ ಮಾಡ್ತೀವಿ. ಒಂದು HR ಕನ್ಸಲ್ಟೆನ್ಸಿ ಅಂದ್ಬಿಟ್ಟು, ಅದು ಓದಿರೋರಿಗೆ, ನಾವು ಬೇರೆ ಬೇರೆ ಕಂಪ್ನಿಗಳಿಗೆ ನಾವು ಮ್ಯಾನ್ ಪವರ್, ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲವನ್ನು
0: ಒದಗಿಸಿಕೊಡೋದು
1: ಒಂದು. ಇದು ವೈಟ್ ಕಲರ್ಗೆ. ಇನ್ನೊಂದು ಬ್ಲೂ ಕಲರ್ ಅಂದ್ರೆ 10th ಫೇಲ್ ಆಗಿರ್ತಾರೆ, PUC ಡಿಸ್ಕಂಟಿನ್ಯೂ ಆಗಿರುತ್ತೆ, ಡಿಪ್ಲೊ

0: ಡಿಪ್ಲೊಮೊ ಮಾಡಿರ್ತಾನೆ, ಐಟಿಐ ಮಾಡಿರ್ತಾರೆ, ಅವ್ರಿಗೆ ನಮ್ಮಲ್ಲಿ ಸೆಮಿ ಸ್ಕಿಲ್ಡ್ ಬರ್ತಾರೆ, ಬ್ಲೂ ಕಲರ್ ಕ್ಯಾಟಗರಿನೂ ಬರ್ತಾರೆ, ಟೆಂತ್ ಫೇಲು ಅಂತ ಅಂತಂದ್ರೆ. ಈಗ ಸೆಕ್ಯೂರಿಟಿ, ಹೌಸ್ ಕೀಪಿಂಗು, ಗಾರ್ಡ್ನರು, ಟೆಕ್ನಿಷಿಯನ್ಸು, ನಮಗೆ ಎಷ್ಟೊಂದು ಕಂಪ್ನಿಗಳನ್ನ ಟೈಪ್ ಆಗಿರ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಐ ಟಿ, ಇ ಕಾಮರ್ಸು, ಸ್ಕೂಲ್ಸು, ಈ ರೀತಿ ಅವ್ರಿಗೆ ನಾವು ಈ ಮಾನವ ಸಂಪನ್ಮೂಲವನ್ನು
1: ಒದಗಿಸ್ಕೊಡ್ತೀರಾ.
0: ಅವ್ರಿಗೆಲ್ಲ ನಾವೇ ಟ್ರೈನಿಂಗ್ ಮಾಡೋದು, ಯೂನಿಫಾರ್ಮ್ ಎಲ್ಲ ಕಂಪ್ಲೀಟ್ ಟೇಕ್ ಕೇರ್ ಮಾಡೋದು ನಾವೇನೆ.
1: ಒಂದು ಕಂಪ್ನಿ ಕಳ್ಸ್ಕೊಡಕ್ ಮುಂಚೆ ನೀವು ಅವರಿಗೆ ಟ್ರೈನಿಂಗ್ ಕೊಡ್ತೀರಿ, ತರಬೇತಿ ಕೂಡ ಕೊಡ್ತೀರಿ?
0: ತರಬೇತಿ ಕೊಡ್ತೀವಿ. ಈಗ ಸೆಕ್ಯೂರಿಟಿ ಅಂದ ತಕ್ಷಣ ನಮ್ಮಲ್ಲಿ ವಾಚ್ಮನ್ ಕ್ಯಾಟಗರಿ ಎಲ್ಲ ನಮ್ದು. ಸೆಕ್ಯೂರಿಟಿ ಅಂತಂದ್ರೆ ಅವನಿಗೆ ಆದಂತ ಒಂದು ಫೈರ್ ಆದ್ರೆ ಏನ್ ಮಾಡ್ಬೇಕು, ಯಾರಾದ್ರೂ ಸ್ವಲ್ಪ ಜಾರಿದ್ರು ಕಂಪ್ನಿಲಿ ಕೆಲಸ ಮಾಡುವಾಗ ಅವ್ರಿಗೆ ಫಸ್ಟ್ ಏಡ್ ಬಗ್ಗೆ ಏನು, ಮತ್ತೆ ವಿಸಿಟರ್ ಮ್ಯಾನೇಜ್ ಮಾಡೋದು ಹೆಂಗ್ ಮಾಡೋದು, ಮೆಟೀರಿಯಲ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಈ ತರ ಒಂದು ಸುಮಾರು 15 ದಿವಸಗಳ ಟ್ರೈನಿಂಗ್ ಕೊಟ್ಟು ನಂತರ ಕೆಲ್ಸಕ್ಕೆ ಹಾಕೋತೀವಿ. ಇದು ನಾವು ಮಾಡುವಂಥದ್ದು. ನಮ್ಮ ಪ್ರಕಾರ ನಮ್ಮಲ್ಲಿ ಕೆಲಸ ಮಾಡೋ 70% ಎಲ್ಲ ಗ್ರಾಮೀಣ ಭಾಗದವ್ರಿ.
1: ಓಕೆ,
0: ಗ್ರಾಮೀಣ ಭಾಗದವ್ರಿಗೆ.
1: ನೀವು ಗ್ರಾಮೀಣ ಭಾಗ?
0: ಹೌದು, ನಾವು ಪ್ರಿಫರೆನ್ಸ್ ಫಸ್ಟ್ ನಾನು ಅವ್ರಿಗೆ ಕೊಡೋದು.
1: ಓಕೆ,
0: ಎಲ್ಲ ಅವ್ರಿಗೆ ಕೊಡೋದು ಮೇಡಮ್. ಫಸ್ಟ್ ಪ್ರಿಫರೆನ್ಸು ಗ್ರಾಮೀಣ ಭಾಗದವ್ರಿಗೆನೆ, ಆಮೇಲೆ ನಗರ
1: ಪ್ರದೇಶದವರಿಗೆ.
0: ನಗರ ಪ್ರದೇಶ, ಯಾಕಂದ್ರೆ ನಮ್ಗೆ ಗೊತ್ತಲ್ಲ ಹಳ್ಳಿ ಹಳ್ಳಿಯವ್ರಿಗೆ ಏನು ಗೊತ್ತಾ, ಅವಕಾಶ ಒಂದು ಸಲ ನೀವು ಸಿಕ್ಬೇಕಷ್ಟು ಹಳ್ಳಿ
1: ಜನಕ್ಕೆ
0: ಸಿಕ್ಕಿದ್ಮೇಲೆ ಸ್ಪಾರ್ಕು. ಹುಡುಗನ ಗೊತ್ತಿಲ್ಲ ಅವನೇನು ಅಂತ, ಅವನ ಕೆಲಸ ಕಲಿತ ಮೇಲೆ ಸ್ಪಾರ್ಕ್. ಈಗ ಬೆಂಗಳೂರಲ್ಲಿ ನಾನೇ ಒಂದು MSME ಸೆಗ್ಮೆಂಟಲ್ಲಿ ನಾನು ಒಂದು ಮೆಂಬರ್ ಆಗಿದ್ದೆ. ಈ ಪೀಣ್ಯ ಇರ್ಬೋದು, ಅಲ್ಲೆಲ್ಲ ಸುಮಾರು 70% ಈ ಕೈಗಾರಿಕೆ ಸ್ಥಾಪಕರು ಅವರೆಲ್ಲ ಫಸ್ಟ್ ಜನರೇಷನ್ ಬಿಸ್ನೆಸ್ ಮ್ಯಾನ್ಗಳು, ಮತ್ತೆ ಹಳ್ಳಿ ಭಾಗದವರು ಫಸ್ಟ್ ಜನರೇಷನ್ ಬಿಸ್ನೆಸ್ ಮ್ಯಾನ್ಗಳು. ಓನ್ಲಿ 30% ಆರ್ ಫ್ರಮ್ ಆನ್ಸೆಸ್ಟರ್, ತಾತವ್ರು ಮಾಡಿದ್ರೆ ನಡ್ಸ್ಕೊಂಡು ಹೋಗ್ತಾರೆ. ಇನ್ನು 70 ಭಾಗ ಫ್ಯಾಕ್ಟ್ರಿ ಓನರ್ಸ್ ಏನಿದ್ದಾರೆ ಎಲ್ಲ ಅವರು
1: ಫಸ್ಟ್ ಟೈಮ್ ಅವರೇ ಮಾಡಿದ್ದಾರೆ. ಓಕೆ, ಸಾಕಷ್ಟು ಕಂಪನಿಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ಹೀಗೆ ವೈಟ್ ಕಲರ್ ಜಾಬ್ಸು, ಬ್ಲೂ ಕಲರ್ ಜಾಬ್ಸ್ನ ಪ್ರೊವೈಡ್ ಮಾಡ್ತೀವಿ, ಹ್ಯೂಮನ್ ರಿಸೋರ್ಸ್ ಕೊಡ್ತೀವಿ ಅಂತ ಹೇಳಿದ್ರಿ. ಎಷ್ಟು ಕಂಪನಿಗಳು ತಮ್ಮ ಕಂಪನಿ ಜೊತೆ ಟೈಅಪ್ ಆಗಿದೆ ಸರ್?
0: ಮೇಡಮ್, ನಮ್ಮದು ಒಂದು 120 ಕಂಪ್ನಿಗಳನ್ನ ಟೈಅಪ್ ಆಗಿದ್ದೀವಿ ನಾವು. ಮೈಸೂರಲ್ಲಿದೆ ನಮ್ದು ಬ್ರಾಂಚು.
1: ನಿಮ್ಮ ಬ್ರಾಂಚಸ್? ಓಕೆ,
0: ಮೈಸೂರಲ್ಲಿದೆ, ಬೆಂಗಳೂರಲ್ಲಿ ರಾಜನಗರ, ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿದೆ ಬೆಂಗಳೂರಲ್ಲಿ, ಮತ್ತು ಬೆಂಗಳೂರು ಎಲ್ಲ ಕಡೆ, ಅಂದರೆ ಬೆಂಗಳೂರು ದೊಡ್ಡದಾಗಿರೋದ್ರಿಂದ ವೈಟ್ ಫೀಲ್ಡು, ಎಲೆಕ್ಟ್ರಾನಿಕ್ ಸಿಟಿ, ಈ ಕಡೆ ಬಂದರೆ ನೆಲಮಂಗ್ಲ, ದೇವನಹಳ್ಳಿ, ಎಲ್ಲ ಕಡೆ ಅಲ್ಲೇ ಆದ ಸಬ್ ಬ್ರಾಂಚ್ಗಳನ್ನ ಮಾಡಿದ್ದೀವಿ.
1: ಓಕೆ,
0: ಸಬ್ ಬ್ರಾಂಚ್ಗಳು, ಮೇನ್ ಬ್ರಾಂಚು ಬಂದುಬಿಟ್ಟು ನಮ್ಮದು ರಾಜನಗರ, ಅದೇ ಕಾರ್ಪೊರೇಟ್ ಆಫೀಸು.
1: ಬೆಂಗಳೂರು ನಗರವನ್ನು ಹೊರತುಪಡಿಸಿ ಮೈಸೂರು ಜಿಲ್ಲೆ,
0: ಮೈಸೂರು ಇದೆ, ಹುಬ್ಳಿ ಇದೆ,
1: ಹುಬ್ಳಿ ಇದೆ,
0: ಹುಬ್ಳಿ,
1: ಓಕೆ,
0: ಹುಬ್ಳಿಯಿಂದ ಆ ನಾರ್ತ್ ಕರ್ನಾಟಕ ಕವರ್ ಮಾಡ್ತೀವಿ, ಅಲ್ಲೂ ಕಂಪ್ನಿಗಳಿದೆ, ಈ ರೀತಿ ಕವರ್ ಮಾಡ್ತೀವಿ ಮೇಡಮ್.
1: ಓಕೆ, ಅನೇಕ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ದಿಲೀಪ್ ಗೌಡ ಅವರು. ಸರ್, ಫಸ್ಟ್ ಜನರೇಷನ್ ಬಿಸ್ನೆಸ್ ಮಾಡ್ತಕ್ಕಂಥವ್ರೆ ಜಾಸ್ತಿ ಜನ ಅಂತ ಹೇಳಿದ್ರಿ, ಅದರಲ್ಲಿ ನೀವು ಒಬ್ರು. ಗ್ರಾಮೀಣ ಪ್ರದೇಶದಿಂದ ಬಂದ್ರಿ, ಮತ್ತೆ ನಿಮ್ಮ ಕುಟುಂಬದಲ್ಲೇ ಆಗ್ಲಿ ಬಿಸ್ನೆಸ್ ಸೆಕ್ಟರ್ ಅಲ್ಲಿ ಆಗ್ಲಿ ತಾವು ಕೂಡ ಫಸ್ಟ್ ಜನರೇಷನ್ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರು, ಯಾವೆಲ್ಲ ರೀತಿಯಾದಂತಹ ಬಿಸ್ನೆಸ್ ಅನ್ನ ಪ್ರೊವೈಡ್ ಮಾಡ್ತೀರಾ ಅಂತ ಕೂಡ ಹೇಳ್ತಾ ಇದ್ವಿ. ನೀವು ಗ್ರಾಮೀಣ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಇವತ್ತು ಉದ್ಯೋಗಿಯಾಗಿದ್ದು, ಇವತ್ತು ಉದ್ಯಮಿ ಆಗಿದ್ದೀರಾ. ಆರಂಭದ ದಿನಗಳಲ್ಲಿ ಯಾವುದೇ ವ್ಯಕ್ತಿ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದರೆ ಎದುರಿಸಬೇಕಾದಂತಹ ಸವಾಲುಗಳು ಯಾವೆಲ್ಲ ಈ ರೀತಿ ಅದು ಇರುತ್ತೆ ಅಂತ?
1: ಮೇಡಮ್, ನಾನಾಗಲೇ ಹೇಳ್ದಂಗೆ ಯಾವುದೇ ಬಿಸ್ನೆಸ್ ನೀವು ಈಗ ರಾಕೆಟ್ ಉಡಾವಣೆ ಆಗಬೇಕಂದ್ರೆ ಫ್ಯೂಲ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ದಂಗೆ ಇಟ್ ವಿಲ್ ಟೇಕ್ ಯುವರ್ ಏನೋ ನಿಮ್ಮದು ಟೈಮ್ನ ತಗೊಳುತ್ತೆ. ಅಂದರೆ ನೀವು ಸ್ಯಾಕ್ರಿಫೈಸೇಷನ್ ಮಾಡ್ಕೋಬೇಕು. ಎಕ್ಸಾಂಪಲ್, ನೀವು ದಪ್ಪ ಇದ್ರೆ ಸಣ್ಣ ಆಗಬೇಕು ಅಂದರೆ ನೀವು ಸ್ಯಾಕ್ರಿಫೈಸ್ ಮಾಡಬೇಕು. ಬೆಳಿಗ್ಗೆ 5 ಗಂಟೆಗೆ ಏಳಬೇಕು, ಜಿಮ್ ಮಾಡ್ತಿರೋ, ಯೋಗ ಮಾಡ್ತಿರೋ, ನಿಮಗೆ ಬಿಟ್ಟು ನೀವು ಸ್ಯಾಕ್ರಿಫೈಸ್ ಮಾಡಬೇಕು. ನೀವು ಸ್ಯಾಕ್ರಿಫೈಸ್ ಏನೋ ಫುಡ್ಡೋ ನಿದ್ದೆನೋ ಮಾಡಲೇಬೇಕು. ಅದೇ ರೀತಿ ಈ ಯಾವುದೇ ಬಿಸ್ನೆಸ್ ಮಾಡಿ, ಅದು ಹೋಟೆಲ್ ಉದ್ಯಮ ಇರ್ಬೋದು ಅಥವಾ ನೀವು ಏನೋ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಸರ್ವಿಸ್ ಇಂಡಸ್ಟ್ರಿ ಇರ್ಬೋದು, ನೀವು ಅಲ್ಲಿ ಶ್ರಮ ಹಾಕಲೇಬೇಕು. ಶ್ರಮ ಹಾಕಿದ್ರೇ ನಿಮಗೆ ಫಲ. ಸೊ ಹಾಗಾಗಿ ನನಗೆ ಏನಿಸ್ತದೆ ಅಂದರೆ, ಸಿ, ಹುಟ್ಟೋದು ನಮ್ಮ ಕೈಲಿರಲ್ಲ.
0: ಹೌದು.
1: ಆದರೆ ನಾವು ಎಲ್ಲಿ ಮುಟ್ಟಬೇಕು ಅಂತ ನಮ್ಮ ಕೈಲಿರುತ್ತೆ.
0: ಹೌದು. ಎಂತ ಮಾತು ಹೇಳಿದ್ರಿ ಸರ್?
1: ಅಲ್ಲ ಮೇಡಮ್, ನಾವು ಊಟ ನಮ್ಮ ಕೈಲಿಲ್ಲ. ಅದು
0: ಮುಟ್ಟಬೇಕು,
1: ಎಲ್ಲಿ ಮುಟ್ಟಬೇಕು ಅನ್ನೋದು ನಿಮ್ಮ ಕೈಲಿರುತ್ತೆ. ಸೊ ನನ್ನ ಪ್ರಕಾರ ಸೆಲ್ಫ್ ಬಿಲೀಫ್,
0: ಓಕೆ,
1: ಯು ಹ್ಯಾವ್ ಯಶಸ್ಸು ಗಳಿಸೋದು ಅಂದ್ರೆ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅಂದ್ರೆ ಏನು? ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳದೆ ಸಕ್ಸಸ್. ಅದಕ್ಕೆ ಏನ್ ಮಾಡ್ಬೇಕು? ಶ್ರಮ ಪಡಬೇಕು ಅಷ್ಟೇ, ಸಿಂಪಲ್, ಇನ್ನೇನಿಲ್ಲ. ನಿಮ್ಮ ಕನಸುಗಳನ್ನ ನನಸು ಮಾಡ್ಕೋಬೇಕು, ಅದೇ ಸಕ್ಸಸ್ಸು. ಅದಕ್ಕೋಸ್ಕರ ನೀವು ಶ್ರಮ ಪಡಬೇಕು. ದೇರ್ ಇಸ್ ನೋ ಕಟ್ ರೂಟ್ ಫಾರ್ ಸಕ್ಸಸ್. ನೀವು ಯಾರನ್ನೇ ನೋಡಿ, ಎವ್ರಿ ಮ್ಯಾನ್ ಆಸ್ ಅ ಸ್ಟೋರಿ.
0: ಹೌದು.
1: ಎವ್ರಿ ಹೌಸ್ ಆಸ್ ಅ ಸ್ಟೋರಿ, ಎವ್ರಿ ಕಿಂಗ್ಡಮ್ ಆಸ್ ಅ ಸ್ಟೋರಿ, ಬಟ್ ಎವ್ರಿಬಡಿ ಆಸ್ ಅ ಡಿಫ್ರೆಂಟ್ ಸ್ಟೋರಿ.
0: ಹೌದು. ಯಾರ್ದು ಸೇಮ್ ಇರಲ್ಲ,
1: ಸೇಮ್ ಇರಲ್ಲ.
0: ಹೌದು.
1: ಹಾಗಾಗಿ ನಂದು ಈಗ ನಾನು ಹೇಳ್ದಂಗೆ, ಬೇರೆ ಅವ್ರು ಇದ್ದಂಗೆ ನಂದೂ ಆ ಸಂಕಷ್ಟದ ದಿನಗಳೇ ಅವೆಲ್ಲನು ಮೀರಿ ನನಗೆ ನನ್ನ ವೈಫ್ ಆ ಟೈಮಲ್ಲೆಲ್ಲ ಸಹಾಯ ಮಾಡಿದ್ದಾರೆ. ಅವರು ಶಿ ವಾಸ್ ವರ್ಕಿಂಗ್,
0: ಓಕೆ,
1: ಅವರು ಮಗುವಾದ್ಮೇಲೆ ಕೆಲಸ ಬಿಟ್ಟರು. ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಅವರನ್ನು ಹೆಗಲಿಗೆ ಹೆಗಲಿಗೆ ಕೊಟ್ಟು

0: ಸಂಸ್ಥೆಯನ್ನು ಬೆಳೆಸಲಿಕ್ಕೆ
1: ನೆರವಾದರು.
0: ಹಾಗಾಗಿ ಇವತ್ತಿನ ದಿನದಲ್ಲಿ ನಾವು ಒಂದು 950 ಜನ 950 people ಆರ್ ವರ್ಕಿಂಗ್ ವಿತ್ ಅಸ್
1: ನಿಮ್ಮ ಜೊತೆ
0: ನಮ್ಮ ಸಂಸ್ಥೆಯಲ್ಲಿ.
1: ಓಕೆ,
0: ನನಗೆ ನಂದೇ ಆದಂತ.
1: ಹಾಗಾದ್ರೆ 950 ಮಂದಿಗೆ ಉದ್ಯೋಗದಾತರು ನೀವು?
0: ಹಾ, 950 ಮಂದಿ ಡೈರೆಕ್ಟ್ ಆಗಿ, ಮತ್ತೆ ಅವ್ರ ಫ್ಯಾಮಿಲಿ
1: ಮತ್ತೆ ಇದಾರಲ್ಲ, ಹಾಲಿ ಸೈಕಲ್ ಮತ್ತೆ
0: ಇದಾರೆ, ಅದೇ ಖುಷಿ. ಈಗ ನನಗೆ ಒಮ್ಮೊಮ್ಮೆ ಅನಿಸ್ತಾ ಇರುತ್ತೆ, ಮೇಡಮ್ ಇಲ್ಲಿ ಫಸ್ಟ್ ಒಂದು 3-4 ವರ್ಷ ಅದೇ ಅನಿಸೋದು, ಸಾಟರ್ಡೆ ಸಂಡೆ ರಜಾ ಇರೋದು ಕಾರ್ಪೊರೇಟ್ ಕಂಪ್ನಿ ಇದ್ದಾಗ. ಆಮೇಲೆ ಆಫೀಸಿಗೆ ಬಂದ್ಮೇಲೆ ನಿಮ್ಗೇನು ಕಾಲ್ಸ್ ಏನು ಅಷ್ಟೊಂದು ಬರ್ತಿರಲಿಲ್ಲ, ಕೆಲವು ಟೈಮ್ ಅನಿಸೋದು. ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮೊದಲ ವರ್ಷಗಳಲ್ಲಿ ಏನು ಗುರು ಇಷ್ಟೊಂದು ಟೆನ್ಷನ್ನು,
1: 24/7
0: ನಮ್ದೊಂದು ಸರ್ವಿಸ್ ಇಂಡಸ್ಟ್ರಿ ಅಲ್ವಾ, 24/7 ಟೆನ್ಷನ್ನು, ಯಾವ ವೆಕೇಷನ್ ಇಲ್ಲ, ಹಾಲಿಡೇನು ಇಲ್ಲ, ಏನೂ ಇಲ್ಲ ಅನಿಸೋದು. ಬಟ್ ನನಗೆ ಆಮೇಲೆ ನನ್ನ ಒಬ್ಬರು ಹಿರಿಯರು ಹೇಳಿದರು, ಸಿ ನಾನು ಬದುಕೋದಿದ್ದೇ ಇದೆ, ನಾನು ಬದುಕೋದಿದ್ದೇ ಇದೆ, ಅದು ಅದು ಮಾಮೂಲಿ, ಎಲ್ಲರೂ ಬದುಕೋ ಹಂಗೆ ನಾನು ಬದುಕೋದು. ಆದರೆ ಸಿ ನೀನು ಬದುಕಿ ಬೇರೆಯವ್ರನ್ನ ಬದುಕೋದು ಮತ್ತು ಬೇರೆಯವರ ಬದುಕಿಗೆ ನೆರವಾಗೋದಿದೆಯಲ್ಲ, ಅದು ದೊಡ್ಡದು. ಸೊ ನೋಡಪ್ಪ, ಅದ್ರ ಮೇಲೆ ಯೋಚನೆ ಮಾಡು. ಆವಾಗ ಅವತ್ತು ನಾನು ಬಿಟ್ಟವನು ಅದ್ರ ಬಗ್ಗೆ ಥಿಂಕ್ ಮಾಡೋದು, ಅಯ್ಯೋ ನಾನು ವರ್ಕ್ ಮಾಡ್ತಿದ್ರೆ ಕಾರ್ಪೊರೇಟಲ್ಲಿ ನಾನು ಏನಾಗ್ತಿದ್ದೆ, VP ಆಗ್ತಿದ್ದೆ, HR ಆಗ್ತಿದ್ದೆ, ಗುರು ನೀನು ಏನಾಗ್ತಿದ್ದೆ ಗೊತ್ತಿಲ್ಲ, ಇವಾಗ
1: ಏನಾಗಿದೆ.
0: ಬಟ್ ನನಗೆ ಆತ್ಮತೃಪ್ತಿ ಇದೆ, 950 ಜನ ಇದೆ. ನನ್ನ ಗುರಿ ನೆಕ್ಸ್ಟು ನಾವು 1,500 ಮುಟ್ಟಬೇಕು, 1,000 ಜನಕ್ಕೆ ಕೆಲಸಗಳನ್ನ ಅವಕಾಶಗಳನ್ನ ಕೊಡಬೇಕು ಅಂತ ಇದೆ.
1: ತಾವು ಏನು ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡಿದೆ ಫಸ್ಟ್ PU ಜಾಯ್ನ್ ಆದಾಗ, ಆ ಅನುಭವದಿಂದ ಹಿಡಿದು ತಾವು HR ಸೆಕ್ಷನ್ ಅಲ್ಲಿ ಏನ್ ಮಾಡಿದ್ವಿ, ಮ್ಯಾನೇಜರ್ ಆದ್ರಿ, ಬೇರೆ ಬೇರೆ ಫೀಲ್ಡ್ ಆಫೀಸರ್ ಅಂತ ಹೇಳಿದಿರಲ್ಲ, ಈ ಎಲ್ಲ ಅನುಭವಗಳು ನಿಮ್ಮ ಈ ಕಂಪನಿ ಕಟ್ಟುವಾಗ ಅಥವಾ ಅದನ್ನ ಮುನ್ನಡೆಸ್ಕೊಂಡು ಹೋಗುವಾಗ ಹೇಗೆ ನೆರವಾದ್ವು ಅಂತ?
0: ಹೌದು ಮೇಡಮ್, ಯಾಕಂದ್ರೆ ಈಗ ನಾನು ಹೇಳಿದಿಲ್ಲ, ಈಗ ನಾನು ಹೌಸ್ ಕೀಪಿಂಗ್ ಆಗಿದ್ದೆ ಅಥವಾ ಸೆಕ್ಯೂರಿಟಿ ಆಗಿದ್ದೆ ಅಂದ್ರೆ, ಈಗ ನಾನು ಅದೇ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ, ಗ್ರೌಂಡ್ ಲೆವೆಲ್ಲು ಒಂದು ನನಗೆ ಹೌಸ್ ಕೀಪಿಂಗ್ ಅಥವಾ ಸೆಕ್ಯೂರಿಟಿ ಅವರು ಏನು ಅನುಭವಿಸ್ತಾರೆ ಅದು ನನಗೆ ಗೊತ್ತಿರುತ್ತೆ.
1: ನೀವು ಎಕ್ಸ್ಪೀರಿಯನ್ಸ್ ಮಾಡಿ,
0: ಬಿಕಾಸ್ ಐ ವರ್ಕ್ಡ್ ಇನ್ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಐ ನೋ ದ ಪೇನ್.
1: ಹೌದು,
0: ಅದು ಒಂದು. ಮತ್ತೆ ನನ್ನ ಕ್ಲೈಂಟ್ಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ, ಬಿಕಾಸ್ ಐ ವರ್ಕ್ಡ್ ಇನ್ ಅದರ್ ಸೈಡ್, ಮತ್ತು ನಾನು HR ಆಗಿದ್ದಾಗ. ಸೊ ಎರಡು ಕಾಂಬಿನೇಷನ್ ಇರೋದ್ರಿಂದ ನನಗೆ ಸರಿಯಾದ ರೀತಿಯಲ್ಲಿ ಅದನ್ನು ಪ್ಲಾನ್ ಮಾಡಿಕೊಂಡು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಅದು ಯಾವುದೇ ಇರ್ಬೋದು ಫೀಲ್ಡು. ಈಗ ಸಾಮಾನ್ಯವಾಗಿ ಈಗ ನೀವು ಹೋಟೆಲಲ್ಲಿ ಇದ್ದೀರಾ ಅಂದರೆ, ಮಾಡ್ತಾ ಮಾಡ್ತಾ ನೀವು ಸ್ವಂತ ಹೋಟೆಲ್ ಓಪನ್ ಮಾಡಿದ್ರೆ, ಯಾಕಂದ್ರೆ ನಿಮಗೆ ಗೊತ್ತು.
1: ಹೌದು, ಹೆಂಗೆ ನಡೆಸಬೇಕು, ಹೆಂಗಿರುತ್ತೆ ಪ್ರೊಸೀಜರು, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಅಂತ.
0: ಹೌದೌದು, ಅದಾದ್ಮೇಲೆ ನೀವು ಒಂದು ಉದ್ಯಮದಲ್ಲಿ ತಳ ಊರಿದ ಮೇಲೆ ಗಟ್ಟಿಯಾಗಿ ನಿಂತ ಮೇಲೆ ಡೈವರ್ಸಿಫಿಕೇಶನ್ ತೊಗೋಬೋದು. ಯು ಕ್ಯಾನ್ ಟೇಕ್ ಅ ಡೈವರ್ಸಿಫಿಕೇಶನ್, ಯು ಕ್ಯಾನ್ ಸ್ಟಾರ್ಟ್ ಸಮ್ ಅದರ್ ಬಿಸ್ನೆಸ್, ಯು ಕ್ಯಾನ್ ಸ್ಟಾರ್ಟ್. ಬಟ್ ಫಸ್ಟು ಸರ್ವೈವ್ ಆಗಬೇಕು. ನನ್ನ ಒಂದು ಅಡ್ವೈಸು, ನೀವೇನೇ ಬಿಸ್ನೆಸ್ ಮಾಡಿದ್ರು ಫಸ್ಟ್ ಯು ಹ್ಯಾವ್ ಟು ಸರ್ವೈವ್, ಬ್ರೆಡ್ ಆ್ಯಂಡ್ ಬಟರ್. ಅದನ್ನ ಅಂದ್ರೆ ಹುಟ್ಟಿಸ್ಕೊಳ್ಳೋದಕ್ಕೆ ನೀವು ಶ್ರಮ
1: ಪಡಬೇಕು,
0: ಮಾಡಲೇಬೇಕು. ಫಸ್ಟು ಬಿಸ್ನೆಸ್ ಮಾಡಿದರೆ ನೀವು, ಎಷ್ಟೊಂದು ಜನ ನಾವು ಯಾಕೆ ಬಿಸ್ನೆಸ್ಸು ಫೇಲ್ ಆಗುತ್ತೆ ಏನಾಗುತ್ತೆ ಅಂದರೆ, ಮೇನ್ ಥಿಂಗ್ ಪ್ಲಾನಿಂಗ್ ಇರಬೇಕು, ಪ್ಲಾನಿಂಗ್ನ ಎಕ್ಸಿಕ್ಯೂಟ್ ಮಾಡಬೇಕು, ಪ್ಲಾನಿಂಗ್ ಎಕ್ಸಿಕ್ಯೂಟ್. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮಲ್ಕೊಂಬಿಟ್ಟು
1: ಫೀಲ್ಡ್ಗಿಲ್ದಾಗ
0: ಬಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳದ್ ನಾನು. ಹೌದು, ನನಗೆ 90% ಬರಬೇಕು ಪ್ಲಾನ್ ನಂದು, ಅದು ನಿಮ್ಮ ಪ್ಲಾನು. ಎಕ್ಸಿಕ್ಯೂಷನ್ ಏನು ಮಾಡೋದು, ಎಷ್ಟು ಅವರು ಯಾವ ಸಬ್ಜೆಕ್ಟ್ನ ಓದಬೇಕು, ಅದು ನಿಮ್ಮ ಎಕ್ಸಿಕ್ಯೂಷನ್. ಅದು ಪ್ರಾಪರಾಗಿ ಮಾಡ್ಬೇಕು, ನೀವು ಮಾಡಿದರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ, ನೋ ಡೌಟ್.
1: ಮತ್ತಷ್ಟು ಮಾತುಕತೆನ ಮುಂದುವರಿಸೋಣ. ಅದಕ್ಕೂ ಮುಂಚೆ ನಾವು ನಮ್ಮ ಕೇಳುಗರಿಗೊಂದು ಪ್ರಶ್ನೆ ಕೇಳ್ತೀವಿ. ನೀವೇನಾದರೂ ಈ ಉದ್ಯೋಗವನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ಅಥವಾ ಉದ್ಯೋಗದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕು, ಅಲ್ಲೇ ಉಳ್ಕೊಳ್ಬೇಕು ಅನ್ನೋದ್ರಲ್ಲಿ ಯಾವೆಲ್ಲ ಸ್ಕಿಲ್ಸ್ಗಳಿರಬೇಕು, ನಾಲೆಡ್ಜ್ ಇರಬೇಕು, ಇದ್ರ ಬಗ್ಗೆ ನಮ್ಮ ದಿಲೀಪ್ ಗೌಡ ಅವರ ಜೊತೆ ನೀವೇನಾದರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ನಮಗೆ ಕರೆ ಮಾಡಬಹುದು 0800-222-206 ಅಥವಾ ವಾಟ್ಸಪ್ ಮಾಡಿ 9489091013 ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಾವು ದಿಲೀಪ್ ಗೌಡ ಅವ್ರ ಜೊತೆ ಮಾತನಾಡ್ತಿದ್ವಿ. ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ನಮ್ಮ ಜೊತೆ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ತಮ್ಮ ಹೆಸರು?
1: ಸುಮಿತ್ರಾ ಫ್ರಮ್ ಸಂಡೂರ್.
0: ಸಂಡೂರ್ನಿಂದ ಸುಮಿತ್ರಾ ಅವ್ರು, ಹೇಗಿದ್ದೀರಾ?
1: ಫೈನ್, ಚೆನ್ನಾಗಿದ್ದೀನಿ. ನಾನು ಯಾವಾಗ್ಲೂ ನಾವು ಎಫ್ ಎಂ ರೇನ್ಬೋ ಕೇಳ್ತಾ ಪಕ್ಕದಲ್ಲಿ ಇಟ್ಕೊಂಡು ಕೂತಿರ್ತೇನೆ. ನಿಮ್ಮ ಅತಿಥಿ ಬಂದಿರೋದು ನನಗೆ ತುಂಬಾ ಇಷ್ಟ ಆಗಿದೆ. ಅವ್ರ ಕಾನ್ಸೆಪ್ಟ್, ಅವ್ರ ಮಾತು ಎಷ್ಟು ಚೆನ್ನಾಗಿ, ಅವರೆಲ್ಲ ಪ್ರತಿಯೊಂದು ಫೀಲ್ಡ್ ನು ಅವ್ರು ಅರ್ತುಕೊಂಡು ಮಾಡ್ಬೇಕು ಅಂದ್ರೆ ಅದು ಡೆಫಿನೆಟ್ ಆಗಿ ಸಕ್ಸಸ್ ಆಗುವಂತದ್ದೇ ಅದು. ನನ್ನ ಪ್ರಶ್ನೆ ಏನು ಅಂದ್ರೆ, ಒಂಥರ ಯುನಿಕ್ ಇದೆ ಇವ್ರದ ಕಂಪನಿ, ಇದು ಹೇಗ್ ನಿಮ್ ಮನಸ್ಸಿಗೆ ಬಂತು ಅಂತ ನಾನು ಕೇಳ್ಬೋದಾ? ನನ್ನೇನು ಪ್ರಶ್ನೆ ಇಲ್ಲ. ಆಮೇಲೆ ಇನ್ನೊಂದ್ ಕ್ವಶನ್ ಏನು ಅಂದ್ರೆ, ಸೆಕ್ಯೂರಿಟಿ ಫೀಲ್ಡ್ ಅಲ್ಲಿ ವಿಮೆನ್ಸ್ಗೂ ಸ್ಥಾನ ಇದೆಯಾ? ಹೇಗೆ ನೀವು ಅವ್ರನ್ನ ಟ್ರೈನಿಂಗ್ ಮಾಡ್ತೀರಾ? ಇನ್ನೊಂದೇನು ಅಂದ್ರೆ, ನಾವೆಲ್ಲ ಒಂಥರ ಗ್ರಾಮೀಣ ಪ್ರದೇಶದಲ್ಲಿದ್ವಿ. ನಮ್ಮಂತವರಿಗೆ ಇವಾಗ ಫಾರ್ಮರ್, ಐ ಆಮ್ ಆಲ್ಸೋ ಎ ಫಾರ್ಮರ್, ನನಗೆ ನಮ್ಗೆಲ್ಲ ಈಗ ಲೇಬರ್ ಪ್ರಾಬ್ಲಮ್ ಇದೆ. ನಮ್ಮಂತವ್ರಿಗೆ ಲೇಬರ್ ನ ನೀವು
0: ಪ್ರಶ್ನೆ ಇಲ್ಲ, ಏನು ಪ್ರಶ್ನೆ ಇಲ್ಲ ಅಂತ ಮೂರು ಪ್ರಶ್ನೆ ಕೇಳ್ತಿದ್ದೀರಾ ನೀವು?
1: ಸಾರಿ,
0: ಪರವಾಗಿಲ್ಲ ಪರವಾಗಿಲ್ಲ, ಎಲ್ಲ ಪ್ರಶ್ನೆಗಳನ್ನ ಕೇಳಿಸ್ಕೊಂಡಿದ್ದಾರೆ ದಿಲೀಪ್ ಗೌಡ ಅವರು. ಸರ್, ಕಾನ್ಸೆಪ್ಟ್ ಹೇಗ್ ಬಂತು ಅಂತ, ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಮಹಿಳೆಯರು ಇರ್ತಾರ, ಅವ್ರಿಗೆ ಹೇಗ್ ಟ್ರೈನ್ ಮಾಡ್ತೀರಾ? ಅವರು ಕೃಷಿಕರಂತೆ, ಅವ್ರಿಗೆ ಕೆಲ್ಸಕ್ಕೆ ಆಳ್ ಸಿಗ್ತಾ ಇಲ್ವಂತೆ, ಅವ್ರಿಗೆ ಏನಾದ್ರು ಒದಗಿಸ್ಕೊಡ್ತೀರಾ ಹ್ಯೂಮನ್ ರಿಸೋರ್ಸ್ ಅಂತ ಪ್ರಶ್ನೆ. ಓಕೆನಾ? ತಲುಪಿದೆ ಪ್ರಶ್ನೆ, ಉತ್ತರ ಕೇಳಿಸ್ಕೊಳ್ಳಿ.
2: ಯಾ, ನಮಸ್ತೆ ಮೇಡಮ್. ಆಕ್ಚುಲಿ ಸೆಕ್ಯೂರಿಟಿ ಅಂತಂದ್ರೆ ನಾನ್ ಮಾಡ್ತಿದ್ದ ಸೆಕ್ಯೂರಿಟಿ ಆಗಿದ್ರಿಂದ ನಾನಾಗ್ಲಿ ಹೇಳ್ದಂಗೆ ನನಗೆ ಏನ್ ಗೊತ್ತು
0: ಅದನ್ನ
2: ನಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಒಂದು ಎರಡನೇದು ಮೇಡಮ್ ಅವ್ರು ಕೇಳಿದ್ರು,
0: ಮಹಿಳೆಯರು.
2: ಹೌದು, ಮಹಿಳೆಯರು ಇರ್ತಾರೆ. ಮಹಿಳೆಯರು ಸಾಮಾನ್ಯವಾಗಿ ರಾತ್ರಿ ಪಾಳಿಯದಲ್ಲಿ ಇರಲ್ಲ. ರಾತ್ರಿ ಪಾಳಿಯದಲ್ಲಿ ಒಂದು ವೇಳೆ ಇದ್ರೆ ಒಬ್ಬರಾಗಿ ಡ್ಯೂಟಿ, ಅಂದ್ರೆ ಸಿಂಗಲ್ ವುಮೆನ್ ವಿಲ್ ನಾಟ್
0: ವರ್ಕ್
2: ಅಂತ ಅದು ಇದೆ. ಅಂದ್ರೆ ಅವ್ರೇನಾದ್ರೂ 5 ಜನ 6 ಜನ ಇದ್ರೆ ಅದಕ್ಕೆ ವರ್ಕ್ ಮಾಡುತ್ತೆ. ಅದಕ್ಕೆ ತಕ್ಕಾಗೆ ಸೆಕ್ಯೂರಿಟೀಸ್ ಎಲ್ಲ ಇರುತ್ತೆ. ಅವ್ರಿಗೂ ನಮ್ಮ ಮೇಲ್ ಸೆಕ್ಯೂರಿಟಿ ಇರ್ತಾರೆ, ಫಿಮೇಲ್ಸ್ ಇರುತ್ತಾರೆ, ಆ ರೀತಿ ಇರುತ್ತೆ.
0: ಸೊ ಫಿಮೇಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ?
2: ಇದ್ದಾರೆ. ಆದ್ರೆ ರಾತ್ರಿ ಪಳ್ಳಿಯಲ್ಲಿ ಸಿಂಗಲ್ ಆಗಿ ಕೆಲಸ
0: ಮಾಡಲ್ಲ.
2: ಓನ್ಲಿ ಒಂದು
0: 90%
2: ಹಗಲಲ್ಲೇ. ಈಗ ನಮ್ಮಲ್ಲೂ ಇದಾರೆ ಸೆಕ್ಯೂರಿಟಿ ಫಿಮೇಲ್ಸ್ ಇದಾರೆ, ಅವ್ರನ್ನ ಎಲ್ಲ ಜನರಲ್ ಶಿಫ್ಟ್ ಇರ್ತಾರೆ. ಅವರು ಸಾಮಾನ್ಯವಾಗಿ ಜನರಲ್ ಶಿಫ್ಟ್ ಇರ್ತಾರೆ, ಜನರಲ್ ಶಿಫ್ಟ್ ಇದ್ದು ಕೆಲಸ ಮಾಡ್ತಾರೆ. ಒಂದು ವೇಳೆ ರಾತ್ರಿ ಪಾಳಿದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅವ್ರು ಏನಿದ್ರು ಏನೋ ಮೇಲ್ ಕ್ಯಾಂಡಿಡೇಟ್ ಇದ್ರು, ಮೇಲ್ ಸೆಕ್ಯೂರಿಟಿ ಮತ್ತೆ ವರ್ಕ್ ನಡೀತಾ ಇರುತ್ತಲ್ಲ ಕಂಪನಿ ಸಂಸ್ಥೆಯಲ್ಲಿ, ಅಲ್ಲಿ ಮಾತ್ರ. ಯಾಕೆ ಅಲ್ಲಿ ವುಮೆನ್ಸ್ ಸೆಕ್ಯೂರಿಟಿ ಇರ್ತಾರೆ ಅಂದ್ರೆ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪ್ರಾಬಬ್ಲಿ ಫಾರ್ ಯು ಎಸ್ ಅಥವಾ ಯು ಕೆ ಬೇಸ್ಡ್ ಕಂಪನಿ, ಆಸ್ಟ್ರೇಲಿಯನ್ ಬೇಸ್ಡ್ ಕಂಪನಿ, ಬಿಕಾಸ್ ದೇ ವರ್ಕ್ ಇನ್ ಗ್ರೇವಿಯರ್
0: ಶಿಫ್ಟ್.
2: ಆವಾಗ ಮಾತ್ರ ಫಿಮೇಲ್ಸ್ನ ಅವರು, ಯಾಕೆಂದ್ರೆ ಅಲ್ಲಿ ಫಿಮೇಲ್ಸ್ ಎಂಪ್ಲಾಯ್ಸ್ ಇರ್ತಾರಲ್ಲ, ಅದಕ್ಕೋಸ್ಕರ ಆ ಒಂದು ಇದು ಕಾನ್ಸೆಪ್ಟ್ಗೋಸ್ಕರ ಫಿಮೇಲ್ಸ್ ಇರ್ತಾರೆ. ಆಮೇಲೆ ಮೇಡಮ್ ಇನ್ನೊಂದು,
0: ರೈತರು ನಮಗೆ ಕೆಲಸಕ್ಕೆ ಆಳ್ ಸಿಗ್ತಿಲ್ಲ ಅಂತಿದ್ದಾರೆ.
2: ಅದೆಲ್ಲ ಈಗ ಅವರು ಮೇಡಮ್ ಒಬ್ರು
0: ಸಮಸ್ಯೆ, ಸರ್ವವ್ಯಾಪಿ ಸಮಸ್ಯೆ.
2: ಹೌದು, ಯಾಕಂದ್ರೆ ಪ್ರತಿ ಹಳ್ಳಿಗೆ ಹೋದ್ರೆ ನಿಮಗೆ ಬರೀ ವಯಸ್ಸಾದರೆ ಸಿಗೋದು,
0: ಯುವಕರೆಲ್ಲ
2: ನಗರಕ್ಕೆ ಅಂದ್ರೆ ಅವ್ರದ್ದು ಬದುಕನ್ನ ಕಟ್ಕೊಳಕ್ ಬಂದಿದ್ದಾರೆ. ಅವ್ರು ನಾನು ಹೇಳೋದು ಅಡ್ವೈಸ್ ಏನಂದ್ರೆ, ಆದಷ್ಟು ಹ್ಯೂಮನ್ ಡಿಪೆಂಡೆನ್ಸಿ ಕಡಿಮೆ ಮಾಡಿ, ಈ ಮಿಷಿನರೀಸ್ ಇದೆ, ಮಿಷಿನರೀಸ್ ಮೇಲೆ ಜಾಸ್ತಿ ಇದಾಗಿ ಜಾಸ್ತಿ ಅದನ್ನ ಮಾಡೋದು ಒಳ್ಳೇದು ಅಂತ. ಈಗ ಮೇಡಮ್ಗೆ ನಾನು ಹೇಳೋದು, ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ಳಿ, ಹ್ಯೂಮನ್ ಡಿಪೆಂಡೆನ್ಸಿ ಕಡಿಮೆ ಮಾಡಿಕೊಂಡು ಮಿಷಿನರೀಸ್ ಮೇಲೆ
0: ಡಿಪೆಂಡ್ ಆಗಿ ಮತ್ತೆ ಎಷ್ಟು ಸಾಧ್ಯ.
2: ಹೌದೌದು, ಈಗ ಹೊರದೇಶದಲ್ಲೆಲ್ಲ ಎಕರೆನ್ ಗಟ್ಟಲೆ ಮತ್ತೆ 10-20 ಎಕರೆಗಳನ್ನ ಮೇಂಟೈನ್ ಮಾಡ್ತಾನೆ ಒಬ್ಬ ರೈತ ಅಂದ್ರೆ, ಹೇಗೆ ಮಿಷಿನರೀಸ್ ಮೇಲೆ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಬೇಕು. ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡ್ರೆ ಮೇಡಮ್ಗೆ ಅದು ನನ್ನ ಅಭಿಪ್ರಾಯ ಇದು.
0: ಓಕೆ, ಒಂದು ಪ್ರಶ್ನೆ ಕೇಳ್ತೀವಿ, ಉತ್ತರವನ್ನು ಬ್ರೇಕ್ ನಂತರ ಪಡ್ಕೊಳ್ಳೋಣ. ಸಾಮಾನ್ಯವಾಗಿ ಯಾರೇ ಯುವಕರು ವಿದ್ಯಾ ಬಂದಿದ್ರೆ ಜಾಬ್ ಸಿಗ್ತಾ ಇಲ್ಲ ಅಂತಾರೆ. ಕಂಪನಿಗಳು ಕೇಳಿದ್ರೆ ಒಳ್ಳೆ ಎಂಪ್ಲಾಯಿ ಸಿಗ್ತಾ ಇಲ್ಲ, ನಮಗೆ ಒಳ್ಳೆ ಎಂಪ್ಲಾಯಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವುದು ಆ್ಯಕ್ಚುಲಿ ನಡೀತಾ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಕೇಳ್ತಾರೀ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ದಿಲೀಪ್ ಗೌಡ ಅವರಿದ್ದಾರೆ. ಸೂಕ್ತವಾದ ಉದ್ಯೋಗಿಗಳು ಸಿಗ್ತಾ ಇಲ್ಲ ಅನ್ನೋದು ಉದ್ಯೋಗದಾತರ ಒಂದು ಅಂಬೋಣ. ಆದರೆ ಉದ್ಯೋಗನ ಹುಡುಕ್ತಾ ಇರ್ತಕ್ಕಂಥವ್ರು ಉದ್ಯೋಗವೇ ಸಿಗ್ತಾ ಇಲ್ಲ, ನಮ್ಮ ಜಾಬಿಗೆ ನಮ್ಮ ಎಜುಕೇಷನ್ಗೆ ತಕ್ಕಂಥ ಜಾಬ್ ಇಲ್ಲ ಅಂತ ಹೇಳ್ತಾರೆ. ಸೊ ಏನಾಗ್ತಿದೆ ಸರ್, ಕರೆಕ್ಟ್ ಯಾವುದು ಅಂತ ಹೇಳ್ತೀರಾ? ಮತ್ತೆ ಉದ್ಯೋಗದಾತರು ಏನನ್ನ ನಿರೀಕ್ಷೆ ಮಾಡ್ತಾರೆ?
1: ಮೊದಲು ಫಸ್ಟ್ ಕ್ವಶನ್ ತಗೊಳ್ಳೋಣ. ಯಾರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದನ್ನೆಲ್ಲ, ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದನ್ನ ತಗೊಳ್ಳೋಣ. ಸಿ ಮೇಡಮ್, ಫಸ್ಟ್ ಆಫ್ ಆಲ್ ನಮಗೆ ಎಲ್ರಿಗೂ ಕೆಲಸ ಇದೆ. ಒಂದೊಂದು ನೋಡಿ, ಈಗ ಏನಾಗುತ್ತೆ, 10 ಇಯರ್ಸ್ ಬ್ಯಾಕು ನಿಮಗೆ ಇ ಕಾಮರ್ಸ್ ಸೆಗ್ಮೆಂಟ್ ಏನಿದೆ, ಈಗ ಡೆಲಿವರಿ ಬಾಯ್ಸ್ ಅದೆಲ್ಲ ಕಡಿಮೆ ಇತ್ತು, ಇತ್ತು ಸ್ವಲ್ಪ ಕಡಿಮೆ ಇತ್ತು. 20 ಇಯರ್ಸ್ ಬ್ಯಾಕ್ ಅದು ಇರಲೇ ಇಲ್ಲ. ನೀವು ಯಾ ನಾನು ಮನೇಲಿ ಕುತ್ಕೊಂಡು ನಾನು
0: ಫುಡ್
1: ಆರ್ಡರ್ ಮಾಡ್ತೀನಿ,
0: ಮನೆಗೆ
1: ಸಾಮಾನು, ಪೀಪಲ್ ವಿಲ್ ಲಾಫ್ ಅಟ್ ಯು. ಇಷ್ಟು ಲಾಫ್ ಅಟ್ ಯು, ಯಾಕಂದ್ರೆ ಏನಪ್ಪ ನೀನು ಕುತ್ಕೊಂಡು ಏನು ಆರ್ಡರ್ ಮಾಡ್ತೀಯ ಅನ್ನೋರು. ಇವಾಗ ಅದು ಸಾಮಾನ್ಯ ಮತ್ತೆ ಕಾಮನ್, ಸಾಮಾನ್ಯ ಸಂಗತಿ. ಅದು ಅದೇನು ಆರ್ಡರ್ ಮಾಡು
0: ಅಷ್ಟೇ.
1: ಮತ್ತೆ ಕ್ಯಾಬ್ದು ಅಷ್ಟೇ, ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಆ್ಯಪ್ ಅಲ್ಲಿ, ಊಬರ್ ಓಲಾ ಅನ್ನೋದು 20 ವರ್ಷದಿಂದ ಇರಲಿಲ್ಲ. ಓಕೆ, ಸೊ ಈ ಥರ ಬದಲಾವ್. ಅವಾಗೆಲ್ಲ ಏನೋ BPOs ಜಾಸ್ತಿ ಇತ್ತು, ನೀವು ಕಾಲ್ ಸೆಂಟರ್ ಕಾಲ್ ಮಾಡ್ತಾ ಇದ್ರಿ ಅಥವಾ ಇದೆಲ್ಲ ಅದೆಲ್ಲ. ಇವಾಗ IVR ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮಗೆ, ಅದನ್ನು ಕಡಿಮೆ ಆಗಿದೆ. ಇವಾಗ ಮೊದಲು BPOs ಜಾಸ್ತಿ ಇರೋದು, ಇವಾಗ IVR ಬಂದಿದೆ. IVR ನೀವು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಒದಗಿಸ್ತದೆ. ಸೊ ಈ ನಾನು ಹೇಳ್ತಾ ಇರೋದು, ಒಂದೊಂದು 10 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ, ಚೇಂಜ್ ಆಗ್ತಾ ಬರ್ತದೆ. ಉದ್ಯೋಗಿಗಳಿಗೆ ನನ್ನ ಕೆಲಸ ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು, ಇವಾಗ ಅವಕಾಶಗಳು ತುಂಬ ಜಾಸ್ತಿ ಇದೆ. ನಾನು ಏನನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದು, ಎಕ್ಸಾಂಪಲ್ ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ಅಂದರೆ ನಾನು ಮಾಡ್ತಾನೆ ನಾನು ಡೈಲಿ 500-600 ರೂಪಾಯಿ ಸಂಪಾದನೆ ಮಾಡ್ಬೋದು, ಅವಕಾಶ ಇದೆ. ಯಾಕೆಂದರೆ ಈಗ ನೋಡಿ, ನಿಮ್ಮ ಹತ್ರ ನಿಮ್ಮ ಅಪ್ಪ ಗಾಡಿ ಕೊಡ್ಸಿದ್ದಾರೆ, ಅದನ್ನು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ರ್ಯಾಪಿಡಾಗಿ ಓಡಿಸಿದ್ರು ನಾನು ಮಾಡ್ಕೋಬೋದು.
0: ಹೌದು, ಎಷ್ಟೊಂದು ಸಲ ನಾವು ಏನೋ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಎಂಪ್ಲಾಯಿ ಅನ್ಕೊಳ್ಳಿ, ಅದೇ ರೂಟಲ್ಲಿ ನಂಗೆ ಯಾರು ಸಿಗ್ತಾರಾ ಅಂತ ಹೇಳಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸಿಕ್ಕಿದವ್ರನ್ನ ಏನು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ.
1: ಅಲ್ಲ, ಇದು ಒಂದು. ಇನ್ನೊಂದು ಎರಡನೇದೇನೆಂದ್ರೆ, ನಾನು ಹೇಳ್ತಾ ಇರೋದು ಓದ್ಬೇಕಾದ್ರೆ ಓದಿ ಮುಗಿಸಿ ಇರೋರಿಗೆ ಹೇಗೆ ಹುಡುಕ್ಬೇಕು ಅಂತಂದ್ರೆ, ವೆರಿ ಸಿಂಪಲ್. ನಾನು ಏನು ಮಾಡಿದ್ದೀನಿ, ಎಕ್ಸಾಂಪಲ್ ನಾನು BE ಮಾಡಿದರೆ, ನಾನು ನೆಕ್ಸ್ಟು ನಾನು ಟೆಸ್ಟಿಂಗ್ ಇಂಜಿನಿಯರಿಂಗ್ ಸೇರ್ಕೋಬೇಕು ಇಲ್ಲ ಡೆವಲಪ್ಮೆಂಟ್ಗೆ ಹೋಗಬೇಕು ಅಂತಂದರೆ, ನಾನು ಅದಕ್ಕೆ ಸಂಬಂಧಪಟ್ಟಿದ್ದು ಕೋರ್ಸ್ಗಳನ್ನ ನಾನು ಮಾಡ್ಕೋಬೇಕು ಯಾವಾಗ ನಾನು ಫೈನಲ್ ಇಯರ್ ಇದ್ದಾಗಲೇ. ನಂಬರ್ 1. ನಂಬರ್ 2, ಕೆಲಸನ ನನಗೆ ಈಗಿನ ತಕ್ಕನಾಗಿ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡ್ಕೋಬೇಕು ಸ್ಕಿಲ್ನ. ಮತ್ತು ನಾನು ಎಲ್ಲಿ ಜಾಬ್ ಪೋರ್ಟಲ್ಸ್, ಇಟ್ಸ್ ನಾಟ್ ಓನ್ಲಿ ವಿತ್ ರೆಫರೆನ್ಸಿಂದ ನನ್ನ ಅಂಕಲ್ ರೆಫರ್ ಮಾಡ್ತಾರೆ ಆ ಥರ ಅಲ್ಲದಕ್ಕಿನ್ನ, ದೇರ್ ಆರ್ ಅದರ್ ಗುಡ್ ಪೋರ್ಟಲ್ಸ್ ಇನ್ ದಿ ಮಾರ್ಕೆಟ್. ನೌಕರಿ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಅದನ್ನೆಲ್ಲ ಯೂಸೇಜ್ ಮಾಡ್ಕೊಳ್ಳೋದು ಕರಿಬೇಕು, ಅಪ್ಗ್ರೇಡ್ ಆಗ್ತಾ ಇರಬೇಕು. ಅದನ್ನು ಮಾಡಿದಾಗ, ಎಕ್ಸಾಂಪಲ್ ನಾನು BE ಎಕ್ಸಾಂಪಲ್ ಕೊಟ್ಟಿರ್ತೆ. ಅದೇ ರೀತಿ

0: ಬಿ ಕಾಮ್ ಇರ್ಬೋದು, ನಾನು ಬಿ ಕಾಮ್ ಮಾಡಿದ ತಕ್ಷಣ ನಾನು ಅಕೌಂಟೆಂಟ್ ಕೆಲಸ ಮಾಡಬೇಕು ಅಂತ ಅಂದರೆ ಕೊಡಲ್ಲ ಮೇಡಮ್. ಮೇಡಮ್, ನಾನೊಬ್ಬ ಕಂಪ್ನಿ ಇದಾಗಿ ಹೇಳ್ತೀನಿ, ಓನರಾಗಿ ನನಗೆ ಅಕೌಂಟೆಂಟ್ ಕೆಲಸ ಬೇಕು, ನಾನು ಜಿ ಎಸ್ ಟಿ ಬರುತ್ತಾ ಟ್ಯಾಲಿ ಬರುತ್ತಾ ಅಂತ ಕೇಳ್ತೀನಿ. ವಾಟ್ ಯು ನೀಡ್ ಟು ಡೂ, ಆ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು. ಡಿಗ್ರಿ ಓಕೆ, ಡಿಗ್ರಿ ಜೊತೆಗೆ ನಿನ್ನ ಸ್ಕಿಲ್ ಇರಬೇಕು. ಸೊ ಆಗಿದ್ದಾಗ ನಿಮಗೆ ಉದ್ಯೋಗ ಸಿಗೋದ್ರಲ್ಲಿ ಎರಡು
1: ಮಾತಿಲ್ಲ,
0: ಖಂಡಿತ ಉದ್ಯೋಗ ಸಿಗುತ್ತೆ. ಇದೊಂದು. ಎರಡನೇ ಕ್ವಶನ್, ಉದ್ಯೋಗದಾತರಿಗೆ ಅವ್ರ ಕೆಲಸಕ್ಕೆ ಸಿಗಲ್ಲ, ಅದೇ
1: ಸಿಗ್ತಾ
0: ಇಲ್ಲ ಅಂತ. ಎಲ್ಲ ಸಿಗ್ತಾರೆ, ಅಲ್ಲಿ ಅವ್ರೇನು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂದರೆ, ನಾನು 100% ಫಿಟ್ಮೆಂಟ್ ನೋಡ್ತೀನಿ ಅಂತ ಅಂದರೆ ಕುತ್ಕೊಂಡ್ಬಿಟ್ಟು ನಾಳೆಯಿಂದ ಕೆಲಸ ಮಾಡಿಬಿಡ್ಬೇಕು, ಸೇಲ್ಸ್ ಅವ್ರು ತೊಗೊಂತೀನಿ, ನಾಳೆಯಿಂದ ಅವ್ರು ಲೀಡ್ ತೊಗೊಂಡ್ಬಿಡ್ಬೇಕು, ಸೇಲ್ಸ್ ಅವ್ರು ತೊಗೋತೀನಿ ನಾಳೆಯಿಂದ ಸೇಲ್ ಮಾಡಿಬಿಡ್ಬೇಕು, ಮಾರ್ಕೆಟಿಂಗ್ ತೊಗೊಂಡ್ರೆ ಅವ್ನು ಲೀಡ್ ತೊಗೊಂಡ್ಬಿಡ್ಬೇಕು, ಮಾರ್ಕೆಟ್ ಮಾಡಿ ನೋ ಸಿಗಲ್ಲ ಅದು. ಅಕೌಂಟೆಂಟ್ ತಂದಿದ್ದೀನಿ, ಅಕೌಂಟೆಂಟ್ ಇವತ್ತು ತೊಗೊಂಡಿದ್ದೀನಪ್ಪ, ನಾಳೆಯಿಂದ ರಿಪೋರ್ಟ್ ನಂದೆಲ್ಲ ಕಂಪ್ಲೀಟ್ ಅಕೌಂಟ್ಸ್ ಎಲ್ಲ ರೆಡಿ ಇರಬೇಕು, ನೋ ರಿಪೋರ್ಟ್ಸ್ ರೆಡಿ ಇರಬೇಕು, ಸಿಗಲ್ಲ. ಯಾಕಂದ್ರೆ 100% ಫಿಟ್ಮೆಂಟ್ ಸಿಗಲ್ಲ ಮೇಡಮ್. ಯು ವಿಲ್ ನಾಟ್ ಗೆಟ್ ಅ 100% ಫಿಟ್ಮೆಂಟ್ ಪರ್ಸನ್. ನಮಗೆ ಅಟ್ಲೀಸ್ಟು ಫಿಟ್ ಒಂದು 50% ಸಿಗ್ತಾ ಇದ್ದಾರಾ? ಕಲಿಯುವಂಥ ಅಟಿಟ್ಯೂಡ್ ಇದೆಯಾ ಅವರಲ್ಲಿ? ಕಲಿಯುವಂಥ ಅಟಿಟ್ಯೂಡ್ ಇದೆಯಾ? ತೊಗೊಂಬಿಡ್ಬೇಕು. ಆ ಮನೋಭಾವನ ಅವರು ಬದಲಾವಣೆ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಖಂಡಿತ ಈ ಗ್ಯಾಪ್ ನೀವು ಹೇಳಿದ್ರಲ್ಲ
1: ಅದು ಫಿಲ್ ಆಗುತ್ತೆ,
0: ಫಿಲ್ ಆಗುತ್ತೆ.
1: ಕೆಲವರು ಏನಂದ್ರೆ ಎಕ್ಸ್ಪೀರಿಯನ್ಸ್ಡ್ ಬೇಕು, ನಮಗೆ ಎಕ್ಸ್ಪೀರಿಯನ್ಸ್ಡ್ ಬೇಕು ಅಂತ ಕೇಳ್ತಿರ್ತಾರೆ. ಅವಕಾಶನೇ ಸಿಗ್ದಲೇ ಇದೆ, ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ ನಮಗೆ ಅನ್ನೋದು ಕೂಡ ಕೆಲವರು ಮೊದಲು ಇನ್ನೂ ಉದ್ಯೋಗನೇ ಸಿಗ್ತಿಲ್ಲ ಅಂತಕ್ಕಂತಹ ಯೂತ್ಸ್ಗಳ ಪ್ರಶ್ನೆ. ನೋ, ಇದಕ್ಕೇನು ಹೇಳ್ತೀರಾ? ತೋ
0: ಈಗ ಅಂದ್ರೆ ಕಂಪನಿಗಳು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ.
1: ಹಾ, ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ, 1 or 2 years ಅವ್ರ ಎಕ್ಸ್ಪೀರಿಯನ್ಸ್ ಇರಬೇಕು, ಫ್ರೆಶರ್ಸ್ ನಾಟ್ ಅಲೋಡ್ ಅನ್ನೋ ರೀತಿ ಒಂದು ಬೋರ್ಡ್ ಇದ್ಬಿಡತ್ತೆ ಅನ್ನೋ ಥರ.
0: ಓಕೆ, ಈಗ ಮೇಡಮ್ ನಾನು ಈಗ ಅದಕ್ಕೆ ಹೇಳ್ತೀನಿ, ಫ್ರೆಶರ್ ಏನು ಮಾಡ್ಕೋಬೇಕು ಅದಕ್ಕೆ ಅಂದರೆ, ಎಕ್ಸಾಂಪಲ್ ನಾನು ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬಿ, ನಾನು ಐ ಆಮ್ ಎಕ್ಸ್ಪೆಕ್ಟಿಂಗ್ ಓನ್ಲಿ ದಿ ಬ್ರಾಂಡೆಡ್ ಕಂಪನಿ, ಬ್ರಾಂಡೆಡ್ ಕಂಪನಿಲಲ್ಲಿ ಮಾತ್ರ ಕೆಲಸ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ.
1: ಆ ಒಂದು ಮನೋಭಾವ ಕೂಡ ಇದೆ
0: ಅಲ್ಲಿ. ಅವಾಗ ಏನಾಗುತ್ತೆ, ಅವಾಗ ನನಗೇನಾಗುತ್ತೆ, ಕೆಲಸನ ಸಿಗೋದು ಈ ಎಕ್ಸ್ಪೀರಿಯನ್ಸ್ ಸಿಗೋದೇ ಕಡಿಮೆ ಆಗಿಬಿಡುತ್ತೆ, ಅಂದರೆ ಸಿಗಲ್ಲ ನನಗೆ, ಟೈಮ್ ತಗೊಳ್ಳೋದು, ಇಟ್ ವಿಲ್ ಟೇಕ್ ಮೋರ್ ಟೈಮ್ ಟು ಗೈನ್ ಎಕ್ಸ್ಪೀರಿಯನ್ಸ್.
1: ಹೌದು,
0: ನನ್ನ ಪ್ರಕಾರ ನೀವೊಂದು ನೀವು ಬಿ ಇನೋ ಅಥವಾ ಎಂ ಬಿ ಎನೋ ಮುಗಿಸಿದ್ರಿ ಅಂದರೆ ಚಿಕ್ಕ ಕಂಪನಿಗೆ ನಮಗೆ ಸಿಕ್ತು ಅಂದರೆ
1: ಪ್ರೈವೇಟ್,
0: ಯಾಕಂದರೆ ನಾನು ಒಂದು ಹೇಳ್ತೀನಿ ನೋಡಿ, ಸಿ ಎಮ್ ಎನ್ ಸಿ, ಎಮ್ ಎನ್ ಸಿ ಆರ್ ಅ ಬ್ರಾಂಡೆಡ್ ಕಂಪನಿ, ಎಮ್ ಎನ್ ಸಿ ಅಂತ ಹೇಳ್ಬಿಡ್ತೀನಿ, ಎಮ್ ಎನ್ ಸಿ ಕಂಪನಿಗಳು, ಎಮ್ ಎನ್ ಸಿ ಕಂಪನಿ ನಿಮಗೆ ಜಾಬ್ ಕೊಡುತ್ತೆ, ಪ್ರೈವೇಟ್ ಲಿಮಿಟೆಡ್ ಸ್ಮಾಲ್ ಕಂಪನೀಸ್ ಎಂ ಎಸ್ ಎಂಇ ಅಂತ ಏನು ಕರಿತೀವಿ, ಹೌದು ಕೆರಿಯರ್ ಕೊಡುತ್ತೆ. ನಿಮಗೆ ಕೆರಿಯರ್ ಬೇಕಾ, ಎಂ ಎನ್ ಸಿ ಎಂಇ ಸೇರ್ಕೊಳ್ಳಿ, ಜಾಬ್ ಬೇಕಾ, ಎಂ ಎನ್ ಸಿ
1: ಸೇರ್ಕೊಳ್ಳಿ.
0: ಓಕೆ,
1: ಯೋಚನೆ ಮಾಡ್ತಾ ಇರಲಿ, ಇದ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಾಮಾನ್ಯವಾಗಿ ಈಗ ಪ್ರಸ್ತುತ ಸರ್ ಯಾವ ವಿಭಾಗದ ಕೆಲಸಗಳಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಮತ್ತು ಜನ ಅಥವಾ ಉದ್ಯೋಗವನ್ನು ಅರಸಿ ಬಂದಂಥವರು ಯಾವ ಕೆಲಸಕ್ಕೆ ಹೆಚ್ಚು ಡಿಮ್ಯಾಂಡ್ ಮಾಡ್ತಾರೆ ಅಂತ ತಮ್ಮ ಅನುಭವದ ಪ್ರಕಾರ?
1: ಮೇಡಮ್, ಇವಾಗ ಯಾವ್ದು ಮಾಡಲ್ಲ ಅಂತ ಹೇಳ್ತೀನಿ. ಫಸ್ಟ್ ಬಂದ್ರು ನನಗೆ ಸೇಲ್ಸ್ ಮಾರ್ಕೆಟಿಂಗ್ ಬೇಡ ಅಂತಾರೆ. ಎಂ ಬಿ ಎ ಮಾರ್ಕೆಟಿಂಗ್ ಮಾಡಿರ್ತಾರೆ, ಡ್ಯುಯಲ್ ಸ್ಪೆಷಲೈಸೇಷನ್ ಮಾಡಿರ್ತಾರೆ, ಎಂ ಬಿ ಎ ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್ ಅಥವಾ HR ಅಂಡ್ ಮಾರ್ಕೆಟಿಂಗ್. ನೋ, ಐ ಡೋಂಟ್ ಗೆಟ್ ಇನ್ ಟು ಮಾರ್ಕೆಟಿಂಗ್, ಐ ಡೋಂಟ್ ಗೆಟ್ ಇನ್ ಟು ಸೇಲ್ಸ್ ಅಂತಾರೆ. ಓದಿದ್ದೇನಕ್ಕೂ ಗೊತ್ತಿಲ್ಲ, ಬಟ್ ಅದೊಂದು
0: ಫೋರ್ಸ್ ಮಾಡಿ ಓದಿಸಿದ್ದೇನೆ.
1: ಯಾವುದು ಇರೋಕ್ಕಿಂತ ಅಂದರೆ ಸೇಲ್ಸ್ ಟಾರ್ಗೆಟ್ ಓರಿಯೆಂಟೆಡ್ ಕೆಲಸಕ್ಕೆ ಈಗಿನ ಯುವಕರು
0: ಹಿಂದೇಟ್ ಆಗ್ತಾರೆ.
1: ಬಟ್ ನಿಮಗೆ ಗೊತ್ತಿರಲಿ, ಟಾರ್ಗೆಟ್ ಓರಿಯೆಂಟೆಡ್ ಕೆಲಸ ಮಾಡಿದರೆ ಮಾತ್ರ ನಮಗೆ ಒಂದು ಫೈನಾನ್ಷಿಯಲಿ ಏನಾದರೂ ಇನ್ಕ್ರಿಮೆಂಟ್ ಬೆಳೆಯೋದ್ರ ಜೊತೆ ಕಾನ್ಫಿಡೆಂಟ್ ಲೆವೆಲ್ ಬರೋದು. ನೀವು ಟಾರ್ಗೆಟ್ ಕೆಲಸ ಮಾಡಿದಾಗಲೇ ನೀವು ಕೇಳಿ, ಬರೀ ಕೆಲಸದ್ದು ಟಾರ್ಗೆಟ್ ಅಂತ ಅಲ್ಲ, ನೀವು ನಮ್ಮ ಜೀವನದಲ್ಲಿ
0: ಟಾರ್ಗೆಟ್.
1: ಎಕ್ಸಾಂಪಲ್, ನೀವು ಸ್ಕೂಲ್ಗೆ ಹೋಗ್ತಾನೆ, ನಮ್ಮ ಮಗ ಒಬಿಡಿಯಂಟ್ ಸ್ಕೂಲ್ ಸ್ಟೂಡೆಂಟು, ಸ್ಕೂಲ್ಗೆ ಹೋಗ್ತಾನೆ, ಟೈಮ್ ಕರೆಕ್ಟಾಗಿ ಬರ್ತಾನೆ, ತುಂಬ ಒಬಿಡಿಯಂಟ್ ರೀ. ನೀವು ಹೆಂಗೆ ಇವ್ಯಾಲ್ಯುಯೇಟ್ ಮಾಡ್ತೀರ ಅವ್ರನ್ನ? ವರ್ಷಕ್ಕೆ ಒಂದ್ಸಲ ಏನು ಮಾರ್ಕ್ಸ್ ತೆಗೆದಿರ್ತಾನೆ ಅದ್ರ ಮೇಲೆ ತಾನೇ ಗೊತ್ತಾಗೋದು. ಟೈಮ್ ಕರೆಕ್ಟಾಗಿ ಹೋದ, ಟೈಮ್ ಕರೆಕ್ಟಾಗಿ ಬಂದ, ಅದೆಲ್ಲ ಅಲ್ಲ. ವರ್ಷದಲ್ಲಿ ಫಸ್ಟ್ ಕ್ಲಾಸ್ ಬಂದ, ರ್ಯಾಂಕ್ ಬಂದ ಅಷ್ಟೇ, ಕರೆಕ್ಟ್ ಅಲ್ಲ. ಪ್ರತಿಯೊಂದು ಕೆಲಸನೂ ಅಷ್ಟೇ, ನೀವು ಇಂಥ ಕೆಲಸದ ಟಾರ್ಗೆಟ್ ಇಲ್ಲ ಅಂತೇಳಿ ಅಲ್ವಾ? ಪ್ರತಿ ಕೆಲಸದಲ್ಲೂ ಅದ್ರ ಓದೋದ್ರಿಂದ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಪ್ರತಿ ಕೆಲಸದಲ್ಲೂ ಅದರದೇ ಆದಂಥ ಟಾರ್ಗೆಟ್ ಇರ್ತದೆ. ಈಗ ITಕಂಪನಿಯಲ್ಲಿ ಈ ಪ್ರಾಜೆಕ್ಟ್ನ ಕೊಟ್ಟಿರ್ತಾನೆ ಕ್ಲೈಂಟು, ಇಷ್ಟು ಅವಧಿಯಲ್ಲಿ ಮುಗಿಸ್ಕೊಡ್ಬೇಕು ಅಂತ ಟಾರ್ಗೆಟ್ ಇರ್ತದೆ.

0: ಹಾಗಾಗಿ ಟಾರ್ಗೆಟ್ ಓರಿಯೆಂಟೆಡ್ ಕೆಲಸ ಮಾಡೋದ್ರಿಂದ ಕಾನ್ಫಿಡೆಂಟ್ ಲೆವೆಲ್ ಬೆಳೆಯುತ್ತೆ, ಮುಂದೆ ಅವನೇ ಸ್ವಂತ ಮಾಡುವಷ್ಟು ಮಟ್ಟಕ್ಕೆ ಅವನಿಗೆ ಎಕ್ಸ್ಪೀರಿಯನ್ಸು ಮತ್ತು ನಾಲೆಜ್ ಎರಡೂ ಸಿಗುತ್ತೆ. ಅದು ಒಂದನ್ನು ನಾವು ಈಗಿನ ಜನರೇಷನ್ ಅಲ್ಲಿ ಅದನ್ನು ಅಡಾಪ್ಟ್
1: ಮಾಡ್ಕೊಳ್ಳೋದು
0: ಇಲ್ಲ, ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಒಂದು ಮತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಇದೆ ಅಂತ ನೀವು ಕೇಳಿದರೆ, ಇ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ಓಪನಿಂಗ್ ಇದೆ, ಮತ್ತೆ ರಿಸರ್ಚ್ ಫೀಲ್ಡ್ ಅಲ್ಲಿ ಇದೆ, ಮತ್ತೆ ಫಾರ್ಮಾ ಅದ್ರ ಮೇಲೆ ಇದೆ. ಸೊ ಇದು ಮತ್ತೆ ಇನ್ನೊಂದು, ನೀವು ಅಬ್ರಾಡ್ ಅಲ್ಲಿ ಹೋಗ್ಲೇಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ನರ್ಸ್ ಓದ್ತಾ ಇರ್ತೀರಾ, ನರ್ಸ್ ಓದುವಾಗ್ಲೇ ನೀವು ಜಾಪನೀಸು ಜಾಮನ್ನು ಹೀಗೆ ಬೇರೆ ಭಾಷೆ ಕಲಿಯೋದ್ರಿಂದ ನಿಮ್ಮ ಚಾನ್ಸಸ್ ಆರ್ ಮೋರ್ ಟು ಗೆಟ್ ಅ ಜಾಬ್ ಇನ್ ಅಬ್ರಾಡ್.
1: ಈಗ ಉದ್ಯೋಗ ಪಡ್ಕೊಳ್ಳೋ ಅಂಥವರಿಗೆ ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್?
0: ಇಂಪಾರ್ಟೆಂಟ್ ಇರುತ್ತೆ. ನೀವು ಏನನ್ನ ಕಲ್ತಿದ್ದೀರೋ ಅಥವಾ ಏನು ನೀವು ತಿಳ್ಕೊಂಡಿದ್ದೀರೋ ಅದು ನಿಮ್ಮಿಂದ ನಮಗೆ, ಐ ಮೀನ್ ನನಗೆ ಗೊತ್ತಾಗದೆ ಹೇಗೆ, ನೀವು ನನ್ನ ಜೊತೆ ಸಂವಹನ ಅಂದರೆ ಕಮ್ಯುನಿಕೇಟ್ ಮಾಡಿದಾಗಲೇ ನನಗೆ ಗೊತ್ತಾಗೋದು. ಯು ಹ್ಯಾವ್ ಟು ಅಂದರೆ ಕಮ್ಯುನಿಕೇಷನ್ ಅಂದರೆ ಇಟ್ ಇಸ್ ನಾಟ್ ದಟ್ ಯು ಹ್ಯಾವ್ ಟು ಬಿ ಯುನೋ ಲೈಕ್ ಆಕ್ಸೆಂಟ್ ಆ ಥರ ಏನಿಲ್ಲ. ನಿನ್ನಲ್ಲಿ ಏನು ಕಲ್ತಿದ್ಯಾ ಅದನ್ನು ಸರಿಯಾದ ರೀತಿ ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಶನ್ ಆಫ್ ಕೋರ್ಸ್ ಇಟ್ಸ್ ಇಂಪಾರ್ಟೆಂಟ್.
1: ಓಕೆ, ಈಗ ಎಷ್ಟೋ ಜನ ಹಳ್ಳಿಯಿಂದ ಬಂದಿರ್ತೀವಿ, ಕನ್ನಡ ಮೀಡಿಯಂ ಓದ್ ಬಂದಿರ್ತೀವಿ, ಇಂಟರ್ವ್ಯೂಸ್ ಎಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ ಅಂತೆಲ್ಲ ಹೆದರ್ಕೊಂಡ್ಬಿಡ್ತಾರೆ, ಅದೊಂಥರ ದಿಗ್ಲಿಗೆ ಬಿದ್ದುಬಿಡ್ತಾರೆ. ಹಂಗಾಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡುವಂತ ಸ್ಕಿಲ್ ಕೂಡ ಅಲ್ಲಿ 100% ಸಕ್ಸಸ್ ಆಗಿಲ್ಲ. ಸೊ ಅಂಥವ್ರು ಏನ್ ಮಾಡ್ಬೇಕು ಅಂತ
0: ಇವಾಗ ಟೆಕ್ನಾಲಜಿ ಹೆಂಗ್ ಇಂಪ್ರೂವ್ ಆಗಿದೆ ಅಂತಂದ್ರೆ, ಕನ್ನಡ ಮೀಡಿಯಂ ಓದಿರ್ಬೋದು, ಸಿ ಐ ಹ್ಯಾವ್ ಸ್ಟಡಿಡ್ ಟಿಲ್ 10th ನಾನು ಕನ್ನಡ ಮೀಡಿಯಂ ಓದಿತ್ತು, ಆಫ್ಟರ್ 10th ಇಂದಾನೆ ನಾವು ಇಂಗ್ಲಿಷ್ ಮೀಡಿಯಂ ಓದಿತ್ತು. ಅಪ್ಪಟ ಗ್ರಾಮೀಣ ನಮ್ದು, ಈ ಕೃಪಾಂಕ ಅಂತ ಏನಾದ್ರು ಬಂದ್ರೆ ನಾವು ಗ್ರೇಸ್ ಮಾರ್ಕ್ಸ್ ಅಲ್ಲಿ ಬರ್ತೀವಿ ನಾವು. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಈಗೆಲ್ಲ ನಾವು ಇದ್ದಾಗ ನಮ್ಗೆ ಈ ತರ ಇರ್ಲಿಲ್ಲ. ಈಗ ಟೆಕ್ನಾಲಜಿ ಹೆಂಗಿದೆ ಅಂದ್ರೆ ಎಲ್ಲೇ ಇಂಗ್ಲಿಷ್ ಕಲಿಬಹುದು ಆ ತರ ಇದೆ. ಸೊ
1: ನಾನು
0: ನಿಮ್ಮ ಮನಸ್ಸು, ನೀವು ಮನಸ್ಸು ಮಾಡಿದ್ರೆ ಮೇಡಮ್ ನಿಮ್ಗೆ ಇಂಗ್ಲಿಷು ಅಥವಾ ಕಮ್ಯುನಿಕೇಶನ್ ಕಷ್ಟ ಆಗಲ್ಲ ಮೇಡಮ್. ನಿಮ್ ಬಿಲೀವ್ ಸಕ್ಸಸ್ಗೆ ಏನಂದ್ರೆ ಯು ಹ್ಯಾವ್ ಟು ಚೇಂಜ್ ದ ಬಿಲೀಫ್ ಸಿಸ್ಟಮ್ನ ಫಸ್ಟ್ ಚೇಂಜ್ ಮಾಡಬೇಕು. ಅದಕ್ಕೆಲ್ಲ ಆಗುತ್ತೆ ಅಂತ ಇಂಟರ್ವ್ಯೂ ಕೊಡಬೇಕು. ನಾನಂತೂ ನಮ್ಮ ಕಂಪ್ನಿಲಿ ಇಂಟರ್ವ್ಯೂ ತಗೋಬೇಕಾದ್ರೆ ನಾನು ಬರೀ ಕಮ್ಯುನಿಕೇಷನ್ ಆಗಲಿ ಅಥವಾ ಬರೀ ಅವ್ರ ಸ್ಕಿಲ್ನ ಜೊತೆಗೆ ಆಟಿಟ್ಯೂಡು ನೋಡ್ತೀವಿ, ಕಲ್ಚರಲ್ ಫಿಟ್ಮೆಂಟ್ ಆಗ್ತಾರ ಅಂತ.
1: ಓಕೆ,
0: ಸೊ ಅದು ಕೂಡ ಮುಖ್ಯ ಆಗುತ್ತೆ. ಬರೀ ನಾವೇನು ಮಾಡಿಬಿಡ್ತೀವಿ ಅದೊಂದು ಪೂರ್ವಗ್ರಹ ಪಿಡಿತ ನಮಗೆ ಕಮ್ಯುನಿಕೇಶನ್ ಇಲ್ಲ. ನೋ, ಕಮ್ಯುನಿಕೇಶನ್ ಇಸ್ ಒನ್ ಆಫ್ ದಿ ಪಾರ್ಟ್ ಅಷ್ಟೇ, ಎಲ್ಲ ಅಲ್ಲ.
1: ಅದ್ರ ಜೊತೆಗೂ ಬೇರೆ ಬೇರೆ
0: ಬೇರೆ ಬೇರೆ ಫ್ಯಾಕ್ಟರ್ ಇರ್ತದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಆದ್ರೆ ನೀವು ಮಾತಾಡೋದೇ ಸರಿಯಿಲ್ಲ ಅಂದ್ರೆ ಅವ್ರನ್ನ ಕೆಲಸ ತಗೊಂಡು ಏನ್ ಮಾಡ್ತೀರಾ? ನಿಮ್ಮನ್ನ ತಗೊಂಡ್ರೆ ಇರೋ ಮೂರ್ ಟೀಮ್ ಇರ್ತಾ ಅವ್ರನ್ನ ಇದ್ಮಾಡ್ಬಿಡ್ತೀರಾ. ಸೊ ತಪ್ಪದಾರಿ ಗೆಳಿತೀರಾ ಇದಕ್ಕೆ. ಸೊ ಹಾಗಾಗಿ ನನ್ಗೆ ಅನ್ಸೋದು ಅಂದ್ರೆ ಲೈಕ್ you have to be develop everything, communication, attitude, everything.
1: ಸರ್ವತೋಮುಖ ಬೆಳವಣಿಗೆ ಹೆಂಗಾಗಬೇಕು ಆ ರೀತಿ ಎಲ್ಲ ವಿದ್ಯೆಗಳು ಕೂಡ, ಸ್ಕಿಲ್, ವಿದ್ಯೆ, ಕಮ್ಯುನಿಕೇಶನ್, ನಾಲೆಡ್ಜ್ ಇರ್ಬೋದು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಸೊ ಯಾರೆಲ್ಲ ಉದ್ಯೋಗವನ್ನು ಅರಸಿ ಮುಂದೆ ನಾನೊಂದು ಕೆಲಸ ತಗೋಬೇಕು, ಸಂಬಳ ತಗೋಬೇಕು ಅಥವಾ ಉದ್ಯಮಿ ಆಗಬೇಕು ದಿಲೀಪ್ ಗೌಡ ಅವ್ರ ಥರ ಅಂತ ಆದರೆ, ಅವ್ರೇನು ಹೇಳಿದ್ರು ಅವೆಲ್ಲ ಪಾಯಿಂಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವೆಲ್ಲರೂ ಕೂಡ ಪ್ರಯತ್ನ ಪಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ಜೊತೆ ಹಂಚಿಕೊಂಡಿದ್ದೀರಾ. ನಿಮಗೆ ಆಕಾಶವಾಣಿ ಎಫ್ ಎಂ ರೇಂಬೋ ಕಡೆಯಿಂದ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ನಿಮಗೂ ಮತ್ತು ಆಕಾಶವಾಣಿ ಅವಕಾಶ ನೀಡಿದ್ದಕ್ಕೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 5:02 ಸೆಕೆಂಡ್ಗಳಾಗಿದೆ. ಈ ಟ್ವಿಂಕ್ಲಿಂಗ್ ಟ್ಯೂಸ್ಡೇಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ, ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಪ್ಲೇಲಿಸ್ಟ್ ನಲ್ಲಿ ಈಗಾಗಲೇ ಒಂದಷ್ಟು ಪೆಪ್ಪಿ ಹಾಡುಗಳು ಲೈನ್ ಅಪ್ ಆಗಿದ್ದಾವೆ. ಹಾಗೆ ವಿಷಯ ಸಹ ಇದೆ. ವಿಷಯ ಏನು ಅಂತ ತಿಳಿಸ್ತೀನಿ, ಆಟಗಾರ ಸಿನಿಮಾದ ಈ ಹಾಡಿನ ನಂತರ.

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 600 kHz. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಕಾರ್ಯಕ್ರಮ ಗಿರ್ಮಿಟ್. ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸಂಗೀತ ರವೀಂದ್ರನಾಥ್ ಅವರ ಸ್ವರದಲ್ಲಿ ಸಂಜು ವೇಡ್ಸ್ ಗೀತ 2 ಚಿತ್ರದ ಹಾಡು. ಗೀತ ರಚಿಸಿದವರು ಕವಿರಾಜ್, ಸಂಗೀತ ಸಂಯೋಜಕರು ಶ್ರೀಧರ್ ವಿ ಸಾಂಬ್ರಹ್ಮ್.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗಿರಿಮಿಟ್ಟು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಸ್ಟ್ ಮ್ಯಾರಿಡ್ ಚಿತ್ರದ ಹಾಡು, ಜಸ್ಕರಣ್ ಸಿಂಗ್ ಅವರ ಸ್ವರದಲ್ಲಿ. ಕೆ ಕಲ್ಯಾಣ್ ಅವರು ಗೀತ ರಚಿಸಿದರೆ ಸಂಗೀತ ಸಂಯೋಜನೆ ಮಾಡಿದವರು ಅಜನೀಶ್ ಲೋಕನಾಥ್ ಬಿ.

0: ಆಕಾಶವಾಣಿ ಬೆಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಸ್ಪರ್ಶಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರೋ ಗೋಕಾಕ್ರವರ ಭಾರತ

0: ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
6: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 6:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:15 ಕೇಳಿ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರೂ ಆಗಿರುವ ಕೆಪಿ ರಘುಪ್ರಸಾದ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಜಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪಿಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಹಾಗೂ 8:30 ಸಿರಿ ಹಂತ ಪ್ರಸಾರವಾಗಲಿದೆ. ಈ ಮಧ್ಯೆ 8:15 ಪಾರ್ಲಿಮೆಂಟ್ ರಿವ್ಯೂ, 9:15 ಆನಂದ್ ಕುಮಾರ್ ಎಂಬಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಠಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಹಾಸ್ ಎಂ ಕೊಳಲು ವಾದನ, ವಯೋಲಿನ್ ವೆಂಕಟೇಶ್ ಜೋಸ್ಯಾರ್ ಮೃದಂಗ, ಕೌಶಿಕ್ ಶ್ರೀಧರ್ ಘಟ, ಶ್ರೀನಿಧಿ ಆರ್ ಕೌಂಡಿಲ್ಯ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಇನ್ನು ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ ದಿವಾಕರ್ ಹೆಗ್ಡೆಯವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50

0: ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ವಿಷಯ ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ. ಈ ಕುರಿತು ಮಾಹಿತಿ ಭಾಗವಹಿಸುತ್ತಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್ ಅಸೋಸಿಯೇಟ್ಸ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಹೋಮಿಯೋಪತಿ ಔಷಧ ಪದ್ಧತಿ ಕುರಿತು ಮಾಹಿತಿ ಭಾಗವಹಿಸುತ್ತಾರೆ ಡಾ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರೆ ಪಲ್, 11:00 ಸವಿ ನೆನಪು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು, ಈ ಕುರಿತು ಕಿರುನಾಟಕ ನಡೆಸಿಕೊಡುತ್ತಾರೆ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ ನುರಹನ್, ಎಲೆನ್ ಕ್ಲಾರೆಟ್ ಟ್ರಿಸೋಜಾ ಮತ್ತು ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಬಂಜತನಕ್ಕೆ ಚಿಕಿತ್ಸೆ, ತಜ್ಞ ವೈದ್ಯರಾದ ಹರಿಚರಣ್ ಟಿಕೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಮಗುವಿಗೆ ಎದೆಹಾಲೆ ಶ್ರೇಷ್ಠ ಸಂವಾದ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜಯಮನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನೀತು ಸಾಯಿನಿ. ನಾಳೆ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:51 ಕೃಷಿ ರಂಗದಲ್ಲಿ ಏರೋಬಿಕ್ ಪದ್ಧತಿಯಲ್ಲಿ ಭತ್ತ ಬೇಸಾಯ ಕುರಿತು ಡಾಕ್ಟರ್ ಮಂಜನಗೌಡ ಸಣ್ಣಗೌಡರವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರ್ಗುಂದಪಾಳ್ಯದ ನಾಗಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದ ಕೇಳುವಿರಿ. ಸಿರಿಗಂಧ 7:45 to 8:45. ಈ ಮಧ್ಯೆ 8:15 ಪಾರ್ಲಿಮೆಂಟರಿ ವ್ಯೂ ದೆಹಲಿ ಕೇಂದ್ರದಿಂದ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾ ಲೋಕ, ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ, 10:30 ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚೀನಾ ಮಂಗಳ ಶಾಶ್ವತಿ ಸಂಸ್ಥೆಯ ಮೂಲಕ ಕನ್ನಡ ಜನಮಾನಸದ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ಪಡೆದವರು. ಶಿಕ್ಷಣ ತಜ್ಞೆ, ಚಿಂತಕಿ, ಬರಹಗಾರ್ತಿ, ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಮಹಿಳಾಪರ ಕಾಳಜಿ ಅಂದರೆ ಏನು ಎಂದು ತಿಳಿಸಿಕೊಟ್ಟವರು. ಬೆಂಗಳೂರಿನ ಎನ್ಎಂಕೆಆರ್ವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ಕಾಲೇಜನ್ನು ವಿದ್ಯಾರ್ಥಿಗಳನ್ನು ಕೊಂಡೊಯ್ದ ಪರಿಗೆ ಬೆರಗಾದವರು ಅನೇಕರು. ಚೀನಾ ಮಂಗಳ ಅವರು ಬದುಕನ್ನು ಅರ್ಥೈಸುವ ಪರಿ.
3: ಮನುಷ್ಯ ಹುಟ್ಟಿರುವುದು ಬದುಕುವುದಕ್ಕಾಗಿ ಎನ್ನುವುದು ನನ್ನ ಮೂಲಭೂತ ನಂಬಿಕೆ. ಸ್ವರ್ಗ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ನರಕ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಅವುಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವವಳೂ ಅಲ್ಲ. ಈ ಜಗತ್ತಿನ ಎಲ್ಲ ಆಯಾಮಗಳೂ ನನಗೆ ಪ್ರಿಯ. ನನ್ನ ಮಟ್ಟಿಗೆ ನಾವು ಹುಟ್ಟಿ ಬೆಳೆದು ಬಾಳುತ್ತಿರುವ ಈ ಜಗತ್ತನ್ನು ಸ್ವೀಕರಿಸಿ ಪ್ರೀತಿಸಿ ಅದನ್ನು ನಾವು ನೋಡುತ್ತಿರುವುದಕ್ಕಿಂತ ಹೆಚ್ಚು ಸುಂದರವಾಗಿ, ಸಮೃದ್ಧವಾಗಿ, ಶಾಂತಿ ಸೌಹಾರ್ದ ತುಂಬಿದ ಸ್ಥಳವಾಗಿ ಮಾಡುವುದೇ ದೇವರ ಸೃಷ್ಟಿಯ ರಹಸ್ಯ, ಮಾನವ ದೃಷ್ಟಿಯ ಅಂತಸ್ತತ್ವ. ಇದು ನನ್ನ ದೃಢವಾದ ನಂಬಿಕೆ. ನಮ್ಮ ಬದುಕಿನ ಭಾಗವಾದ ಈ ಜಗತ್ತನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವ ಒಂದು ಮನೋಧರ್ಮವನ್ನು ನಾವು ಬೆಳೆಸಿಕೊಳ್ಳಬೇಕು. ನಿರಾಶಾವಾದಿತ್ವವನ್ನು ನಮ್ಮ ಪದಕೋಶದಿಂದಲೇ ತೆಗೆದುಹಾಕಬೇಕು. ಬದುಕು ಬಹಳ ಮಟ್ಟಿಗೆ ಮುಳ್ಳಿನ ಹಾದಿ ನಿಜ, ಆದರೆ ಹಾದಿಯಲ್ಲಿ ಕಲ್ಲು ಮಣ್ಣು ಮುಳ್ಳು ಇದೆ ಎಂದು ಆ ದಾರಿಯಲ್ಲೇ ನಡೆಯದಿದ್ದರೆ ಅದು ಹೇಡಿತನ. ಒಬ್ಬ ನಾನು ನಿನ್ನೆ ಒಂದು ಕನಸು ಕಂಡೆ ಎಂದು ಹೇಳಿದನಂತೆ. ಪಕ್ಕದಲ್ಲಿದ್ದವನು ಏನು ಕನಸು ಕಂಡೆ ಎಂದು ಕೇಳಿದನಂತೆ. ನನಗೆ 5 ಪೈಸೆ ಸಿಕ್ಕಿದ ಹಾಗೆ ಕನಸಾಯಿತು ಎಂದನಂತೆ. ಅದನ್ನು ಕೇಳಿ ಅವನು ನಕ್ಕು, ಅಯ್ಯೋ ಹುಚ್ಚ, ಇಷ್ಟೇನೇ ನಿನ್ನ ಕನಸು? ಕನಸಿನಲ್ಲಾದರೂ ಬರೀ 5 ಪೈಸೆ ಕಾಣುವ ನೀನು ಎಂಥವನಯ್ಯ? ಕನಸಿನಲ್ಲಾದರೂ 1 ಕೋಟಿ ರೂಪಾಯಿ ಸಿಕ್ಕಿದ ಹಾಗೆ ಕನಸು ಕಾಣಬಾರದಾಗಿತ್ತೆ ಎಂದನಂತೆ. ನಾವು ಕಾಣುವ ಕನಸುಗಳು ಮಹಾನ್ ಕನಸುಗಳಾಗಿರಬೇಕು. ನಾನು 1 ವರ್ಷ ಕಾಲ ಗುಡ್ಡಗಾಡು ಜನರ ಮಕ್ಕಳಿಗಾಗಿ ಬೆಟ್ಟ ಗುಡ್ಡ ಕಾಡುಗಳ ಮಧ್ಯೆ ತೆಗೆದಿದ್ದ 1 ಪುಟ್ಟ ಶಾಲೆಗೆ ಆಡಳಿತಾಧಿಕಾರಿಯಾಗಿ ಹೋಗಿದ್ದೆ. ಆ ಕಾಡಿನಲ್ಲಿ ನನ್ನದೊಂದು ಪುಟ್ಟ ಮನೆ, 1 ಗುಡಿಸಲು. ಅದೊಂದೇ ಮನೆ, ನೀರಿಲ್ಲ, ದೀಪವಿಲ್ಲ, ಜನಜಂಗುಳಿ ಇಲ್ಲ, ಎಲ್ಲಿ ನೋಡಿದರೂ ಪ್ರಕೃತಿ ಮಾತ್ರ, ಅದ್ಭುತ ರಮ್ಯ. ಅಲ್ಲಿ ನನ್ನ ಜೊತೆ ಆ ಮಕ್ಕಳ ಶಾಲೆಯಲ್ಲಿ ಪಾಠ ಮಾಡಲೆಂದು ಸೇವಾ ಮನೋಭಾವದಿಂದ ಬಂದಿದ್ದ 1-2 ಅಧ್ಯಾಪಕರು ಇದ್ದರು. 4-6 ಮೈಲಿಗಳಿಂದ ಬರಿಗಾಲಿನಲ್ಲಿ ಕೆದರಿದ ಕೂದಲು, ಹರಕಲು ಬಟ್ಟೆ ಹಾಕಿ ಬರುತ್ತಿದ್ದ ಆ ಮಕ್ಕಳಲ್ಲಿ ಅನೇಕರು ಶಾಲೆ ಮುಗಿದ ಮೇಲೂ ಮನೆಗೆ ಹೋಗದೆ ಅಲ್ಲೇ ನಮ್ಮ ಜೊತೆಯೇ ಇದ್ದು ಬಿಡುತ್ತಿದ್ದರು. ಆಗ ತಾನೇ ಸೂರ್ಯ ಮುಳುಗಿ ತಿಳಿ ನೀಲಿಯ ಆಕಾಶದಲ್ಲಿ ನಕ್ಷತ್ರಗಳು ಒಂದೊಂದಾಗಿ ಬೆಳಗಲಾರಂಭಿಸಿದ್ದವು. ಅವುಗಳನ್ನು ನೋಡುತ್ತಾ ನನ್ನ ಪಕ್ಕದಲ್ಲಿದ್ದ ಅಧ್ಯಾಪಕರು ಆ ಮಕ್ಕಳಲ್ಲಿ ಒಬ್ಬನ ಬೆನ್ನು ಸವರುತ್ತಾ, ನೋಡೋ, ನೀನು ಆ ನಕ್ಷತ್ರದ ಹಾಗೆ ಮಿನುಗಬೇಕೋ ಎಂದರು. ಅದನ್ನು ಕೇಳಿದ ಆ ಬಾಲಕ 1 ಕ್ಷಣವೂ ತಡ ಮಾಡದೆ ಯೋಚಿಸಿದೆ, ಯಾಕ್ಸ ನಕ್ಷತ್ರ? ನಾ ಏನ್ ಬರೀ ನಕ್ಷತ್ರದಂಗೆ ಮಿನುಗ್ಬೇಕಾ? ನೋಡ್ತಾ ಇರಿ ಸಾ, ನೀ ಪಾಠ ಹೇಳಿ ಸಾ, ನಾನು ಸೂರ್ಯನಂಗೆ ಬೆಳಗ್ತೀನಿ ಸಾ, ಸೂರ್ಯನಂಗೆ ಅಂದ. ನಕ್ಷತ್ರದ ಹಾಗೆ ಬೆಳಗಬೇಕು ಎಂದು ಅವನಲ್ಲಿ ಉತ್ಸಾಹವನ್ನು ತುಂಬಲು ಪ್ರಯತ್ನಿಸಿದ ಆ ಉಪಾಧ್ಯಾಯರು ಸುಸ್ತಾಗಿ ಹೋದರು. ದೊಡ್ಡ ಆಸೆಗಳನ್ನು ಕಾಣಬೇಕು, ಅದಕ್ಕೆ ಬೇಕಾದ ಸಾಧನೆಯ ಹಾದಿಯೂ ನಮ್ಮದಾಗಬೇಕು. ನನ್ನ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ, ನಮ್ಮ ಸಾಧನೆ ಇವೆಲ್ಲ ನಮ್ಮ ಕನಸುಗಳನ್ನು ನನಸು ಮಾಡುತ್ತವೆ. ನಮಗಿಂತ ಹಿರಿಯದಾದ ಶಕ್ತಿ ಇದೆ ಎನ್ನುವುದು ನನ್ನ ಅಚಲವಾದ ನಂಬಿಕೆಯಾದರೂ ಆ ಶಕ್ತಿಯೇ ಎಲ್ಲವನ್ನೂ ಮಾಡುತ್ತದೆ. ನಮ್ಮ ಬಾಳನ್ನು ಅದು ತಾನು ಬಾಳುತ್ತದೆ, ನಮಗಾಗಿ ಯೋಚಿಸುತ್ತದೆ, ಯೋಜಿಸುತ್ತದೆ. ನಾವು ಸುಮ್ಮನೆ ಕುಳಿತರಾಯಿತು ಎನ್ನುವುದು ನನ್ನ ದೃಷ್ಟಿಯಲ್ಲ. ಮಾನವ ತನ್ನ ಬಾಳನ್ನು ತಾನೇ ರೂಪಿಸಿಕೊಳ್ಳಬೇಕು.
2: ಕನ್ನಡ ರತ್ನಭಂಡಾರದಲ್ಲಿ ಈ ದಿನ ಶಿಕ್ಷಣ ತಜ್ಞೆ ಲೇಖಕಿ ಚೀನಾ ಮಂಗಳಾ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
4: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಸಂಸದಾದ್ಯ ಜನ್ಮ ಮರಣ ಪಂಜೀಕರಣ ಸಂಶೋಧನ ವಿಧೇಯಕಂ ಪಾರಿತಂ. ಒಡಿಶಾ ರಾಜ್ಯೆ ಪ್ರಮುಖ ನದೀನಾಂ ಆಪ್ಲವನ ಹ್ರಾಸೇನ ಆಪತ್ ಸ್ಥಿತಿಃ ಶಮಂ ಉಪೈತಿ. ಪಾಕ್ ಅಧಿಕೃತ ಜಮ್ಮು ಕಾಶ್ಮೀರ ಕ್ಷೇತ್ರಸ್ಯ ಬಾಗ್ ಜನಪದೆ ಪಾಕಿಸ್ತಾನಿ ಸೇನಾಯಾಃ ನಿರಪರಾಧ ನಾಗರಿಕಾ ನಾಲಕ್ಷ್ಯ ಗೋಲಿಕಾ ಪ್ರಹಾರೇಣ ಅಶಾಂತಿಃ ವರ್ಧತೆ. ಹೋಮೋರ್ಸ್ ಜಲ್ಮಾರ್ಗೆ ವ್ಯಾಪಾರಿಕ ಪೋತೆ ನೂತನ ಆಕ್ರಮಣೇನ ಅಮೆರಿಕಾ ಇರಾನ್ ದೇಶಯೋಃ ಯುದ್ಧ ಸಮಾಪ್ತಯೇ ಪ್ರಚಲಂತ್ಯಾಂ ಶಾಂತಿ ವಾರ್ತಾಯಾಂ ಅನಿಶ್ಚಿತತಾ ಉತ್ಪನ್ನ. ಅಪಿ ಚ ಅಸಾನ್ ನಗರೆ ಆಯೋಜಿತಾಯಾಂ ಕೋರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಂ ಭಾರತೀಯ ಕ್ರೀಡಕಾಃ ಸ್ವೀಯ ಕ್ರೀಡಾಂ ಪ್ರಾರಬ್ಧವಂತಃ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸದಾ ಜನ್ಮ ಮೃತ್ಯು ಪಂಜೀಕರಣ ಸಂಬದ್ಧಃ ಉಪಯುಕ್ತಃ ವಿಧೇಯಕಃ 26th-2000 ಪಾರಿತಃ. ಅದ್ಯ ರಾಜ್ಯಸಭಯಾಪಿ ಅಸ್ಯ ವಿಧೇಯಕಸ್ಯ ಅನುಮೋದನಂ ಕೃತಂ. ಲೋಕಸಭಯಾ ಏತದ್ ವಿಧೇಯಕಂ ಪೂರ್ವಮೇವ ಪಾರಿತಂ. ಗೃಹರಾಜ್ಯಮಂತ್ರಿ ನಿತ್ಯಾನಂದರಾಯಃ ಉಚ್ಚ ಸದನೆ ಏತದ್ ವಿಧೇಯಕಂ ಉಪಸ್ಥಾಪಿತವಾನ್. ವಿಧೇಯಕಸ್ಯಾಸ್ಯ ಅನುಮೋದನಾನಂತರಂ ರಾಜ್ಯಸಭಾ ಆದಿನಾಯ ಸ್ಥಗಿತಾ. ಇತಃ ಪ್ರಾಗ್ ಯದಾ ಮಧ್ಯಾಹ್ನೆ 12:00 ಪ್ರಥಮ ಸ್ಥಗನಾನಂತರಂ ರಾಜ್ಯಸಭಾ ಪುನಃ ಸಮವೇತ ತದಾ ಸಭಾಪತಿಃ ಸಿಪಿ ರಾಧಾಕೃಷ್ಣನ್ ಇತ್ಯಸೌ ವಿಪಕ್ಷ ಸದಸ್ಯಾನಾಂ ಕೋಲಾಹಲಸ್ಯ ಮಧ್ಯೆ ಏವ ಪ್ರಶ್ನಕಾಲಂ ಪ್ರಾರಬ್ಧವಾನ್. ಅನೇಕೈಃ ಸದಸ್ಯೈಃ ಪೃಷ್ಟ

0: ಪ್ರಯತೇತೇ ಪ್ರಯತೇತೆ ರಿಜಿಜುಃ ಅಕಥಯತ್ ಯತ್ ಏತತ್ ಸದನಂ ಸರ್ವೇಷಾಮಸ್ತಿ ಕಾಂಗ್ರೆಸ್ ದಲಂ ಚ ಉದ್ದಿಶ್ಯ ಸಮಯಸ್ಯ ದುರುಪಯೋಗಂ ಏತೆ ಕುರ್ವಂತಿ.
1: ಮುದ್ದಾ ಕೋ ಲೇಕರ್ ಕೆ ವೋ ಸಂಸತ್ ಕೆ ಬಹಾರ್ ಭಿ ಹಂಗಾಮಾ ಕರ್ತೆ ಹೈ ಯಾ ಚಲನೆ ನಹೀಂ ದೇತೆ ಹೈ ಇದರ ಆಪೋಜಿಷನ್ ಕರ್ಕೆ ಜಿಗೋ ಜಿತ್ನಾ ಸಮಯ ದಿಯಾ ವೋ ಮಿಸ್ ಯೂಸ್ ಕರ್ನಾ ಚಾಹತೆ ಹೈ ಹರ ಸಮಯ ಹಮ್ ಲೋಗ್ ಇಸ್ಕೋ ಮಂಜೂರ್ ನಹೀಂ ಕರ್ ಸಕ್ತೆ ಹೈ ಔರ್ ಬಾಕಿ ಜೋ ಮೆಂಬರ್ ಲೋಗ್ ಯೇ ನೋಟಿಸ್ ದಿಯಾ ಹುವಾ ಹೈ ಉನ್ಕೊ ಮೌಕಾ ಮಿಲ್ನಾ ಚಾಹಿಯೆ ಹರ ಬಾರ್ ಎನ್ಒಸಿ ಕಾ ನಾಮ್ ಸೆ ವೋ ಖಡೆ ಹೋ ಕರ್ ಕೆ ಏಕ್ ಹೀ ಮುದ್ದೆ ಕೋ ದಿನ ಭರ್ ಉಠಾತೆ ರಹತೆ ಹೈ.
0: ಅಪರತ್ರ ಲೋಕಸಭಾಯಾ ಅದ್ಯ ವಿನಿಯೋಗ ವಿಷಯಕಃ ವಿಧೇಯಕಃ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಃ ಪಾರಿತಂಗತಃ. ವಿಧೇಯಕಸ್ಯ ಅನುಮೋದನಾನಂತರಂ ಲೋಕಸಭಾ ಆದಿನಾಯ ಸ್ಥಗಿತಾ. ಅತ್ರಾವಸರೆ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನಿತ್ಯೇಷಾ ಅದ್ಯ ಕರಾಧಾನ ಅನ್ಯ ವಿಧಿ ವಿಧೇಯಕಂ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಂ ಸದನೆ ಪ್ರಾಸ್ತವೀತ್. ನೀಟ್ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಮಧಿಕೃತ್ಯ ಅನ್ಯೇಷು ಪ್ರಕರಣೇಷು ಚ ವಿಪಕ್ಷೀನಾಂ ಸತತ ಅವರೋಧೇನ ಲೋಕಸಭಾಯಾಃ ಕಾರ್ಯಾಚರಣಂ ಬಾಧಿತಮಭವತ್. ಸಂಸದಿ ಎನ್ಡಿಎ ದಲಸ್ಯ ಮಂಗಲ ಮಿಲನ ರಣನೀತಿಕ ಉಪವೇಶನಂ ಸಂಪನ್ನಂ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಶೀರ್ಷ ನೇತಾರಃ ನವಗಠಿತ ಎನ್ಸಿಪಿಐ ದಲಸ್ಯ ಸಾಂಸದಾಃ ಚ ಉಪಸ್ಥಿತಾಃ ಆಸನ್. ಸಂಸದಿ ಮಂಗಲ ಮಿಲನ ಪ್ರಸಂಗೆ ರಾಷ್ಟ್ರೀಯ ಲೋಕತಾಂತ್ರಿಕ ಸಂಘಸ್ಯ ಮಂತ್ರಣಾ ಸಭಾ ಅಪಿ ಸಂಜಾತ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಒಡಿಶಾ ರಾಜ್ಯೆ ಮಹಾನದ್ಯಾಃ ಜಲಸ್ತರಸ್ಯ ಹ್ರಾಸೇನ ಸಹ ಜಲಪ್ಲಾವನ ಸ್ಥಿತಿಃ ಶಮಂ ಉಪೈತಿ. ಯದ್ಯಪಿ ಜಲಮಗ್ನ ಕ್ಷೇತ್ರೇಷು ಅದ್ಯಾಪಿ ಸಹಸ್ರಶಃ ಜನಾಃ ಜಲಾವರೋಧಸ್ಯ ಕಷ್ಟಂ ಅನುಭವಂತಿ. ತಥಾಪಿ ಸರ್ವಕಾರಸ್ಯ ಆಪತ್ ರಕ್ಷಕ ಬಲೈಃ ಭೋಜನ ಚಿಕಿತ್ಸಾ ಸೇವಾನಾಂ ಆಪೂರ್ತಿಃ ಸುಷ್ಠು ಕ್ರಿಯತೆ. ಆಶಾಸ್ಯತೆ ಯತ್ ಆಗಾಮಿ ದ್ವಿ ದಿವಸೇಷು ಸ್ಥಿತಿಃ ಪೂರ್ಣತಯಾ ಸಾಮಾನ್ಯಂ ರೂಪಂ ಧಾರಯಿಷ್ಯತಿ. ಅಪರತ್ರ ಕೇರಳ ರಾಜ್ಯಸ್ಯ ಅಷ್ಟಸು ಜನಪದೇಷು ಅದ್ಯ ಅತಿವೃಷ್ಟಿಪರ ರಕ್ತವರ್ಣೀಯ ಸಂಚೇತನಾ ಉದ್ಘೋಷಿತಾ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಅಸಂ ಮೇಘಾಲಯ ಉಪಹಿಮಾಲಯ ಪಶ್ಚಿಮ ಬಂಗಾಳ ಸಿಕ್ಕಿಂ ರಾಜ್ಯೇಷು ಚ ಅತಿವೃಷ್ಟಿಪರ ರಕ್ತ ಸಂಚೇತನಾ ಪ್ರಖ್ಯಾಪಿತಾ. ಏತದತಿರಿಚ್ಯ ಶ್ವಃ ಯಾವತ್ ಹರಿಯಾಣ ಚಂಡೀಗಢ ದೆಹಲಿ ಪಂಜಾಬ್ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲಡಾಖ್ ಮಧ್ಯ ಮಹಾರಾಷ್ಟ್ರ ಒಡಿಶಾ ಉತ್ತರ ಪ್ರದೇಶ ತಥಾ ಉತ್ತರಾಖಂಡ ರಾಜ್ಯೇಷು ಅತಿವೃಷ್ಟಿ ಸಂಭಾವ್ಯತೆ. ಪಾಕಿಸ್ತಾನಾಧಿಕೃತ ಜಮ್ಮು ಕಾಶ್ಮೀರೇ ಅಶಾಂತಿ ತೀವ್ರ ಅಭವತ್. ಯತಃ ಅದ್ಯ ಪಾಕಿಸ್ತಾನಿ ಸೈನ್ಯಬಲೈಃ ಬಾಗ್ ಮಂಡಲೆ ನಿಶಸ್ತ್ರ ನಾಗರಿಕಾಣಾಂ ಉಪರಿ ಗೋಲಿಕಾ ಪ್ರಹಾರಃ ಕೃತಃ. ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಇತ್ಯನೇನ ಸಮೂಹೇನ ಪ್ರೋಕ್ತಂ ಯತ್ ಪಾಕಿಸ್ತಾನಿ ಸೈನ್ಯಬಲಂ ನಿಶಸ್ತ್ರ ನಾಗರಿಕಾಣಾಂ ಉಪರಿ ಅಶ್ರು ಗ್ಯಾಸ್ ಇತ್ಯಸ್ಯ ಪ್ರಹಾರಂ ಅಕರೋತ್. ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಇತ್ಯನೇನ ಘಟನಾಯಾಃ ಚಲಚ್ಚಿತ್ರಂ ಸಾಮಾಜಿಕ ಅಂತರ್ಜಾಲೀಯ ಪಟಲೆ ಪ್ರಸಾರಿತಂ. ಇತಃ ಘಟನಾಃ ಪಿಒಜೆಕೆ ಇತ್ಯತ್ರ ಪ್ರದರ್ಶನಕಾರಿಣಾಂ ವಿರುದ್ಧ ಪಾಕಿಸ್ತಾನಿ ಸೇನಾಯಾಃ ವರ್ಧಮಾನ ಕ್ರೌರಸ್ಯ ಮಧ್ಯೆ ಅಭವನ್. ಅನೇನ ಪಂಚಾಶದಧಿಕಾಃ ಜನಾಃ ಮೃತ್ಯುಮುಪಗತಾಃ. ಝಾರಖಂಡೆ ಝಾರಖಂಡ ಲೋಕ ಸೇವಾಯೋಗಸ್ಯ ಝಾರಖಂಡ ಕರ್ಮಚಾರಿ ಚಯನಾಯೋಗಸ್ಯ ಚ ಪರೀಕ್ಷಾಸು ಕಥಿತ ಅನಿಯಮಿತತಾ ಕಾರಣಾತ್ ಸಿಬಿಐ ಅನ್ವೇಷಣಾರ್ಥಂ ರಾಂಚಿನಗರೆ ಛಾತ್ರಾಣಾಂ ವಿರೋಧಃ ಅದ್ಯ ಏಕಾದಶ ದಿನಂ ಯಾವತ್ ಅನ್ವವರ್ತತ. ಆಂದೋಲನಕಾರಿಣಃ ಅಸ್ಮಿನ್ ಮಾಸೆ ಸಪ್ತಮ ದಿನಾಂಕೆ ಝಾರಖಂಡ ವಿಧಾನಸಭಾಂ ಯಾವತ್ ಯಾಚನಾನಾಂ ಸಮರ್ಥನಾರ್ಥಂ ಆಂದೋಲನಂ ಕರಿಷ್ಯಂತಿ. ಅತ್ರಾಂತರೆ ಭಾಜಪೇತಿ ದಲಸ್ಯ ಸದಸ್ಯಃ ನಿಶಿಕಾಂತ್ ದುಬೆ ಇತ್ಯೇಷಃ ನಿಯುಕ್ತಿ ಪ್ರಕ್ರಿಯಾಯಾಂ ಭ್ರಷ್ಟಾಚಾರಂ ಸ್ವಜನ ಪಕ್ಷಪಾತಂ ಚ ಆರೋಪಯನ್ ಸಿಬಿಐ ಅನ್ವೇಷಣಸ್ಯ ಯಾಚನಾಂ ಅಕರೋತ್. ಮುಖ್ಯಮಂತ್ರಿ ಹೇಮಂತ ಸೌರೇನಃ ಉಚ್ಚ ತಾಂತ್ರಿಕ ಶಿಕ್ಷಾ ಮಂತ್ರಿಣಃ ಸುದಿವ್ಯಕುಮಾರಸ್ಯ ನೇತೃತ್ವೇ ಉಚ್ಚಸ್ತರೀಯ ಸಮಿತಿಂ ನಿರ್ಮಿತವಾನ್. या छात्रैः सह संवादं विधास्य।

ಅಧ್ಯಾಯ. ಬರೆದವರು ಅಭಯ. ಭಾರತದಲ್ಲಿ ಎಡಪಂಥೀಯ ಉಗ್ರವಾದವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿರುವುದು ದೇಶದ ಆಂತರಿಕ ಭದ್ರತೆ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ. ಸುಮಾರು 6 ದಶಕಗಳ ಕಾಲ ನಕ್ಸಲ್ ಹಿಂಸಾಚಾರ ದೇಶದ ಲಕ್ಷಾಂತರ ಬುಡಕಟ್ಟು ಕುಟುಂಬಗಳ ನೆಮ್ಮದಿಯನ್ನು ಕಸಿದುಕೊಂಡಿತ್ತು. ದುರ್ಗಮ ಅರಣ್ಯ ಪ್ರದೇಶಗಳಲ್ಲಿದ್ದ 100 ಹಳ್ಳಿಗಳು ರಸ್ತೆ, ಶಾಲೆ, ಆಸ್ಪತ್ರೆ ಹಾಗೂ ಡಿಜಿಟಲ್ ಸಂಪರ್ಕದಿಂದ ವಂಚಿತರಾಗಿ ಭಯದ ವಾತಾವರಣದಲ್ಲಿ ಬದುಕುವಂತಾಗಿತ್ತು. 1967 ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಿಂದ ಆರಂಭವಾದ ಈ ಚಳುವಳಿಯು 2004 ವಿವಿಧ ಉಗ್ರಗಾಮಿ ಸಂಘಟನೆಗಳು ಸಿಪಿಐ ಮಾವೋವಾದಿ ಹೆಸರಿನಲ್ಲಿ ಒಂದಾದ ನಂತರ ಇನ್ನಷ್ಟು ಹಿಂಸಾತ್ಮಕ ರೂಪ ಪಡೆಯಿತು. 2004 ದಶಕದಲ್ಲಿ 17,000 ಹೆಚ್ಚು ಹಿಂಸಾತ್ಮಕ ಘಟನೆಗಳು ನಡೆದಿದ್ದು 1,913 ಭದ್ರತಾ ಸಿಬ್ಬಂದಿ ಹಾಗೂ 5,019 ಅಮಾಯಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದರು. ಈ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2015 ಕೇಂದ್ರ ಸರ್ಕಾರ ರಾಷ್ಟ್ರೀಯ ನೀತಿ ಮತ್ತು ಕ್ರಿಯಾ ಯೋಜನೆಯನ್ನು ಜಾರಿಗೆ ತಂದಿತು. ಇದರಡಿ ಗೃಹ ಸಚಿವಾಲಯದ ನೇತೃತ್ವದಲ್ಲಿ ಭದ್ರತೆ, ಅಭಿವೃದ್ಧಿ ಮತ್ತು ಸಂವಹನ ಎಂಬ ವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ನಕ್ಸಲ್ ಪೀಡಿತ ಪ್ರದೇಶಗಳ ಮೂಲಸೌಕರ್ಯ ಹೆಚ್ಚಿಸಲು ವಿಶೇಷ ಮೂಲಸೌಕರ್ಯ ಯೋಜನೆ ಹಾಗೂ ವಿಶೇಷ ಕೇಂದ್ರ ನೆರವು ಯೋಜನೆಗಳ ಮೂಲಕ 1,000,000,000 ರೂಪಾಯಿ ಅನುದಾನ ನೀಡಲಾಯಿತು. ಭದ್ರತಾ ಪಡೆಗಳ ಸಾಮರ್ಥ್ಯ ಹೆಚ್ಚಳ, ಪೊಲೀಸ್ ಠಾಣೆಗಳ ಬಲವರ್ಧನೆ, ಶರಣಾದ ನಕ್ಸಲರ ಪುನರ್ವಸತಿ ಮತ್ತು ಹುತಾತ್ಮ ಯೋಧರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸಲು ಸುರಕ್ಷತಾ ಸಂಬಂಧಿತ ವೆಚ್ಚ ಯೋಜನೆಯಡಿ 3,800 ರೂಪಾಯಿಗೂ ಹೆಚ್ಚು ಹಣ ಬಿಡುಗಡೆ ಮಾಡಲಾಯಿತು. ಕಳೆದ 10 ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಭದ್ರತಾ ಜಾಲ ಬಲಪಡಿಸಲಾಯಿತು. 2014 ಮೊದಲು ಕೇವಲ 66 ರಕ್ಷಿತ ಪೊಲೀಸ್ ಠಾಣೆಗಳಿದ್ದರೆ ಇಂದು ಅವುಗಳ ಸಂಖ್ಯೆ 663 ಏರಿದೆ. ಅರಣ್ಯ ಭಾಗಗಳಲ್ಲಿ ಕಾರ್ಯಾಚರಣೆ ನಡೆಸಲು 408 ಹೊಸ ಸಿಎಪಿಎಫ್ ಭದ್ರತಾ ನೆಲೆಗಳನ್ನು ಸ್ಥಾಪಿಸಲಾಯಿತು. ಇದರ ಜೊತೆಗೆ ಡ್ರೋನ್, ಉಪಗ್ರಹ ಚಿತ್ರಣ, ಕೃತಕ ಬುದ್ಧಿಮತ್ತೆ ಮತ್ತು ಮೊಬೈಲ್ ದತ್ತಾಂಶ ವಿಶ್ಲೇಷಣೆಯಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಕ್ಸಲರ ಚಲನವಲನಗಳ ಮೇಲೆ ನಿರಂತರ ನಿಗಾ ಇಡಲಾಯಿತು. ಕೋಬ್ರಾ, ಸಿಆರ್ಪಿಎಫ್, ಜಿಲ್ಲಾ ಮೀಸಲು ಭದ್ರತಾ ಪಡೆ ಹಾಗೂ ಆಂಧ್ರಪ್ರದೇಶದ ಗ್ರೇಹೌಂಡ್ಸ್ನಂತಹ ಪಡೆಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದವು. ಆಪರೇಷನ್ ಬ್ಲಾಕ್ ಫಾರೆಸ್ಟ್, ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್ ಮತ್ತು ಆಪರೇಷನ್ ಭೀಂಬಾರ್ಗ್ನಂತಹ ಪ್ರಮುಖ ಕಾರ್ಯಾಚರಣೆಗಳ ಮೂಲಕ ದಶಕಗಳಿಂದ ನಕ್ಸಲರ ವಶದಲ್ಲಿದ್ದ ಪ್ರದೇಶಗಳನ್ನು ಮುಕ್ತಗೊಳಿಸಲಾಯಿತು. ಮತ್ತೊಂದೆಡೆ ನಕ್ಸಲರಿಗೆ ತಲುಪುತ್ತಿದ್ದ ಕಾನೂನುಬಾಹಿರ ಹಣಕಾಸು ಜಾಲವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು. ರಾಷ್ಟೀಯ ತನಿಖಾ ಸಂಸ್ಥೆ ಮತ್ತು ಜಾರಿ ನಿರ್ದೇಶನಾಲಯ ಕಾರ್ಯಾಚರಣೆ ನಡೆಸಿ 92 ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡವು. 100 ಹೆಚ್ಚು ಪ್ರಮುಖ ಪ್ರಕರಣಗಳಲ್ಲಿ ಆರೋಪಪಟ್ಟಿ ಸಲ್ಲಿಸಿ ನಕ್ಸಲ್ ಆರ್ಥಿಕ ಮೂಲಗಳನ್ನು ಧ್ವಂಸಗೊಳಿಸಲಾಯಿತು. ಹಿಂಸೆಯ ಹಾದಿ ಬಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬರಲು ಬಯಸುವವರಿಗಾಗಿ ಸರ್ಕಾರವು ಶರಣಾಗತಿ ಮತ್ತು ಪುನರ್ವಸತಿ ನೀತಿಯನ್ನು ಜಾರಿಗೆ ತಂದಿತು. ಶರಣಾಗುವ ನಕ್ಸಲರಿಗೆ 2.5 5,00,000 ರೂಪಾಯಿಯವರೆಗೆ ತಕ್ಷಣದ ಅನುದಾನ, 36 ತಿಂಗಳವರೆಗೆ ತಿಂಗಳಿಗೆ 10,000 ಸ್ಟೈಪಂಡ್, ಶಸ್ತ್ರಾಸ್ತ್ರ ಒಪ್ಪಿಸಿದ್ದಕ್ಕಾಗಿ ಹೆಚ್ಚುವರಿ ನಗದು ಬಹುಮಾನ ಹಾಗೂ ಉದ್ಯೋಗ ತರಬೇತಿಯನ್ನು ನೀಡಲಾಯಿತು. ಗ್ರಾಮೀಣ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ 1,800 ಹೆಚ್ಚು ಬ್ಯಾಂಕ್ ಶಾಖೆಗಳು, 1,300 ಎಟಿಎಂಗಳ ಜೊತೆಗೆ 6,000 ಹೆಚ್ಚು ಅಂಚೆ ಕಚೇರಿಗಳನ್ನು ತೆರೆಯಲಾಯಿತು. ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡಿ 259 ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ಮಂಜೂರು ಮಾಡಲಾಯಿತು. ಜೊತೆಗೆ ಐಟಿಐ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ ಮೂಲಕ 90,000 ಹೆಚ್ಚು ಬುಡಕಟ್ಟು ಯುವಕ ಯುವತಿಯರಿಗೆ ಉದ್ಯೋಗ ತರಬೇತಿ ನೀಡಲಾಯಿತು. ಈ 10 ನಿರಂತರ ಪ್ರಯತ್ನದ ಫಲವಾಗಿ ದೇಶದಲ್ಲಿ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ 2014 2026 ವೇಳೆಗೆ ಶೂನ್ಯಕ್ಕೆ ಕುಸಿಯಿತು. ಹಿಂಸಾಚಾರವನ್ನು ಹತೋಟಿಗೆ ತಂದು ಅಭಿವೃದ್ಧಿಯನ್ನು ತಲುಪಿಸುವ ಮೂಲಕ ಭಾರತ ನಕ್ಸಲ್ ಮುಕ್ತ ರಾಷ್ಟವಾಗಿ ಹೊರಹೊಮ್ಮಿದೆ. ಇದು ದೇಶದ ಭದ್ರತಾ ಇತಿಹಾಸದ ಹೊಸ ಅಧ್ಯಾಯವಾಗಿದ್ದು ಹಿಂದುಳಿದ ಬುಡಕಟ್ಟು ಜನರಿಗೆ ಶಾಂತಿ, ಗೌರವ ಮತ್ತು ಉಜ್ವಲ ಭವಿಷ್ಯದ ಬಾಗಿಲನ್ನು ತೆರೆದಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಸಂಗೀತ ನಿರ್ದೇಶಕರು,
5: ಹಿನ್ನೆಲೆ ಗಾಯಕರು,
4: ಚಿತ್ರ ಸಾಹಿತಿಗಳು,
5: ವಾದ್ಯ ಸಂಗೀತಗಾರರು,
4: ಹೀಗೆ 10 ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
5: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
4: ನಮ್ಮ ವಾಣಿ ಆಕಾಶವಾಣಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ರೀ, ಮನೆ ಖರ್ಚಿಗೆ ಹಣ ಕೊಡಿ.
5: ಇದು ರೇಷನ್ಗೆ 15,000, ತರಕಾರಿಗೆ 2,000,
4: ಮತ್ತೆ ವಿದ್ಯುತ್ ಬಿಲ್ಲಿಗೆ
5: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
4: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
5: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ಬಗೆಹರಿಸಲು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮನವಿ ಆಲಿಸಿದ ಅವರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ನಿರುದ್ಯೋಗ ನಿರ್ಮೂಲನೆಗೆ ಕ್ರಮ ತೆಗೆದುಕೊಂಡಿದೆ, ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಿಲ್ಲ ಎಂದು ಈ ಭಾಗದ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಎಸ್ಎನ್ ಸುಬ್ಬಾರೆಡ್ಡಿ, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೊತ್ತೂರು ಶಾಸಕ ಜಿ ಮಂಜುನಾಥ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 2 ಜಿಲ್ಲೆಗಳ 7 ಕಾಂಗ್ರೆಸ್ ಶಾಸಕರಲ್ಲಿ ಸಚಿವರಾಗಲು ಒಬ್ಬರೂ ಸಮರ್ಥರಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ನಿರಾಸೆಗೊಂಡಿರುವ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಹಾಗೂ ಹಿರಿಯ ನಾಯಕ ಮಂಕಾಳು ವೈದ್ಯ ಅವರೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದಲ್ಲಿ ಯಾರಿಗೂ ಅಸಮಾಧಾನವಿಲ್ಲ ಎಂದ ಅವರು, ಯಾರೂ ರಾಜೀನಾಮೆ ನೀಡಿಲ್ಲ ಎಂದು ಹೇಳಿದ್ದಾರೆ. ಹೊಸಬರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಬಾರಿ ಕೆಲವು ಹಿರಿಯರಿಗೆ ಅವಕಾಶ ಕೈತಪ್ಪಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವಿಧಾನಸಭಾಧ್ಯಕ್ಷ, ಉಪಸಭಾಪತಿ, ಸಭಾಪತಿ ಮತ್ತು ವಿಧಾನ ಪರಿಷತ್ ಉಪಾಧ್ಯಕ್ಷ ಹುದ್ದೆಗಳಿಗೆ ಹೆಸರುಗಳನ್ನು ಘೋಷಿಸುವ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಅಸ್ತಿತ್ವದಲ್ಲಿರುವ ಪದಾಧಿಕಾರಿಗಳ ರಾಜೀನಾಮೆ ನೀಡುವ ಮೊದಲು ಹುದ್ದೆಗಳು ಔಪಚಾರಿಕವಾಗಿ ಖಾಲಿಯಾಗುವ ಮೊದಲು ಸಾಂವಿಧಾನಿಕ ಹುದ್ದೆಗಳನ್ನು ಹೆಸರುಗಳನ್ನು ಘೋಷಿಸುವ ಮೂಲಕ ಕಾಂಗ್ರೆಸ್ ಸಂವಿಧಾನವನ್ನು ಉಲ್ಲಂಘಿಸಿದೆ ಎಂದು ಆರೋಪಿಸಿದ್ದಾರೆ. ಸಾಂವಿಧಾನಿಕ ಹುದ್ದೆಗಳಿಗೆ ಹೆಸರುಗಳನ್ನು ಸದನದೊಳಗೆ ಮಾತ್ರ ನಿರ್ಧರಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಕಬ್ಬು, ಭತ್ತ, ಮೆಕ್ಕೆಜೋಳ ಇನ್ನಿತರ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಿರುವುದು ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಿಗೆ ಪತ್ರ ಬರೆದಿರುವ ಅವರು, ವಿರೋಧ ಪಕ್ಷಗಳ ಎಥೆನಾಲ್ ಬಳಕೆಗೆ ಹಾನಿಕಾರಕ ಮತ್ತು ವಾಹನಗಳ ಮೈಲೇಜ್ ಕಡಿಮೆಯಾಗಲಿದೆ ಎಂದು ತಪ್ಪಾಗಿ ಬಿಂಬಿಸುತ್ತಿವೆ. ವಿದೇಶದಲ್ಲಿ ಪೆಟ್ರೋಲಿಯಂ ಉತ್ಪಾದಿಸುವ ಕಂಪನಿಗಳ ಲಾಬಿ ಒತ್ತಡಕ್ಕೆ ಮಣಿದು ಈ ರೀತಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಎಥೆನಾಲ್ ಬಳಸುವುದರಿಂದ ರೈತರಿಗೆ ಹೆಚ್ಚು ಆದಾಯ ಬರಲಿದೆ, ದೇಶದ ತಲಾವರಮಾನ ಹೆಚ್ಚಳವಾಗಿ ದೇಶ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿಯಬಾರದು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಾಗಿ ಬರ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ತುಮಕೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ನಡೆಸಿದರು. ತಾಲೂಕಿನ ಉರುಡಿಗೆರೆ ಹೋಬಳಿ ವ್ಯಾಪ್ತಿಯ ದುರ್ಗದಹಳ್ಳಿಗೆ ಭೇಟಿ ನೀಡಿ ಮಳೆ ಇಲ್ಲದ ಅಂತರ್ಜಲ ಕುಸಿತದಿಂದ ಕೊಳವೆ ಬಾವಿಯಲ್ಲಿ ನೀರಿಲ್ಲದಾಗಿ ಅಡಿಕೆ ಸಸಿಗಳು ಒಣಗುತ್ತಿರುವುದನ್ನು ಪರಿಶೀಲಿಸಿದರು. ದುರ್ಗದಹಳ್ಳಿಯ ವಿವಿಧ ರೈತರ ತಾಕುಗಳಿಗೆ ಭೇಟಿ ನೀಡಿದ ವಿಜಯೇಂದ್ರ ನೇತೃತ್ವದ ನಿಯೋಗ ಮಳೆ ಇಲ್ಲದೆ ರಾಗಿ ಸೇರಿದಂತೆ ವಿವಿಧ ಬೆಳೆಗಳು ಬಿತ್ತನೆಯಾಗದೇ ಇರುವುದನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದ್ದು ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನು ಜಮೀನಿಗೆ ಕಳುಹಿಸಬೇಕು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯನ್ನು ಸರ್ಕಾರ ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಮಳೆಯ ಪ್ರಮಾಣ 64.5 ಮಿಲಿಮೀಟರ್ನಿಂದ 204.4 ಮಿಲಿಮೀಟರ್ವರೆಗೆ ಇರಲಿದೆ ಎಂದು ಎಚ್ಚರಿಕೆ ನೀಡಿದೆ. ಹಾಸನ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತ್ಯೋತ್ಸವ ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಚಾಮುಂಡೇಶ್ವರಿ ದೇವಾಲಯವನ್ನು ಭತ್ತದ ತೆನೆ, ತೆಂಗಿನಗರಿ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಂಪತಿ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರು. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ವತಿಯಿಂದ ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಚೆಕ್ ಹಸ್ತಾಂತರಿಸಲಾಗಿದೆ. 2025-26 ಸಾಲಿನ ಮಧ್ಯಂತರ ಡಿವಿಡೆಂಡ್ ಅನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ವಿಧಾನಸೌಧದಲ್ಲಿಂದು ಹಸ್ತಾಂತರಿಸಿದರು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಮೈಸೂರು ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮನೋಹರ್, ವ್ಯವಸ್ಥಾಪಕ ನಿರ್ದೇಶಕಿ ಅನಿತಾ ಸಿ ಉಪಸ್ಥಿತರಿದ್ದರು. ಭಾರತೀಯ ತರಬೇತಿ ವಾಯುಪಡೆ ಮುಖ್ಯಸ್ಥ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ನಿಯೋಗ ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚಿಸಿತು. ಬೆಂಗಳೂರು ನಗರದ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಂಡರೆ ಶೇಕಡ 61.01% ವಿದ್ಯುತ್ ಉಳಿತಾಯ ಮಾಡಬಹುದು ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ

ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇದೇ 6 ಮತ್ತು 7ರಂದು ಗದಗ ಜಿಲ್ಲೆಗೆ ದೂರು ವಿಚಾರಣೆ ಮತ್ತು ಪ್ರಕರಣಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಪ್ರವಾಸ ಕೈಗೊಳ್ಳಲಿದ್ದಾರೆಂದು ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಭಾರತವನ್ನು ಆರ್ಥಿಕ ಸ್ವಾವಲಂಬಿ, ಆಹಾರ ಭದ್ರತೆ ಹಾಗೂ ಹಸಿವು ಮುಕ್ತ ರಾಷ್ಟವನ್ನಾಗಿಸಲು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಹಾಯವಾಗಿದೆ ಎಂದು ರಾಮನಗರ ಜಿಲ್ಲಾ ಜಂಟಿ ನಿರ್ದೇಶಕರಾದ ಅಂಬಿಕಾ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 11,42,732 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹೇಳಿದ್ದಾರೆ. ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ ಪದ್ಮ ಪ್ರಶಸ್ತಿ ಪುರಸ್ಕೃತ ಮಾಜಿ ರಾಜ್ಯಪಾಲ ಡಿವೈ ಪಾಟೀಲ್ ಇಂದು ನಿಧನ ಹೊಂದಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮಹಾರಾಷ್ಟದ ಕೊಲ್ಲಾಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಡಿವೈ ಪಾಟೀಲ್ ಅವರು 1967-78ರವರೆಗೆ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಬಿಹಾರ, ತ್ರಿಪುರ, ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಅಧಿಕಾರಿಗಳ ನೇಮಕಾತಿ ಗೊಂದಲ, ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೆ ಪ್ರಾತಿನಿಧ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಮರ್ಥನೆ. ವಿಧಾನಸಭಾಧ್ಯಕ್ಷ, ಸಭಾಪತಿ ಹೆಸರು ಘೋಷಿಸುವ ಮೂಲಕ ರಾಜ್ಯ ಸರ್ಕಾರದಿಂದ ಸಂವಿಧಾನ ಉಲ್ಲಂಘನೆ, ಬಿಜೆಪಿ ಆರೋಪ. ಎಥೆನಾಲ್ ಉತ್ಪಾದನೆ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಕುರುಬೂರು ಶಾಂತಕುಮಾರ್ ಪತ್ರ. ಹಾಗೂ ಕರಾವಳಿ, ಕೊಡಗು, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಡಾಕ್ಟರ್ ಕೆಪಿ ರಘುಪ್ರಸಾದ್ ಇವರೊಂದಿಗೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ.

0: ವಿಶ್ವವಿದ್ಯಾಲಯದ ವಿಸ್ತರಣ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಘುಪ್ರಸಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
1: ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಈ ರೈತ ಉತ್ಪಾದಕರ ಸಂಘಗಳು ಈ ದಿನ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇದರ ಪರಿಕಲ್ಪನೆ ಬಹಳ ಸ್ಪಷ್ಟ. ನೋಡಿ, ನಮ್ಮ ದೇಶದಲ್ಲಿ ಸುಮಾರು 85% ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರೇ ಇದ್ದಾರೆ. ಹಾಗಾಗಿ ಇವರ ಏನು ನಾವು ಹೊಲಗಳು ಅಥವಾ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಹೇಳ್ತೀವಿ, ಅವು ಆರ್ಥಿಕವಾಗಿ ಅಷ್ಟೊಂದು ನಮಗೆ ಲಾಭ ತಂದು ಕೊಡುವ ಒಂದು ಸಾಮರ್ಥ್ಯವನ್ನು ಹೊಂದಿಲ್ಲ. ಹಾಗಾಗಿ ರೈತರು ತಮ್ಮ ರೈತ ಉತ್ಪಾದಕ ಸಂಘಗಳನ್ನು ಕಟ್ಟಿಕೊಳ್ಳುವ ಮೂಲಕ ಅಂತ ಹೇಳಿದ್ರೆ, ಸುಮಾರು ಇಲ್ಲಿ 400 ರೈತರಿಂದ ಹಿಡಿದು 1,000 ಜನ ರೈತರ ತನಕ ತಮ್ಮ ಸಂಘಗಳನ್ನು ಕಟ್ಟಿಕೊಳ್ತಾರೆ. ಕೆಲವು ಸಂಘಗಳು ಬೆಳೆ ಆಧಾರಿತ ಸಂಘಗಳು ಸಹ ಇದೆ. ಈಗ ಉದಾಹರಣೆಗೆ ನಾವು ದ್ರಾಕ್ಷಿ ಬೆಳೆಗಾರರ ರೈತ ಉತ್ಪಾದಕ ಸಂಘ, ಮಾವು ಬೆಳೆಗಾರರ ಉತ್ಪಾದಕ ಸಂಘ, ಅದೇ ರೀತಿ ಇತ್ತೀಚೆಗೆ ಸಿರಿಧಾನ್ಯಗಳ ಬೆಳೆಗಳ ಉತ್ಪಾದಕ ಸಂಘ, ಹಣ್ಣು ತರಕಾರಿಗಳ ಬೆಳೆಗಳ ಉತ್ಪಾದಕ ಸಂಘ, ಹೀಗೆ ಹೋಗ್ತಾ ನಾವು ಪಟ್ಟಿ ಮಾಡ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ. ಈ ಎಲ್ಲ ರೈತ ಉತ್ಪಾದಕ ಸಂಘಗಳ ಮೂಲಕ ಕೃಷಿಕರು ಒಗ್ಗೂಡಿ ತಮ್ಮ ಬಾರ್ಗೇನಿಂಗ್ ಪವರ್ ಅಂತ ಹೇಳಿದ್ರೆ ತಾವೇ ಬೆಲೆ ನಿಗದಿಪಡಿಸುವ ಒಂದು ಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಈಗ ನೋಡಿ, ಒಂದು ರೈತ ಉತ್ಪಾದಕ ಸಂಘವನ್ನು ಅವರು ಕಟ್ಟಿಕೊಂಡಿದ್ದೆ, ಅದರಲ್ಲಿ ಅವರು ಸಂಘಟಿತರಾಗಿ ತಮ್ಮ ಪರಿಕರಗಳನ್ನು ಪಡೆದುಕೊಳ್ಬೋದು, ಮಾರುಕಟ್ಟೆಯಿಂದ ಪಡೆದುಕೊಳ್ಬೋದು. ಹಾಗೆ ಏನಾಗುತ್ತೆ, ಅವರಿಗೆ ಕಡಿಮೆ ದರದಲ್ಲಿ ಪರಿಕರಗಳು ಸಿಗುತ್ತೆ. ಒಂದು ಆನಂತರ ಅವರೆಲ್ಲರೂ ಒಟ್ಟಾಗಿ ಯೋಚನೆ ಮಾಡಿ ಒಂದು ಬೆಳೆ ಅಥವಾ 2-3 ಬೆಳೆಗಳನ್ನೇ ಅವರು ಬೆಳೆದಿದ್ದೆ ಆದಲ್ಲಿ ಹೆಚ್ಚು ಉತ್ಪನ್ನ ಬರುತ್ತೆ. ಆ ಉತ್ಪನ್ನವನ್ನು ಎಲ್ಲರೂ ಸಂಘಟಿತರಾಗಿ ಮಾರುಕಟ್ಟೆ ಮಾಡಿದ್ದೆ ಆದಲ್ಲಿ ದೂರದ ಮಾರುಕಟ್ಟೆಗಳನ್ನು ಮುಟ್ಟಲಿಕ್ಕೆ ಸಾಧ್ಯ, ಹೆಚ್ಚು ಬೆಲೆಗೆ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿದಾಗ ಒಬ್ಬ ರೈತ ತಾನೇ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುವ ಆಗುವ ಎಲ್ಲ ಕಷ್ಟಗಳಿಂದ ಹೊರಬಂದು ಅವುಗಳನ್ನು ಗುಂಪಾಗಿ ಮಾರುಕಟ್ಟೆ ಮಾಡಿದಾಗ ಅವನಿಗೆ ಒಂದು ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಅವನಿಗೆ ಶಕ್ತ� ಬರುತ್ತೆ.
0: ಕೆಲಸ ಕೂಡ ಕಡಿಮೆ ಆಗುತ್ತೆ, ಒತ್ತಡ ಕೂಡ ಕಡಿಮೆ ಆಗುತ್ತೆ, ಅವನ ಉತ್ಪನ್ನಗಳಿಗೆ
1: ಒಳ್ಳೆ ಮಾರುಕಟ್ಟೆ ಬರುತ್ತೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳು ಭವಿಷ್ಯದ ದೃಷ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿ, ಅದರಲ್ಲೂ ಕಡಿಮೆ ಲ್ಯಾಂಡ್ ಹೋಲ್ಡಿಂಗ್ ಅಂದರೆ ಭೂ ಹಿಡುವಳಿ ಹೊಂದಿರತಕ್ಕಂಥ ನಮ್ಮ ದೇಶದಲ್ಲಿ ಈ ರೈತ ಉತ್ಪಾದಕರ ಸಂಘಗಳು ಮಾತ್ರ ನಮ್ಮ ಕೃಷಿಕರಿಗೆ ಒಂದು ಆಶಾದೀಪ ಆಗಿದೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ.
0: ಅಂದರೆ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೇ, ಈಗ ಒಬ್ಬ ರೈತರು ಈಗ ಮಾವು ಬೆಳೆಯವರು ಇರ್ತಾರೆ, ಒಂದು 500 ಜನ ಇರ್ತಾರೆ ಅಂತ ಇಟ್ಕೊಳ್ರಿ. ಮಾವು ಬೆಳೆ ಸಂಘವನ್ನು ಮಾಡಿಕೊಂಡು ಅವರು ಈ ಮಾರುಕಟ್ಟೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ. ಸ್ವಲ್ಪ ಮಟ್ಟಿಗೆ ಅವರು ಸದೃಢರಾದ್ರಪ್ಪ, ಮಾವು ಬೆಳೆಯಲ್ಲಿ ಅವರು ಸದೃಢರಾದ್ರು, ಅವರೇ ಕೂಡ ಇನ್ನೊಂದು ಸಂಘನು ತಮ್ದು ಇನ್ನೊಂದು ಬೆಳೆ ತಗೊಂಡು ಮಾಡ್ಕೋಬಹುದು. ಯಾಕಂದ್ರೆ ಈಗಾಗಲೇ ಅವರು ಮಾರುಕಟ್ಟೆ ಎಲ್ಲೆಲ್ಲಿ ಮಾರ್ಕೋಬೇಕು ಅನ್ನೋದು ಇಟ್ಕೊಂಡಿರ್ತಾರೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅವರು ಇದನ್ನು ಕೂಡ ಅಲ್ಲೇ ತರೋದು, ಈ ವಸ್ತುನ ತಪ್ಪು, ಈ ಉದಾಹರಣೆಗೆ ದ್ರಾಕ್ಷಿನೋ ಅಥವಾ ಪೇರ್ಲೆ ಹಣ್ಣು ಅಥವಾ ಇನ್ನೇನೋ ಹಣ್ಣನ್ನ ತಂದು ನೀವು ಅದನ್ನ ಸೇರಿಸ್ಕೋಬಹುದು. ಅದಕ್ಕಾಗಿ ನೀವು ಬೇರೆ ಸಂಘನೇ ಮಾಡ್ಕೋಬಹುದು.
1: ಹೌದು, ಖಂಡಿತ. ಇನ್ನೊಂದು, ಒಂದು ರೈತ ಉತ್ಪಾದಕ ಸಂಘವನ್ನು ನೀವು ಕಟ್ಟಿ ಬೆಳೆಸಿದ್ದೆ ಆದಲ್ಲಿ ತಾವು ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ರೈತ ಉತ್ಪಾದಕ ಸಂಘಗಳು ತಾನೇ ತಾನಾಗಿ ಹುಟ್ಟತಕ್ಕಂತ ಅವಕಾಶಗಳಿದೆ. ನೋಡಿ, ಇಲ್ಲಿ ಇನ್ನೊಂದು ವಿಷಯ, ಇಲ್ಲಿ ಪ್ರಾಥಮಿಕ ಉತ್ಪಾದಕರು ಒಂದು ಕಡೆ, ಆ ಪ್ರಾಥಮಿಕ ಉತ್ಪಾದನೆಯನ್ನು ಅವರು ತಮ್ಮ ಸಂಸ್ಥೆಯ ಮೂಲಕ ತಾವೇ ಸಂಸ್ಕರಿಸಿ, ತಾವೇ ಮೌಲ್ಯವರ್ಧಿಸಿ, ತಾವೇ ಬ್ರ್ಯಾಂಡಿಂಗ್ ಮಾಡಿ ತಮ್ಮದೇ ಒಂದು ಹೆಸರಿನಲ್ಲಿ ಮಾರಾಟ ಮಾಡಿದಾಗ ಅದಕ್ಕೆ ಮೌಲ್ಯ ಹೆಚ್ಚಾಗಿದೆ. ನೋಡಿ, ಉದಾಹರಣೆಗೆ ಒಂದು ರಾಗಿ, ಇದೆಲ್ಲರೂ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತಹ ವಿಷಯ. ನೀವು ರಾಗಿಯನ್ನು 1 ಕೆಜಿ ನೇರವಾಗಿ ಮಾರಾಟ ಮಾಡಿದಾಗ ನಿಮಗೆ ಬರುವ ಲಾಭ ಎಷ್ಟು, ಅದನ್ನು ನೀವು ಪೌಡರ್ ಮಾಡಿ ಮಾರಾಟ ಮಾಡಿದರೆ ನಿಮಗೆ ಬರುವ ಲಾಭ ಎಷ್ಟು, ಇನ್ನೂ ಅದಕ್ಕೆ ಕೆಲವು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಎಲ್ಲ ಮಿಶ್ರಣ ಮಾಡಿ, ಈಗ ನಾವೇನು ನ್ಯೂಟ್ರಿ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಈಗ ಮಾಲ್ಟ್ ಅಂತ ಹೇಳ್ತೀವಿ, ಕೆಲವೆಲ್ಲ ಮಕ್ಕಳಿಗೆ ಪೌಷ್ಟಿಕದಾಯಕವಾದಂಥ ಆಹಾರಗಳನ್ನು ಉತ್ಪಾದನೆ ಮಾಡಿದ್ದೆ ಆದಲ್ಲಿ, ಅವರ ರೈತ ಉತ್ಪಾದಕ ಸಂಘದ ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡಿದ್ದೆ ಆದಲ್ಲಿ ಅವರಿಗೆ ಆ ಮಾರ್ಜಿನ್ ಆಫ್ ಪ್ರಾಫಿಟ್ ಏನು, ಅಲ್ಲಿ ಬರ್ತಕ್ಕಂಥ ಲಾಭ ಹೆಚ್ಚಾಗುತ್ತೆ ಖಂಡಿತ. ಇದರಿಂದ ಅವರಿಗೆ ಸಂಸ್ಥೆಗೂ ಅನುಕೂಲ ಆಗುತ್ತೆ, ಆ ಬೆಳೆದಂತ ರೈತವನಿಗೂ ಅನುಕೂಲ ಆಗುತ್ತೆ. ಅದೇ ಒಬ್ಬ ರೈತ ಮಾಡೋದು ಕಷ್ಟ, ಯಾಕಂದ್ರೆ ಅವನು ದೊಡ್ಡ ದೊಡ್ಡ ಮಿಷಿನ್ ತರಬೇಕಾಗುತ್ತೆ, ಲೇಬಲಿಂಗ್ ಮಾಡಬೇಕಾಗುತ್ತೆ, ಬ್ರ್ಯಾಂಡಿಂಗ್ ಮಾಡಬೇಕಾಗುತ್ತೆ, ಮಾರುಕಟ್ಟೆ ಹುಡುಕೋದು ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಒಂದು ಸಂಘ ಇರೋದ್ರಿಂದ, ನೀವು ಒಗ್ಗಟ್ಟಾಗಿ ಒಂದು ಸಂಘಟನೆ ಇರೋದ್ರಿಂದ ನಿಮಗೆ ದೂರದ ಮಾರುಕಟ್ಟೆ

0: ಬಟ್ಟೆ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಎಲ್ಲರ ಹತ್ತಿರ ಮೊಬೈಲ್ಸ್ ಇದೆ. ಇವತ್ತು ನೀವು ಬೇರೆ ದೇಶದ ಮಾರುಕಟ್ಟೆ ಹುಡುಕೋದು, ಬೇರೆ ರಾಜ್ಯದ ಮಾರುಕಟ್ಟೆ ಹುಡುಕೋದು ಇವತ್ತಿನ ದಿನದಲ್ಲಿ ಕಷ್ಟದ ವಿಷಯನಲ್ಲ. ನೀವು ಸ್ಮಾಲ್ ಸ್ಮಾಲ್ ವಿಡಿಯೋಸ್, ಅಂದರೆ ಸಣ್ಣ ಸಣ್ಣ ವಿಡಿಯೋ ಚಿತ್ರದ ತುಣುಕುಗಳನ್ನು ಮಾಡಿ, ನಿಮ್ಮ ಬೆಳೆ ಎಲ್ಲಿ ಬೆಳೆದ್ರಿ, ಆ ಬೆಳೆದಂಥ ಪರಿಸರ ಹೆಂಗಿತ್ತು, ಯಾವ ರೀತಿ ಇತ್ತು, ನೀವು ಯಾವ ರೀತಿ ಗೊಬ್ಬರ ಬಳಕೆ ಮಾಡಿದ್ದೀರಿ, ಅಂದರೆ ಈ ಒಂದು ಬೆಳೆ ಎಷ್ಟು ನೈಜತೆಯಿಂದ ಕೂಡಿದೆ, ಸದೃಢವಾಗಿ ಬೆಳೆದಿದೆ ಅನ್ನೋದು ಸಹ ಗ್ರಾಹಕರಿಗೆ ಮನವರಿಕೆ ಆಗಬೇಕು. ಇವತ್ತಿನ ದಿನ ಹೆಂಗಿದೆ, ಗ್ರಾಹಕರು ಬೇರೆ ದೇಶದ ಗ್ರಾಹಕರಾಗಿರ್ಬೋದು, ಬೇರೆ ಬೇರೆ ದೂರದ ಗ್ರಾಹಕರಾಗಿರ್ಬೋದು, ಆ ಉತ್ಪನ್ನ ಎಲ್ಲಿ ಬೆಳೆದರು, ಅದರ ಬೆಳೆಯುವಲ್ಲಿ ಬಳಸಿದಂಥ ರಾಸಾಯನಿಕಗಳೇನು, ಅಲ್ಲಿ ಬೆಳೆಯುವ ಪರಿಸರ ಯಾವ ರೀತಿ ಇತ್ತು ಅನ್ನೋದನ್ನು ಸಹ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹಾಗಾಗಿ ರೈತ ಉತ್ಪಾದಕರ ಸಂಘಗಳನ್ನು ಮಾಡಿಕೊಂಡಿರತಕ್ಕಂಥ ನಮ್ಮ ರೈತ ಬಾಂಧವರು ಎಲ್ಲ ಒಂದು ಕಡೆ ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಅದನ್ನು ಪರಿಣಾಮಕಾರಿಯಾಗಿ ನಾವು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನಮ್ಮ ಬೆಳೆ ಸ್ಥಿತಿಗತಿಗಳನ್ನು ನಮ್ಮ ಏನು ಕೊಂಡುಕೊಳ್ಳುವ ಕನ್ಸ್ಯೂಮರ್ಸ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಆನಂತರ ಗುಣಮಟ್ಟದ ಉತ್ಪಾದನೆಗೆ ನೀವು ಹೆಚ್ಚಿನ ಒತ್ತು ಕೊಡಬೇಕು. ಈಗ ನಾವು ರಫ್ತು ಮಾಡಬೇಕು ಅನ್ನೋದಾದರೆ ಅಲ್ಲಿ ಕೆಲವು ಮಾನದಂಡಗಳಿದೆ. ರಾಸಾಯನಿಕಗಳ ಬಳಕೆ ಅಲ್ಲಿ ಬಹಳಷ್ಟು ಕಡಿಮೆ ಇರಬೇಕು. ಅದು ಒಂದೊಂದು ದೇಶಕ್ಕೂ ಕೆಲವು ಮಾನದಂಡಗಳಿದೆ, ಅದನ್ನು ನೀವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಬೇಕು ಅಂತೇಳಿ ಉತ್ಪಾದಕರ ಸಂಘದ ವತಿಯಿಂದ ತಿಳ್ಕೊಳ್ಳೋದು ಬಹಳ ಈಸಿ. ಆನಂತರ ಅವುಗಳನ್ನು ನಾವು ಮುಟ್ಟುವಂತಹ ಒಂದು ಕೆಲಸವನ್ನು ಸಹ ನಮ್ಮ ಉತ್ಪಾದಕ ಸಂಘಗಳಿಂದ ಮಾಡಬೇಕಾಗುತ್ತೆ.
1: ಇನ್ನೊಂದು ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗ ಯಾವುದೇ ಒಂದು ವಸ್ತು ಇದೆಯಪ್ಪ, ಹೌದು, ಒಂದು ವಿದೇಶಕ್ಕೆ ನಾವು ಅದನ್ನು ಕಳಿಸ್ಕೊಡ್ಬೇಕು, ಅಲ್ಲಿ ಮಾರಬೇಕು. ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ, ಆದರೆ ಅಲ್ಲಿ ಅಪೂರ್ಣ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಆದರೂ ತಾವು ಒಂದು ಸಂಸ್ಥೆ, ರೈತ ಉತ್ಪಾದಕ ಸಂಸ್ಥೆ ಅಂತಿದ್ದಾಗ, ಈಗ ಅವರು ಹೊಸದಾಗಿ ಯಾವುದೋ ಒಂದು ವಸ್ತುನ ರಫ್ತು ಮಾಡಬೇಕು, ಮಾರುಕಟ್ಟೆಗೆ ಒಯ್ದು ಕೊಡ್ಬೇಕಪ್ಪ ಬಾಳೆಹಣ್ಣು ಅಂತ ಇಟ್ಕೊಳ್ಳಿ, ಅವರಿಗೆ ಏನು ಮಾನದಂಡ ಇರುತ್ತೆ, ಇದ್ರ ಬಗ್ಗೆ ಇದು ಏನು ಕ್ವಾಲಿಟಿ, ಗುಣಮಟ್ಟ ಮತ್ತು ಗಾತ್ರ ಅದ್ರ ಬಗ್ಗೆ ಇವೆಲ್ಲ ಮಾಡ್ಕೋತಾರೆ. ಮತ್ತೀಗ ಅದನ್ನು ಎಲ್ಲಿ ಯಾರ ಮೂಲಕ ಅದು ಒಡಂಬಡಿಕೆ ಆಗಬೇಕು ಆ ಬಗ್ಗೆ ಸ್ವಲ್ಪ.
0: ಈಗ ನಿಮಗೆ ಗೊತ್ತಿದೆ, ಕಪ್ಪೆಕಂತ ನಮ್ಮದಲ್ಲಿ ಸಂಸ್ಥೆ ಇದೆ, ನಮ್ಮ
1: ಕರ್ನಾಟಕ
0: ಸರ್ಕಾರದ್ದು.
1: ಹೌದು,
0: ಇದು ರಫ್ತನ್ನು ಉತ್ತೇಜನ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸಂಸ್ಥೆ ಇದೆ.
1: ಹೌದು,
0: ಈಗ ರೈತ ಉತ್ಪಾದಕರ ಸಂಘಗಳು ಈ ಸಂಸ್ಥೆಯನ್ನು ಮೊದಲು ಸಂಪರ್ಕ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಸಂಸ್ಥೆ ಮೂಲಕ ನೀವು ರಫ್ತು ಮಾಡಿದ್ದೆ ಆದಲ್ಲಿ ನಿಮಗೆ ಸರ್ಕಾರದಿಂದ ಕೆಲವು ನೆರವು ಸಿಗುತ್ತೆ, ಜೊತೆಗೆ ಮುಂದಿನ ರಫ್ತು ಮಾರುಕಟ್ಟೆ ಹುಡುಕಿಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಅದರಲ್ಲಿ ಎಲ್ಲಾ ಮಾನದಂಡ, ಯಾಕಂತೇಳಿ ನಾನು ಹೇಳಿದೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮಾನದಂಡ.
1: ತುಂಬಾ ಸಂತೋಷ ಕೆ ಪಿ ರಘುಪ್ರಸಾದ್ ಅವರೇ, ಯಾಕಂದ್ರೆ ಉತ್ಸಾಹಿ ರೈತರು ತಾವೇ ಮುಂದೆ ಹೋಗಿ ಎಲ್ಲೋ ತಗೊಂಡೋಗಿ ಮಾರುಕಟ್ಟೆ ಮಾಧ್ಯಮದ ಏನು ಸಾಮಾಜಿಕ ಮಾಧ್ಯಮದ ಮೂಲಕ ತಿಳ್ಕೊಂಡು ಅಲ್ಲೆಲ್ಲ ಮಾರಕ್ಕೆ ಹೋಗ್ಬಿಡ್ತಾರೆ. ಹೆಚ್ಚು ಕಡಿಮೆ ಆದರೆ ಇವ್ರ ರಕ್ಷಣೆಗೆ ಯಾರೂ ಇರಲ್ಲ. ಹಾಗಾಗಿ ಸರ್ಕಾರನೇ ಇಂಥ ಒಂದು ಸಂಸ್ಥೆ ಕ್ಯಾಪೆಕ್ ಅನ್ನೋದನ್ನ ಸ್ಥಾಪನೆ ಮಾಡಿದೆ, ಅದು ನಿಮ್ಗಾಗೆ ಇರೋದು. ನೀವು ಅಲ್ಲಿ ಹೋದ್ರೆ ಅವರು ಹೀಗೀಗ ಮಾಡ್ರಿ, ಈ ತರದ ಏನು ಶುಲ್ಕವನ್ನು ಕೊಟ್ಟು ನೀವು ನೋಂದಣಿ ಮಾಡ್ಕೊಳ್ಳಿ, ಮತ್ತೆ ಒಂದೊಂದು ಹಂತ ಹಂತವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ.
0: ಈಗ ಇನ್ನೊಂದು ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ, ಈ ರೈತ ಉತ್ಪಾದಕರ ಸಂಘಗಳು ಈ ದಿನ ಆ ಸಂಘಗಳನ್ನು ಮಾಡಿರೋ ಉದ್ದೇಶವೇ ತಾವು ಆದಷ್ಟು ಈ ಮಧ್ಯವರ್ತಿಗಳನ್ನು ಬಿಟ್ಟು ನೀವು ನೇರವಾಗಿ ಮಾರಾಟ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಈ ಮಧ್ಯವರ್ತಿಗಳು ಈಗ ಬೇರೆ ಎಲ್ಲ
1: ಕ್ಷೇತ್ರ
0: ತಾವೇ ಮಾಡ್ಕೊಳ್ತಾ ಇದ್ದಾರೆ. ಈಗ ನೀವು ಬೆಳೆದ ಉತ್ಪನ್ನಗಳನ್ನು ಆದಷ್ಟು ಮಧ್ಯವರ್ತಿಗಳನ್ನು ತಾವು ಸಂಪರ್ಕ ಮಾಡದೆ ನೇರವಾಗಿ ನೀವು ಗ್ರಾಹಕರನ್ನು ಮುಟ್ಟಬೇಕು. ಆ ಒಂದು ಕೆಲಸವನ್ನು ರೈತ ಉತ್ಪಾದಕರ ಸಂಘದಿಂದ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ರೈತನಿಗೆ ಮಾಡಿ ಕಷ್ಟ ಆಗುತ್ತೆ. ನೀವು ಸಂಘಟಿತರಾಗಿದ್ದೀರಿ, 200 ಜನ ರೈತರಿದ್ದೀರಿ, 1,000 ಜನ ರೈತರಿದ್ದೀರಿ, ನೀವೆಲ್ಲರೂ ಸೇರಿ ಆದಷ್ಟು ಒಂದು ಅಥವಾ ಎರಡು ಉತ್ಪನ್ನಗಳನ್ನು ಬೆಳೆದ್ರೆ ಹೆಚ್ಚು ಸೂಕ್ತ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಹೆಚ್ಚು ಬರುವಂತಹ ಒಂದು ಅಥವಾ ಎರಡು ಉತ್ಪನ್ನಗಳು ಬೆಳೆಯಬೇಕು. ಆನಂತರ ನಿಮ್ಮದೇ ಸ್ಥಳೀಯ ಹೆಸರಿನ ಒಂದು ಲೇಬಲಿಂಗ್ ಅಥವಾ ಬ್ರ್ಯಾಂಡಿಂಗ್ ಮಾಡೋದ್ರಿಂದ ನೀವು ಗ್ರಾಹಕರನ್ನು ಸೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಮಾವು ಬೆಳೆಗಾರ ಉತ್ಪಾದಕ ಸಂಘದವರು ಸಣ್ಣ ಸಣ್ಣ ಡಬ್ಬಿಗಳನ್ನು ಮಾಡಿ ಅವರದೇ ಆದಂತಹ ಒಂದು ಹೆಸರನ್ನು ಇಟ್ಕೊಂಡು ಈಗ ಹೊತ್ತು ಮಾರಾಟ ಮಾಡ್ತಾ ಇದ್ದಾರೆ. ಏನಾಗುತ್ತೆ, ನೀವು ಮಂಡಿಗೆ ಹೋಗಿ ನೀವು ಟನ್ ಗಟ್ಟಲೆ ಮಾರಾಟ ಮಾಡೋದಕ್ಕಿಂತ ನೀವು ಬರೀ ಈ ರೀತಿಯ ಬಾಕ್ಸ್ಗಳನ್ನು ಮಾರಾಟ ಮಾಡೋದ್ರಿಂದ ಕೆಲವು ಸ್ಟ್ರಾಟಜಿಕ್ ಪ್ಲೇಸಸ್ ಅಂತ ಹೇಳ್ತೀವಿ, ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಹೋಗಿ ನಿಮ್ಮ ಉತ್ಪಾದಕರ ಸಂಘಗಳ ಹೆಸರಿನಲ್ಲಿ ಒಂದು ಆಕರ್ಷಕವಾದಂಥ ಡಬ್ಬಿ. ಈಗ ನೋಡಿ, ಈ ಮಾರಾಟ ಮಾಡಲಿಕ್ಕೆ ಹೋದಾಗ ಗ್ರಾಹಕರ ದೃಷ್ಟಿ ಯಾವತ್ತು ಈ ಪ್ಯಾಕಿಂಗ್ ಬಹಳ ಚೆನ್ನಾಗಿರಬೇಕು, ಆಕರ್ಷಕವಾಗಿರಬೇಕು. ಅದರಲ್ಲಿ ಕೆಲವೇ
1: ಹಣ್ಣು ಕೂಡ ಅದಕ್ಕೆ ಪೆಟ್ಟಾಗಿರ್ಬೋದು,
0: ಕಲೆ ಬಂದಿರಬಾರ್ದು. ಆ ಹಣ್ಣಿನ ಒಳ್ಳೆ ಫೋಟೋ ಇರಬೇಕಾಗತ್ತಲ್ಲಿ, ನೋಡೋರಿಗೆ ಆಕರ್ಷಣೆ ಆಗಬೇಕು. ಆಮೇಲೆ ಎಲ್ಲಿ ಬೆಳೆದ್ರು, ಈಗ ನಾವು ಶ್ರೀನಿವಾಸಪುರದ ಮಾವಿನ ಹಣ್ಣು ಅಂದ್ರೆ ಶ್ರೀನಿವಾಸಪುರ ಮೊದಲಿಂದ ಮಾವಿನ ಹಣ್ಣು ಬೆಳೆಯುವ ಜಾಗ ಅಂದ್ರೆ ಅಲ್ಲಿಂದ ಬಂತು ಈ ಮಾವಿನ ಹಣ್ಣು ಅಂದ್ರೆ ಆ ಮಾವಿನ ಹಣ್ಣಿಗೆ ತನ್ನದೇ ಆದ

0: ವಿಶಿಷ್ಟ ಗುಣ ಇದೆ,
1: ಅದು
0: ಚೆನ್ನಾಗಿರುತ್ತೆ ಅಂತ, ಅದು ಅಲ್ಲಿ ದಾಖಲೆ ಆಗ್ಬೇಕು, ಮೆನ್ಷನ್ ಆಗ್ಬೇಕು.
1: ಅದೇ ಅದೇ ನಂಜನಗೂಡಿನ ರಸಬಾಳೆ
0: ಮೆನ್ಷನ್,
1: ಎಲ್ಲರಿಗೂ ಗೊತ್ತಿದೆ
0: ಗೊತ್ತಿದೆ. ಆಯ್ತಾ, ಈ ರೀತಿ ಮೆನ್ಷನ್ ಆದಾಗ ಏನಾಗುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರುತ್ತೆ, ಅವರು ಉತ್ಸಾಹದಿಂದ ಬಂದು ಆ ಒಂದು ವಸ್ತುವನ್ನು ಖರೀದಿ ಮಾಡ್ತಾರೆ, ಅದರಿಂದ ನಮ್ಮ ಕೃಷಿಕರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇವತ್ತಿನ ದಿನಗಳಲ್ಲಿ ಈ ಡಿಜಿಟಲ್ ಮೀಡಿಯಾಗಳು ಸಾಕಷ್ಟಿದೆ, ಅದರಲ್ಲೂ ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇವುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮದು ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಪಬ್ಲಿಸಿಟಿ, ಮೊದಲೇ ನಮ್ಮ ಉತ್ಪನ್ನ ಈ ರೀತಿ ಬೆಳೀತಾ ಇದ್ದೀವಿ, ಅದರ ಗುಣಮಟ್ಟ ಈ ರೀತಿ ಇದೆ, ಅದರ ರುಚಿ ಈ ರೀತಿ ಇದೆ ಅಂತ ಸ್ಮಾಲ್ ಸ್ಮಾಲ್ ವಿಡಿಯೋಗಳನ್ನ ನೀವು ಮಾಡಿ ಅಪ್ಲೋಡ್ ಮಾಡ್ತಾ ಹೋದಾಗ, ಸಾಮಾಜಿಕ ಮಾಧ್ಯಮಗಳಲ್ಲಿ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದಾಗ ನಿಮ್ಮ ಉತ್ಪನ್ನಗಳ ಬಗ್ಗೆ ಜನರಿಗೆ ಹೆಚ್ಚಿನ ಒಂದು ಅವೇರ್ನೆಸ್ ಬರುತ್ತೆ, ಮಾಹಿತಿ ದೊರಕುತ್ತೆ. ಆನಂತರ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀರಿ, ನಿಮ್ಮನ್ನು ಹುಡುಕೊಂಡು ಬರುತ್ತಾರೆ, ಅದರಿಂದ ನಿಮ್ಮ ಮಾರುಕಟ್ಟೆ ಜಾಲ ವಿಸ್ತಾರ ಆಗ್ತದೆ.
1: ಈಗ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೇ, ಈಗ ಸಾಮಾಜಿಕ ಮಾಧ್ಯಮ ಅಂತೇವೆ, ಸಾಮಾಜಿಕ ಮಾಧ್ಯಮದಲ್ಲಿ ಯಾವ ಮಾಧ್ಯಮಕ್ಕೆ ಹೋಗಬೇಕು ಅಲ್ಲಿ ಅವರಿಗೆ ಅಷ್ಟು ಕೂಡ ಮಾಹಿತಿ ಇರಲ್ಲ, ಎಲ್ಲೋ ಒಂದೇನು ಯೂಟ್ಯೂಬು, ಫೇಸ್ಬುಕ್ಕು ಈ ತರ ಅಂದಿರ್ತಾರೆ. ಆದ್ರೆ ಅವರಿಗೆ ಬೇಕಾಗಿದ್ದ ಮಾಹಿತಿ ಎಲ್ಲಿ ಯಾರನ್ನ ಸಂಪರ್ಕ ಮಾಡೋದು ಅದು ಕೆಲವೊಂದು ಸಾರಿ ಗೊತ್ತಾಗಲ್ಲ.
0: ಈಗ ಏನಾಗುತ್ತೆ, ಕೆಲವು ಸಾರಿ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಆ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಈ ರೀತಿಯ ಸಣ್ಣ ಸಣ್ಣ ಏನು ಅವರ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ನಮ್ಮ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಇನ್ಸ್ಟಾಗ್ರಾಮ್ ಇವತ್ತಿನ ದಿನಗಳಲ್ಲಿ ಬಹಳ ಪಾಪ್ಯುಲರ್ ಇದೆ, ಈಗ ಫೇಸ್ಬುಕ್ ಇದೆ, ಅದೇ ರೀತಿ ವಾಟ್ಸಪ್ ಗ್ರೂಪ್ಗಳ ಮೂಲಕವೂ ಸಹ ತಮ್ಮ ಉತ್ಪನ್ನಗಳನ್ನು ನೀವು ಅಡ್ವರ್ಟೈಸ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅಂದರೆ ಇಲ್ಲಿ ಅಥೆಂಟಿಸಿಟಿ ಬಹಳ ಮುಖ್ಯ, ಇದು ಯಾವ ಮೂಲದಿಂದ ಬಂತು ಅನ್ನೋದು ಬಹಳ ಮುಖ್ಯ. ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳನ್ನು, ಸರ್ಕಾರಿ ಸಂಸ್ಥೆಗಳನ್ನು ಸಹ ತಾವು ತಮ್ಮ, ಯಾಕಂತೇಳಿದ್ರೆ ಅವರ ಮಾರ್ಗದರ್ಶನದಲ್ಲೇ ಇವರು ಬೆಳೀತಾ ಇರೋದ್ರಿಂದ, ಈಗ ಕೃಷಿ ವಿಜ್ಞಾನ ಕೇಂದ್ರದವರು ನಿಮಗೆ ಯಾವ ರೀತಿ ಬೆಳೀರಿ ಅಂತ ಹೇಳ್ತಾ ಇರ್ತಾರೆ, ಸಮಸ್ಯೆ ಬಂದಾಗ ನಿಮಗೆ ಮಾಹಿತಿ ಕೊಡ್ತಾ ಇರ್ತಾರೆ, ಅವರ ಮೂಲಕ ತಮ್ಮ ಉತ್ಪನ್ನಗಳನ್ನು ಇನ್ನೂ ಹೆಚ್ಚು ಪ್ರಚಲಿತಗೊಳಿಸಲಿಕ್ಕೆ ಅವಕಾಶ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಅವರು ಹೆಚ್ಚು ಜನರಿಗೆ ತಮ್ಮ ಉತ್ಪನ್ನಗಳನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ. ನೋಡಿ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಪ್ರತಿ ತಿಂಗಳು ಕೊನೆಯ ಶನಿವಾರ ರೈತ ಸಂತೆ ಅಂತ ನಾವು ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ
1: ಯಶಸ್ವಿಯಾಗಿ
0: ಮಾಡ್ತಾ ಇದ್ದೀವಿ, ಈಗಾಗಲೇ 14-15 ರೈತ ಸಂತೆ ಆಯಿತು, ನಮ್ಮ ಕುಲಪತಿಗಳ ಪರಿಕಲ್ಪನೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ನೇರವಾಗಿ ಬೆಂಗಳೂರಿಗೆ ತಂದು ಬೆಂಗಳೂರು ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಂಗಳೂರು ಗ್ರಾಹಕರಿಗೆ ರೈತರು ಬೆಳೆದಂತಹ ತಾಜಾ ಉತ್ಪನ್ನಗಳು ಸಿಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಒಂದು ತಾಜಾ ಉತ್ಪನ್ನಗಳು ಬೆಂಗಳೂರು ನಗರದಲ್ಲೇ ಸಿಗುತ್ತೆ ಅನ್ನೋದಾದ್ರೆ, ಅದು ಒಂದು ವಿಶ್ವವಿದ್ಯಾನಿಲಯದ ಆವರಣದಲ್ಲೇ ಸಿಗುತ್ತೆ ಅನ್ನೋದಾದ್ರೆ ಅದು ನಿಜಕ್ಕೂ ಬಹಳ ಒಂದು ಉತ್ತಮವಾದಂತಹ ವಿಷಯ. ಹಾಗಾಗಿ ಹಲವು ರೈತ ಉತ್ಪಾದಕ ಸಂಘಗಳು ಭಾಗವಹಿಸ್ತಾ
1: ಇದೆ. ಅದೇ ನಿಜವಾಗೂ ಅದೊಂದು ಒಳ್ಳೆ ಕಾನ್ಸೆಪ್ಟ್.
0: ಹೌದು,
1: ವಿಶ್ವವಿದ್ಯಾಲಯಕ್ಕೆ ಮತ್ತೆ ನಿಮ್ಮ ಕುಲಪತಿ ಮತ್ತೆ ನಿಮಗೆಲ್ಲ ನಾವು ಅಭಿನಂದನೆ ಕೂಡ ಸಲ್ಲಿಸ್ತೇವೆ. ಯಾಕಂದ್ರೆ ಒಂದು ಜಾಗದಲ್ಲಿ ತಾವು ಒಂದು ಶುರು ಮಾಡಿರಿ, ಒಂದು ಗಿಡ ನೆಟ್ಟಿರಿ ಅಂದ್ರೆ,
0: ಹೌದು,
1: ಈಗ ಅದು ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ
0: ನೋಡಿ.
1: ಹಾಗಾಗಿ ಬರೋಂತ ಗ್ರಾಹಕರು ಹೆಚ್ಚೆ ಆಗ್ತಾರೋ ಹೊರತು ಕಡಿಮೆ ಇಲ್ಲ, ಅದೇ ತರ ಮಾರುವಂತವರು ಕೂಡ ಈಗ ಜಾಸ್ತಿನೇ ಆಗ್ತಾ ಇದ್ದಾರೆ.
0: ಈಗ ನೋಡಿ, ಈ ಕಳೆದ ಬಾರಿ ರೈತ ಸಂತಿನಲ್ಲಿ ಸುಮಾರು 250 ನಮ್ಮ ಕೃಷಿಕರು ಉತ್ಪಾದಕರು ಬಂದಿದ್ರು. ಮೊದಲು ನಾವು 100 ರೈತ ಉತ್ಪಾದಕರಿಂದ ನಾವು ಆರಂಭ ಮಾಡಿದಂತಹ ಸಂತೆ, ಇವತ್ತು 250 ಜನ ಬಂದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಮೊದಲು 10,000-15,000 ಜನ ಭೇಟಿ ನೀಡ್ತಾ ಇದ್ರು, ಈಗ 25,000 ಜನ ಬಂದು ಭೇಟಿ ನೀಡ್ತಾರೆ.
1: ನೋಡಿ, ಒಂದು ತಮ್ಮ ವಿಶ್ವವಿದ್ಯಾಲಯದ ಒಂದು ಪರಿಕಲ್ಪನೆ ಇವತ್ತು ನಿಮ್ಮನ್ನ ಏನು ನಕಾಶೆಯಲ್ಲಿ ಮೇಲಿಟ್ಟಿದೆ.
0: ಹಾಗಾಗಿ
1: ಅಂದ್ರೆ ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಹೆಂಗ್ ಪ್ರಾಮುಖ್ಯತೆ ಇದೆಯೋ, ನಿಮ್ಮ ಈ ಒಂದು ಮಾರುಕಟ್ಟೆ ವೇದಿಕೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ನೀವು ತಂದ್ಕೊಟ್ಟೀರಿ.
0: ಹೌದು, ಖಂಡಿತ. ಇಲ್ಲಿ ಬಹುತೇಕ ಉತ್ಪಾದಕರು ರೈತ ಉತ್ಪಾದಕ ಸಂಘಗಳು ಭಾಗವಹಿಸ್ತಾ ಇವೆ, ಅದು ವಿಶೇಷ. ಈಗ ಮಾವು ಬೆಳೆಗಾರರ ಸಂಘ ಇರ್ಬೋದು, ಅಥವಾ ಬೆಲ್ಲ ಮಾಡುವ ಒಂದು ಉತ್ಪಾದಕರ ಸಂಘ ಇರ್ಬೋದು,
1: ಸಸಿ ಉತ್ಪಾದನೆ ಮಾಡುವ ಸಂಘಗಳಿರ್ಬೋದು,
0: ಅವರೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲ
1: ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ರು, ತುಂಬಾ ತಾಜಾ ಮತ್ತೆ ಎಲ್ಲಾ ತರದಿಂದ ಹೊಸ ವಸ್ತುಗಳೇ ನಮ್ಗೆ ಸಿಗ್ತವೆ, ಅಥವಾ ಸಿಗಲಾರದ ವಸ್ತುಗಳು ನಾವು ಹುಡುಕ್ತಾ ಇರ್ತೇವಲ್ಲ, ಅಂತ ಸಸಿಗಳು ತಮ್ಮ ಹತ್ರ ಲಭ್ಯ ಇರ್ತವೆ.
0: ಹೌದು, ಈಗ ಅವರೆಲ್ಲರೂ ನಮ್ಮ ವಿಶ್ವವಿದ್ಯಾನಿಲಯದಿಂದ ತರಬೇತಿ ಪಡೆದಂತಹ ರೈತರು ಒಂದು, ಆ ನಂತರ ಅವರು ಉತ್ಪನ್ನಗಳ ಬೆಳೆಯುವ ವಿಧಾನ ಸಹ ನಮ್ಮ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳಿಗೆ ಗೊತ್ತಿದೆ. ಆ ಪದಾರ್ಥ ಯಾವ ಊರಿಂದ ಬಂದಿದೆ, ಯಾವ ರೈತ ಬೆಳೆದಿರುವಂತಹ ಉತ್ಪನ್ನ ಅನ್ನೋದು ಸಹ ನಮಗೆ ಗೊತ್ತಿದೆ. ಅದೇ ನೀವು ಮಾರುಕಟ್ಟೆಗೆ ಹೋದರೆ ಎಲ್ಲಿಂದ ಉತ್ಪನ್ನ ಬಂತು ಅಂತ ಬಹಳಷ್ಟು ಜನರಿಗೆ ಮಾಹಿತಿ ಇರಲ್ಲ. ಹಾಗಾಗಿ ಈ ರೀತಿ ನೇರವಾಗಿ ರೈತರನ್ನು ಮತ್ತು ಬೆಂಗಳೂರಿನ ಗ್ರಾಹಕರನ್ನು ಒಂದು ಮುಖಾಮುಖಿ ಮಾಡುವಂತಹ ಒಂದು ಪ್ರಯತ್ನ ಇದು. ಹಾಗಾಗಿ ಈ ರೀತಿಯ ಸಂತೆಗಳು ಹೆಚ್ಚು

0: ಹೆಚ್ಚು ಆದಾಗ ಏನಾಗುತ್ತೆ?
1: ಇನ್ನೊಂದು ಸರಿ ನಮ್ಮ ಕೇಳುಗರಿಗೆ, ಯಾವ ಜಾಗದಲ್ಲಿ ತಮ್ಮ ವಿಶ್ವವಿದ್ಯಾಲಯದ ಜಾಗದಲ್ಲಿ ಈ ಒಂದು ಶನಿವಾರ ಸಂತೆಯನ್ನ ತಾವು ವಿಶ್ವವಿದ್ಯಾಲಯದ ವತಿಯಿಂದ ತಾವು ಏರ್ಪಾಡು ಮಾಡ್ತೀರಿ, ಅದನ್ನು ಹೇಳಿ.
0: ತಮ್ಮೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಮುಖ ಆವರಣ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಏರ್ಪೋರ್ಟ್ ರೋಡ್ನಲ್ಲಿದೆ. ಜಕ್ಕೂರು ಏರೋಡ್ರಮ್ ಆಪೋಸಿಟ್ ಇದೆ. ನಮ್ಮ ಮುಖ್ಯ ದ್ವಾರದಿಂದ ಸುಮಾರು 1.5 ಕಿಲೋಮೀಟರ್ ನೀವು ಬಂದಿದ್ದೇ ಅದರಲ್ಲಿ ಅಲ್ಲಿ ಗಣಪತಿ ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕ ಒಂದು ಗುಂಡು ತೋಪಿದೆ, ಮರಗಳಿದೆ. ಆ ಗುಂಡು ತೋಪಿನಲ್ಲಿ ಈ ರೈತ ಸಂತೆಯನ್ನು ಪ್ರತಿ ತಿಂಗಳು ಕೊನೆಯ ಶನಿವಾರ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಅಲ್ಲಿ ಬರುವಂತಹವರು ನೇರವಾಗಿ ಕೃಷಿಕರು ಮತ್ತು ರೈತ ಉತ್ಪಾದಕ ಸಂಘಗಳಿಂದ ಬಂದಂತಹ ಉತ್ಪನ್ನಗಳು. ಹಾಗಾಗಿ ಇದು ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮ.
1: ಡಾಕ್ಟರ್ KP ರಘುಪ್ರಸಾದ್ ಅವರೇ, ನಾವು ಕೆಲವೊಂದು ಮುಂಚೂಣಿ ರೈತರ ಬಗ್ಗೆನೂ ಮಾಹಿತಿ ಕಲೆ ಹಾಕಿದ್ದೇವೆ. ಏನಂದ್ರೆ ಕೆಲವು ರೈತರು ಈಗಾಗಲೇ ಕೆಲವು ವರ್ಷಗಳಿಂದ ಈಗ ಮಾವಿನ ಹೂ ಬಿಡುತ್ತೆ, ಹೂ ಬಿಡುವ ಸಮಯದಲ್ಲಿ ಅವರು ಕೆಲವೊಬ್ಬ ಮುಂಚೂಣಿ ಗ್ರಾಹಕರನ್ನ ವಿದೇಶದಿಂದ ಕಂಡುಕೊಂಡಿರ್ತಾರೆ.
0: ಹೌದು,
1: ಅಂದ್ರೆ ಇಲ್ಲಿ ಹೂ ಬಿಡುವುದನ್ನೇ ಅವರಿಗೆ ತೋರಿಸ್ತಾರೆ. ಅವರು ಕೂಡ ಈಗ ಉದಾಹರಣೆಗೆ ಅಮೆರಿಕದಿಂದ ಕೆಲವೊಂದು ಗ್ರಾಹಕರು ಬಂದು ಇಲ್ಲಿ ಬಂದು ಈ ರೈತನ ಈ ಬೆಳೆ ಬಂದಂತ ಏನು ಮಾವಿನ ಮರ ಅಲ್ಲಿ ಎಷ್ಟು ಹೂ ಬಂದಿದೆ, ಯಾವ ತರ ಬಂದಿದೆ, ಅದನ್ನು ಮೊದಲೇ ನೋಡ್ಕೊಂಡು ಹೋಗ್ತಾನವ. ಏನ್ ನನಗೆ ಇದು ಬೇಕಪ್ಪ ನನಗೆ ಅಂತೇಳಿ ಆಗ್ಲೇ ಅವ ವ್ಯವಹಾರ ಮಾಡ್ಕೊಂಡು ಹೋಗಿರ್ತಾನೆ.
0: ಈಗ ಮ್ಯಾಂಗೋ ಟೂರಿಸಂ ಅಂತೇಳಿ ಅದು ಒಂದು ಹೊಸ ಪರಿಕಲ್ಪನೆ. ಅದನ್ನ ಮ್ಯಾಂಗೋ ಬೆಳೆಗಳ ಉತ್ಪಾದಕರ ಏನು
1: ಪ್ರವಾಸ
0: ಒಂದು ಸಂಘ ಸಂಸ್ಥೆಯಿಂದ ಮಾಡ್ತಾ ಇರ್ತಕ್ಕಂತಹದ್ದು. ಅಂದ್ರೆ ನೀವ್ ಹೇಳದ ರೀತಿನಲ್ಲಿ ಈ ತೋಟಗಳಿಗೆ ಮೊದಲೇ ನಮ್ಮ ಗ್ರಾಹಕರನ್ನು ಹೋಗಿ ಆ ತೋಟವನ್ನು ಪರಿಚಯಿಸುವುದು.
1: ಗ್ರಾಹಕರೇ ಬಂದು ಏ ನನಗೆ ಬೇಕಪ್ಪ ಇದು ಅಂತ ಒಡಂಬಡಿಕೆ ಮಾಡ್ಕೊಂಡು ಹೋಗ್ತಾನೆ.
0: ಹೌದು,
1: ಆಮೇಲೆ ಹಂತ ಹಂತ ಈ ಒಂದು ಕಾಯಿ ಬಿಟ್ಟ ತಕ್ಷಣ ಈ ಒಂದು ಆಪೂಸ್ ಕಾಯಿ ಬಂದಿದೆಯಪ್ಪ ಇದು ಒಂದು ಮಿಳ್ಳೆ ಹಂತ ಮತ್ತೆ ಒಂದ್ ಸ್ವಲ್ಪ ದೊಡ್ಡ ಗಾತ್ರದ್ದು ಮತ್ತೆ ಸಂಪೂರ್ಣ ಗಾತ್ರದ್ದು ಇದೆಲ್ಲ ನೋಡ್ಕೊಳ್ತಾನೆ ಇರ್ತಾನವ.
0: ಹೌದೌದು,
1: ಏನು ಒಂದು ನಿರ್ದೇಶನ ಪ್ರಕಾರ ಇವನು ಹೋಗ್ತಾ ಇರ್ತಾನೆ.
0: ಹೌದೌದು,
1: ಕಟಾವು ಮಾಡ್ಕೊಳ್ಳಕ್ಕೂ ಅವನೇ ಬರ್ತಾನೆ.
0: ಅವನು
1: ಇಲ್ಲಾದ್ರೆ ಅವನ ನಿರ್ದೇಶನ ಮಾಡಿದ ಪ್ರಕಾರ ಇದು ಕಟಾವು ಮಾಡಿ ಮ್ಯಾಂಗೋನ ತಾ ತಗೊಂಡು ಹೋಗ್ತಾನೆ.
0: ಅಂದ್ರೆ ಗ್ರಾಹಕರ ಆದ್ಯತೆಗಳು ಗಳನ್ನು ಪರಿಗಣಿಸಿ ಉತ್ಪನ್ನಗಳನ್ನು ಕೆಲವು ಸಾರಿ ಬೆಳಿಬೇಕಾಗುತ್ತೆ. ಅವರ ನಿರೀಕ್ಷೆಗಳು ಬೇರೆ ಇರುತ್ತೆ, ಅವರ ಆದ್ಯತೆಗಳು ಬೇರೆ ಇರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಕೊನೆಯದಾಗಿ ನಾವು ಮುಟ್ಟಬೇಕಾಗಿರೋದು ಗ್ರಾಹಕರು. ಹಾಗಾಗಿ ಗ್ರಾಹಕರನ್ನು ಸಹ ನಾವು ಅವರ ಏನು ಆದ್ಯತೆಗಳಾಗಿರ್ಬೋದು ಅಥವಾ ನಿರೀಕ್ಷೆಗಳನ್ನು ಪರಿಗಣಿಸಿ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದೆ ಆದರೆ ನಮ್ಮ ಮಾರುಕಟ್ಟೆ ಜಾಲವನ್ನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
1: ಇದು ಒಂದು ನಿರ್ದೇಶನ ಏನಂದ್ರೆ ಅವನು ಆರ್ಗ್ಯಾನಿಕ್ ಆಗಿ ಬೆಳೀರಿ,
0: ಹೌದು,
1: ಯಾವುದೇ ಒಂದು ಪೆಸ್ಟಿಸೈಡ್ ಬಳಸಬೇಡ್ರಿ, ಮತ್ತೆ ಇಂಥ ಗಾತ್ರದಲ್ಲೇ ಇರಬೇಕು,
0: ಹೌದು,
1: ಇಷ್ಟು ದಿನದಷ್ಟೇ ಇರಬೇಕು, ಎಲ್ಲಾ ಹಣ್ಣುಗಳು ಒಂದೇ ಗಾತ್ರದಲ್ಲಿ ಇರಬೇಕು ಕಾಯಿಗಳು, ಈ ತರ ಅವನು ಬಂದು ಹೇಳ್ಕೊಟ್ಟಾಗ ಅವನು ಅದೇ ತರ ಮಾಡಿ ಕಳಿಸ್ತಾನ. ಹಾಗಾಗಿ ಅವನಿಗೆ ಲಾಭನೂ ಕೂಡ ಸಿಗುತ್ತೆ, ಮತ್ತೆ ಅಲ್ಲಿನವ್ರಿಗೆ ಕೂಡ ನೋಡ್ಪಾ ಇದು ಚೆನ್ನಾಗಿದೆ, ಇದು ಸಿಹಿಯಾಗಿದೆ, ಅವು ಖರೀದಿ ಮಾಡೋರಿಗೂ ಕೂಡ ಏ ನಮ್ಮ ಈ ವರ್ಷ ತಿಂದೇವಲ್ಲ ಮುಂದಿನ ವರ್ಷನೋ ನಮ್ಗೆ ಬೆಳೆದುಕೊಡಪ್ಪ ನಮ್ಗೆ ಇಷ್ಟೇ ಅಥವಾ ಇನ್ನೂ ಜಾಸ್ತಿನೇ ಆಗುತ್ತೆ. ಹಿಂಗ್ ಕೆಲವು ರೈತರಿಗೆ ಮುಂಚೂಣಿಯಲ್ಲಿ ಇರಂತ ರೈತರು ಆಗ್ಲೇ ಸಾಕಷ್ಟು ಉತ್ಪಾದನೆ ಮಾಡಿಕೊಂಡು ಲಾಭ ಮಾಡ್ಕೋತಾ
0: ಇದ್ದಾರೆ.
1: ಅನೇಕ ಬೆಳೆಗಳಿಗೆ ವಿಸ್ತರಣೆ,
0: ಅನೇಕ ಬೆಳೆಗಳು ಅಂದ ತಕ್ಷಣ ಈಗ ನೋಡಿ, ಈಗ ಸಿರಿಧಾನ್ಯಗಳಿದೆ. ಈಗ ಸಿರಿಧಾನ್ಯಗಳು ನಿಮಗೆ ಗೊತ್ತಿರಬಹುದು, ಮೊದಲು ಕೇವಲ ನಮ್ಮ ದೇಶದಲ್ಲಿ, ಆಫ್ರಿಕಾ ದೇಶದಲ್ಲಿ, ನೈಜೀರಿಯಾ, ನೈಜರ್ ಈ ದೇಶಗಳಲ್ಲಿ ಬಹಳ ಬಳಕೆ ಆಗ್ತಾ ಇದ್ದು ಬೆಳೀತಾ ಇದ್ರು. ಚೈನಾದಲ್ಲೂ ಸುಮಾರು 5% ಸಿರಿಧಾನ್ಯಗಳು ಬೆಳೀತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೆನಡಾ ಮತ್ತು ಅಮೆರಿಕ, ಯುರೋಪ್ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿರಿಧಾನ್ಯಗಳ ಉತ್ಪನ್ನಗಳು ಸಿಗ್ತಾ ಇದೆ.
1: ನಮ್ಮ ಉತ್ಪನ್ನಗಳು ಅಲ್ಲಿ
0: ಸಿಗ್ತಾ ಇದೆ. ಅಂದ್ರೆ ಅವುಗಳನ್ನು ನಮ್ಮ ರೈತರು ಬೆಳೆದು ಈ ರೀತಿ ಉತ್ಪಾದಕ ಸಂಘಗಳ ಮೂಲಕ ಆ ದೇಶಗಳಿಗೆ ಕಳಿಸಿ ಅಲ್ಲಿ ಬಳಕೆ ವಿಧಾನ ಬೇರೆ ಆಗುತ್ತೆ. ಈಗ ನಾವು ಮುದ್ದೆ ಊಟ ಮಾಡಬಹುದು, ಅವರು ಅದನ್ನ ಬೇರೆ ರೀತಿಯ ಒಂದು
1: ಬೇರೆ ಪ್ರಮಾಣದಲ್ಲಿ
0: ಬೇರೆ ಒಂದು ರೂಪದಲ್ಲಿ
1: ಉಪಯೋಗ ಮಾಡಬಹುದು.
0: ಪಾಸ್ತಾ ಮಾಡಿ ಅವರು ತಿನ್ಬಹುದು,
1: ಅದರ
0: ಫ್ಲೇಕ್ಸ್ ಮಾಡಿ ತಿನ್ಬಹುದು, ಈ ರೀತಿಯ ಬೆಳಕೆ ಬೇರೆ ಆಗ್ಬಹುದು, ಆದ್ರೆ ಉತ್ಪನ್ನ ನಮ್ಮದೇ. ಹಾಗಾಗಿ ಆ ಗ್ರಾಹಕರ ಏನು ಅವರ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ಸಹ ನಾವು ಪರಿಗಣಿಸಿ ನಾವು ಉತ್ಪನ್ನಗಳು ಬೆಳೆದಿದ್ದೆ ಆದಲ್ಲಿ ನಮಗೆ ಹೆಚ್ಚಿನ ಮಾರುಕಟ್ಟೆ ಇಲ್ಲಿ ಸಿಗಲಿಕ್ಕೆ ಅವಕಾಶ ಇದೆ ಅಂತ.
1: ಹಾಗಾಗಿ ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳು ಬೆಳಿಬೇಕು.
0: ಹೌದು,
1: ರೈತ ಉತ್ಪಾದಕ ಸಂಸ್ಥೆಗಳು ಬೆಳೆದಂಗೆ ರೈತರು ಸಂಘಟಿತರಾಗ್ತಾರೆ, ಇನ್ನು ಬೆಳೆ ಜಾಸ್ತಿ ಮಾಡ್ಕೊತಾನೆ ಹೋಗ್ಲಿಕ್ಕೆ ಕೂಡ
0: ಅವಕಾಶ ಇದೆ ಅಂತೇಳಿ ಈ ರೈತ ಉತ್ಪಾದಕರ ಸಂಘಗಳ ಮೂಲಕ ಕೃಷಿಕರು ಇನ್ನೂ ಹೆಚ್ಚು ಸಂಘಟಿತರಾಗಬೇಕು, ಹೆಚ್ಚು ಹೆಚ್ಚು ಬೇಡಿಕೆ ಇರುವ ಬೆಳೆಗಳನ್ನು ಆದಷ್ಟು ಒಂದು ಎರಡು ಬೆಳೆಗಳನ್ನು ಹೆಚ್ಚು ಪ್ರದೇಶದಲ್ಲಿ ಬೆಳೆದಾಗ ಅವರಿಗೆ ವಾಲ್ಯೂಮ್ ಏನು ನಾವು ಹೆಚ್ಚಿನ ಗಾತ್ರದಲ್ಲಿ ನಮಗೆ ಉತ್ಪನ್ನ ಸಿಗುತ್ತೆ, ಹೆಚ್ಚು ವಾಲ್ಯೂಮ್ ಇದ್ದಾಗ ನಿಮಗೆ ಅದನ್ನು ಬೇರೆ ದೇಶಕ್ಕೆ ಕಳಿಸಲಿಕ್ಕೆ ಅಥವಾ ಒಂದು ನೆಗೋಷಿಯೇಟ್ ಮಾಡಲಿಕ್ಕೆ ಮಾರುಕಟ್ಟೆ ದರ ನಿಗದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಆವಾಗ ನಿಮ್ಮ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ, ಹಾಗಾಗಿ ನಿಮ್ಮ ಸಹಜವಾಗಿ ಕೃಷಿ ಲಾಭದಾಯಕ ಆಗುತ್ತೆ, ಇದು ಒಟ್ಟಾರೆ ಪರಿಕಲ್ಪನೆ.
1: ಆಮೇಲೆ ಡಾಕ್ಟರ್ ರಘುಪ್ರಸಾದ್ ಅವರೇ, ಈಗ ರೈತ ಉತ್ಪಾದಕ ಸಂಸ್ಥೆಗಳ ತಕ್ಷಣ ನಿಮ್ದು ಈ ಬೆಳೆ ಎಷ್ಟಿರ್ತದೆ, ಯಾವ್ಯಾವ ಬೆಳೆ ಇರುತ್ತೆ, ನೆಲದ ಮೇಲೆ ಬೆಳೆಗಳಿರ್ತವೆ, ನೆಲದ ಕೆಳಗೆ ಬೆಳೆಯಿರ್ತವೆ, ಮರದಲ್ಲಿ ಬೆಳೆಯಿರ್ತವೆ, ಎಷ್ಟು ಬೆಳೆ ಲೆಕ್ಕ ಹೇಳಕ್ಕಾಗಲ್ಲ. ನಾ ಹೇಳಿದ ಅರ್ಥ ಆಯ್ತಲ್ಲ, ಗೆಡ್ಡೆ ರೂಪದಲ್ಲಿ ಇರ್ತವೆ, ಕಾಳಿಂದ ರೂಪದಲ್ಲಿ ಇರ್ತವೆ, ಹಣ್ಣಿನ ರೂಪದಲ್ಲಿ ಇರ್ತದೆ, ಇನ್ನು ದವಸ ಧಾನ್ಯಗಳು, ಮತ್ತೆ ಅದಲ್ಲದೆ ನೀವು ಔಷಧೀಯ ಸಸ್ಯಗಳು ಇರ್ತವೆ, ಎಲ್ಲದೂ ನೀವು ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಮೂಲಕ ಕೆಪೆಕ್ ಮೂಲಕ ಹೋದ್ರೆ ನಿಮ್ಗೆ ಸಾವಿರಾರು ಲಕ್ಷಾಂತರ ದಾರಿಗಳಿವೆ.
0: ಹೌದು,
1: ಅದನ್ನ ನೀವು ಕಾಣ್ಕೋಬೇಕು.
0: ಹೌದು, ಖಂಡಿತ
1: ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿಜವಾಗ ಒಂದು ಕೈ ಹಿಡಿಯ ಸಾಧ್ಯತೆ ನೂರಕ್ಕೆ ನೂರರಷ್ಟಿದೆ.
0: ಹೌದು, ಖಂಡಿತ ಸಾಧ್ಯ. ಈಗ ನೋಡಿ, ಮೊದಲೆಲ್ಲ ರೈತರು, ನಾನು ಒಬ್ಬನೇ ರೈತ, ನಾನು ಏನ್ ಮಾಡ್ಲಿ, ನನ್ನ ಹತ್ರ ಸ್ವಲ್ಪ ಜಮೀನಿದೆ, ನನ್ನ ಹತ್ರ ಆರ್ಥಿಕ ತೊಂದರೆ ಇದೆ ಅಂಥೇಳಿ ರೈತರು ಸಾಮಾನ್ಯವಾಗಿ ಇದು ದೂರು. ಈಗ ನೀವೆಲ್ಲ ಸಂಘಟಿತರಾಗಿದ್ದೀರಿ, 400 ಜನ 200 ಜನ 1000 ಜನ ಸೇರಿದಿರಿ, ನಿಮ್ಮ ಉತ್ಪನ್ನಗಳು ಜಾಸ್ತಿ ಇದೆ, ನಿಮಗೆ ಇನ್ನೊಬ್ಬರ ಜೊತೆ ಹೋಗಿ ನಾವು ಸ್ಪರ್ಧೆ ಮಾಡುವಂಥ ಒಂದು ಶಕ್ತಿ ಈ ಸಂಸ್ಥೆಗಳು ನೀಡಿದೆ. ಅದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ಆದಷ್ಟು ನಾವು ಮಧ್ಯವರ್ತಿಗಳನ್ನು ತಪ್ಪಿಸಿ ನಾವೇ ನೇರವಾಗಿ ಮಾರುಕಟ್ಟೆಗಳನ್ನು ಹುಡುಕಿಕೊಂಡಿದ್ದೆ ಆದಲ್ಲಿ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುತ್ತೆ.
1: ತುಂಬ ಸಂತೋಷ ಡಾಕ್ಟರ್ KP ರಘುಪ್ರಸಾದ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಪ್ರಸ್ತುತ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ರೈತರ ಒಂದು ಮಾರುಕಟ್ಟೆ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಯಾವ ಥರ ಇರಬೇಕು, ಯಾವ ಥರ ಒಂದು ವಸ್ತುಗಳನ್ನು ತಾವು ವ್ಯವಸ್ಥಿತವಾಗಿ ಇಟ್ಟರೆ ಮಾರುಕಟ್ಟೆ ಆಗುತ್ತೆ, ಈ ಎಲ್ಲ ಕುರಿತು ಸಂಪೂರ್ಣವಾಗಿ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ರಘುಪ್ರಸಾದ್ ಅವರಿಂದ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
0: 9442021 72.
1: ಇನ್ನೊಮ್ಮೆ
0: 9448220172.
1: ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ರೈತ ಉತ್ಪಾದಕರ ಸಂಘಗಳ ಮೂಲಕ ನಮ್ಮ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಂತದಲ್ಲಿ ಕೆಲವು ನಿರ್ದಿಷ್ಟವಾದ ಮಾನದಂಡಗಳನ್ನು ಅವರು ಪಾಲಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ FSSAI ಅಂತ ಹೇಳಿದ್ರೆ ಕೃಷಿ ಉತ್ಪನ್ನಗಳು ಅಥವಾ ಸಂಸ್ಕರಿಸಿದ ಆಹಾರ ಪದಾರ್ಥಗಳಾಗಿರ್ಬೋದು, ಅವುಗಳನ್ನು ಇ ಕಾಮರ್ಸ್ ವೇದಿಕೆಯಲ್ಲಿ ಅವರು ಮಾರಾಟ ಮಾಡಲೇಬೇಕು ಅನ್ನೋದಾದರೆ ಈ FSSAI ಅಂದರೆ ಹೇಳಿದರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಈ ಒಂದು ಪರವಾನಿಗೆ ಕಡ್ಡಾಯ ಆಗಿರುತ್ತೆ. ಹಾಗಾಗಿ ತಾವು ಮೊದಲು ತಮ್ಮ ಸಂಘದ ವತಿಯಿಂದ ಈ ಒಂದು ಲೈಸೆನ್ಸ್ನ ತಾವು ಪಡ್ಕೊಂಡು ಆನಂತರ ತಾವು ಮಾರುಕಟ್ಟೆಗೆ ಪ್ರವೇಶ ಮಾಡಬೇಕಾಗುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೆ, ಕೆಲವು ಬಾರಿ ನಮ್ಮ ರೈತ ಉತ್ಪಾದಕ ಸಂಘಗಳು ಬಹುತೇಕ ಇನ್ಪುಟ್ ಮಾರ್ಕೆಟ್ ಅಂತ ಹೇಳಿದ್ರೆ ಪರಿಕರಗಳನ್ನು ತಂದು ಅವರ ಮಳಿಗೆಗಳಲ್ಲಿ ಮಾರಾಟ ಮಾಡಲಿಕ್ಕೆ ಮಾತ್ರ ತಮ್ಮ ಚಟುವಟಿಕೆಗಳನ್ನು ಕೇಂದ್ರೀಕರಿಸಿ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಆದರೆ ಒಂದು ರೈತ ಉತ್ಪಾದಕರ ಸಂಘ ಯಶಸ್ವಿ ಆಗಬೇಕು ಅನ್ನೋದಾದರೆ ಈ ಒಂದು ಔಟ್ಪುಟ್ ಮಾರ್ಕೆಟ್ ಬಹಳ ಮುಖ್ಯ. ಔಟ್ಪುಟ್ ಮಾರುಕಟ್ಟೆಯಲ್ಲಿ ತಾವು ಬೆಳೆದ ಉತ್ಪನ್ನಗಳನ್ನು ತಾವು ಸಂಸ್ಕರಿಸಿ ಮೌಲ್ಯವರ್ಧಿಸಿ ಸಾಧ್ಯವಾದರೆ ವಿಂಗಡಿಸಿ ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಆನಂತರ ನಾನು ಹೇಳಿದ ರೀತಿಯಲ್ಲಿ ಈ FSSAI ಸರ್ಟಿಫಿಕೇಟನ್ನು ಲೈಸೆನ್ಸನ್ನು ಪಡ್ಕೊಂಡು ತಾವು ಮಾರುಕಟ್ಟೆಗೆ ಪ್ರವೇಶ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ಮಾರಾಟ ಮಾಡಲಿಕ್ಕೆ ಅವಕಾಶಗಳಿದೆ. ಇದನ್ನು ತಾವು ದಯವಿಟ್ಟು ಎಲ್ಲರೂ ಅನುಸರಿಸಬೇಕಾಗುತ್ತೆ. ಈ ಒಂದು ಲೈಸೆನ್ಸ್ ಪಡೆಯುವಾಗ ಸಹ ಕೆಲವೊಂದು ನೋಂದಣಿ ಶುಲ್ಕ ಇರುತ್ತೆ, ಬಹಳ ಕಡಿಮೆ ಇರುತ್ತೆ, ಆ ನೋಂದಣಿ ಮಾಡಬೇಕಾಗುತ್ತೆ. ಆನಂತರ ಈ ಲೈಸೆನ್ಸನ್ನು ತಮ್ಮ ಸಂಸ್ಥೆಯಲ್ಲಿ ತಾವು ಎಲ್ಲರಿಗೂ ಕಾಣುವಂತೆ ಅದನ್ನು ಫಲಕದ ಮೂಲಕ ತಾವಲ್ಲಿ ಎಲ್ಲಾದರೂ ಒಂದು ಕಡೆ ಅದನ್ನು ನಾವು ಏನೋ ಪ್ರದರ್ಶನ ಮಾಡಬೇಕಾಗುತ್ತೆ. ಆನಂತರ ಅದರ ಅಡಿಯಲ್ಲಿ ತಾವು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸಬಹುದು. ಇದು ಬಹಳಷ್ಟು ಜನ ನಮ್ಮ ರೈತ ಉತ್ಪಾದಕ ಸಂಘದ ಸದಸ್ಯರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ. ಹಾಗಾಗಿ ಮುಂದಿನ
1: ಕೂಡ ಅಧಿಕಾರಿಗಳು ಕೂಡ ಇದಕ್ಕೆ ಪೂರಕವಾದ ಸಹಾಯ ಮಾಡ್ತಾರೆ.
0: ಕೃಷಿ ಇಲಾಖೆ ಅಧಿಕಾರಿಗಳು ಸಹಾಯ ಮಾಡ್ತಾರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ನೆರವು ನೀಡ್ತಾ ಇವೆ. ಜೊತೆಗೆ ಕಪೆಕ್ ಸಂಸ್ಥೆ, ಈಗಾಗಲೇ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಆ ಸಂಸ್ಥೆ ಸಹ ಇಲ್ಲಿ ನಮ್ಮ ರೈತರಿಗೆ ಈ ರೀತಿಯ ಸರ್ಟಿಫಿಕೇಟ್ ಲೈಸೆನ್ಸ್ ಪಡೆಯಲಿಕ್ಕೆ ನೆರವು ನೀಡ್ತಾ ಬಂದಿದೆ.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ,

0: ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೂ ರೈತ ಉತ್ಪಾದಕ ಸಂಘಗಳ ಪ್ರಯೋಜನ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾಗಿರುವ ಡಾ ಕೆಪಿ ರಘುಪ್ರಸಾದ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೊಪ್ಪೇಗೌಡ ಮತ್ತು ಸಂಗಡಿಗರಿದ್ದ
1: ಜೈ ಗುರು ಮಂಗಳ ನಮಃ ಪಾರ್ವತಿ ಬದರ ಹರ ಮಹದೇವ ಗುರು ಬ್ರಹ್ಮ.

0: ಜನಪದ ಸಂಗೀತದಲ್ಲಿ ಇದುವರೆಗೂ ತುರುವೇಕೆರೆ ತಾಲೂಕು ಕೊಳಲದ ತೋಪೆಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ ಎರಡನೇ ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್, ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ವಾರ್ತೆಗಳ ವಿವರ. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆ ಇಂದು ಈ ಮಸೂದೆಗೆ ಅನುಮೋದನೆ ನೀಡಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆಯನ್ನು ಮಂಡಿಸಿದರು. ಇದು ಜನನ ಮತ್ತು ಮರಣ ನೋಂದಣಿ ಕಾಯ್ದೆ 1969 ತಿದ್ದುಪಡಿ ಮಾಡುವ ಗುರಿ ಹೊಂದಿದೆ. ವಿಳಂಬವಾದ ನೋಂದಣಿಗೆ ನಿಬಂಧನೆಗಳನ್ನು ಹೆಚ್ಚು ಕಠಿಣಗೊಳಿಸಲು ಹಾಗೂ ಜನನ ಮತ್ತು ಮರಣದ ಘಟನೆಗಳ ಸಕಾಲಿಕ ವರದಿಯನ್ನು ಉತ್ತೇಜಿಸಲು ಹೊಸ ಮಸೂದೆಯನ್ನು ತರಲಾಗಿದೆ. ಜನನ ಮತ್ತು ಮರಣದ ಮಾಹಿತಿಯನ್ನು 1 ವರ್ಷಕ್ಕಿಂತ ಹೆಚ್ಚು ಮತ್ತು 2 ವರ್ಷದೊಳಗೆ ರಿಜಿಸ್ಟ್ರಾರ್ಗೆ ವರದಿ ಮಾಡಿದರೆ ಜನನ ಅಥವಾ ಮರಣದ ದೃಢೀಕರಣದ ಪರಿಶೀಲನೆಯ ನಂತರ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಥವಾ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅನುಮೋದನೆಯೊಂದಿಗೆ ಮಾತ್ರ ನೋಂದಾಯಿಸಬಹುದು. ಲೋಕಸಭೆಯು 2026 ವಿನಿಯೋಗ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. 2023 ಮಾರ್ಚ್ 31 ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಕೆಲವು ಸೇವೆಗಳಿಗೆ ಖರ್ಚು ಮಾಡಿದ ಮೊತ್ತವನ್ನು ಪೂರೈಸಲು ಭಾರತದ ಏಕೀಕೃತ ನಿಧಿಯಿಂದ ಹಣವನ್ನು ವಿನಿಯೋಗಿಸಲು ಇದು ಅಧಿಕಾರ ನೀಡುತ್ತದೆ. ಇದಕ್ಕೂ ಮುನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026 ತಿದ್ದುಪಡಿ ತರಲಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸರ್ಕಾರಿ ಭರವಸೆ ಸಮಿತಿಯ ವರದಿಗಳನ್ನು ಸಹ ಸದನದಲ್ಲಿ ಮಂಡಿಸಲಾಯಿತು. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತ ವಾಪಸ್ ಕರೆತಂದಿದೆ. ಪರಾರಿಯಾದವರ ವಿರುದ್ದ ಕ್ರಮ ಬಲಪಡಿಸಲು 2018 ಸರ್ಕಾರ ಪರಾರಿಯಾದ ಆರ್ಥಿಕ ಅಪರಾಧಿಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. 2014 ಮೊದಲು ಭಾರತ ಕೇವಲ 37 ದೇಶಗಳೊಂದಿಗೆ ಹಸ್ತಾಂತರ ಒಪ್ಪಂದ ಮಾಡಿಕೊಂಡಿತು. ಆರ್ಥಿಕ ಅಪರಾಧ ಎಸಗಿ ಪರಾರಿಯಾದವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಮೀಸಲಾದ ಯಾವುದೇ ಕಾನೂನು ಇರಲಿಲ್ಲ. ಇದೇ ವೇಳೆ ಕಳೆದ 3 ವರ್ಷಗಳಲ್ಲಿ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ಗಳ ಜಾರಿಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ.

0: 401 ದೇಶಭ್ರಷ್ಟ ಅಪರಾಧಿಗಳ ವಿರುದ್ದ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸರ್ಕಾರ ಭಾರತ್ ಪೋಲ್ ಅನ್ನು ಪ್ರಾರಂಭಿಸಿತು. ಇದು 1400 ಏಜೆನ್ಸಿಗಳನ್ನು ಇಂಟರ್ಪೋಲ್ನೊಂದಿಗೆ ಸಂಪರ್ಕಿಸುತ್ತದೆ. ಮಾಹಿತಿ ಹಂಚಿಕೆಗೆ ಬೇಕಾದ ಸಮಯವನ್ನು ಕಡಿಮೆ ಮಾಡುತ್ತದೆ. ತಮ್ಮ ಹೆಸರು ಮತ್ತು ಗುರುತು ಬದಲಾಯಿಸಿ ವಿದೇಶಗಳಲ್ಲಿ ಅಡಗಿರುವ ಪರಾರಿಯಾದ ಅಪರಾಧಿಗಳನ್ನು ಪತ್ತೆಹಚ್ಚಲು ಆಪರೇಷನ್ ತ್ರಿಶೂಲ್ ಮೂಲಕ ಸರ್ಕಾರ ಉಪಗ್ರಹ ತಂತ್ರಜ್ಞಾನ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಮಾಹಿತಿ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯೊಂದಿಗೆ 19 ಲಕ್ಷಕ್ಕೂ ಹೆಚ್ಚು ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಯೋಜನೆ ಆರಂಭವಾದ 2ನೇ ವರ್ಷದಲ್ಲಿ 50.06 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ. ಈ ಯೋಜನೆಯು ನಾಗರಿಕರನ್ನು ಸಬಲೀಕರಣಗೊಳಿಸುತ್ತಿದೆ. ಸ್ವಚ್ಛ ಮತ್ತು ಇಂಧನ ಸುರಕ್ಷಿತ ಭವಿಷ್ಯದತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸುತ್ತಿದೆ. 25,000ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ಕಟ್ಟಡಗಳು ಮತ್ತು 81,000ಕ್ಕೂ ಹೆಚ್ಚು ರಾಜ್ಯ ಸರ್ಕಾರಿ ಕಟ್ಟಡಗಳು ಈಗ ಮೇಲ್ಛಾವಣಿಯ ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ಸಂಸತ್ ಭವನದಲ್ಲಿ ಉಜ್ಬೇಕಿಸ್ತಾನ್ ವಿದೇಶಾಂಗ ಸಚಿವ ಬಕ್ತಿಯೋರ್ ಸೈದೋವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಉತ್ಪಾದಕ ಚರ್ಚೆ ನಡೆಸಿದರು. ಸಂಸದೀಯ ಸಹಕಾರ, ವ್ಯಾಪಾರ, ಹೂಡಿಕೆ, ಸಂಪರ್ಕ, ಶಿಕ್ಷಣ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಉಭಯ ದೇಶಗಳ ನಡುವೆ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ಭಾರತದಲ್ಲಿ ಯಾವುದೇ ಇಂಧನ ಕೊರತೆ ಅಥವಾ ಪೂರೈಕೆಯಲ್ಲಿ ಅಡಚಣೆಗಳು ಕಂಡುಬಂದಿಲ್ಲ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯದ ಸಮಾಲೋಚನಾ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅವಧಿಯಲ್ಲಿ ಭಾರತ ಸಾಕಷ್ಟು ಇಂಧನ ದಾಸ್ತಾನುಗಳನ್ನು ಹೊಂದಿದೆ ಹಾಗೂ ಗೃಹ ಬಳಕೆಯ ಎಲ್ಪಿಜಿ ಮತ್ತು ಎಲ್ಎನ್ಜಿ ಶೇಕಡಾ 100ರಷ್ಟು ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ತಿಳಿಸಿದರು. ಪರೀಕ್ಷಾ ಮೂಲಸೌಕರ್ಯವನ್ನು ಹೆಚ್ಚಿಸಲು ಸರ್ಕಾರ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಬಳಸಲು ಪ್ರಾರಂಭಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ FICCI ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಇದು ನಿಖರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಹೆಚ್ಚಿಸುತ್ತದೆ, ಅಲ್ಲದೆ ಪರೀಕ್ಷಾ ವೆಚ್ಚವನ್ನು ತಗ್ಗಿಸುತ್ತದೆ ಎಂದು ಹೇಳಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಇ ಜಾಗೃತಿ ಪೋರ್ಟಲ್ ಕಳೆದ ವರ್ಷದವರೆಗೆ 4 ಲಕ್ಷಕ್ಕೂ ಹೆಚ್ಚು ನೋಂದಣಿಗಳನ್ನು ಕಂಡಿದೆ. ಇದರಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಂದ 4,000ಕ್ಕೂ ಹೆಚ್ಚು ಎನ್ಆರ್ಐಗಳು ಸೇರಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಹಲವು ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರಾದ ಡಾ ಡಿವೈ ಪಾಟೀಲ್ ಇಂದು ಮಹಾರಾಷ್ಟದ ಕೊಲ್ಲಾಪುರದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟದಲ್ಲಿ ಶಿಕ್ಷಣ ಮಹರ್ಷಿ ಎಂದೇ ಖ್ಯಾತರಾಗಿದ್ದ ಡಾ ಜ್ಞಾನದೇವ್ ಯಶವಂತರಾವ್ ಪಾಟೀಲ್ ಅವರು ಕೊಲ್ಲಾಪುರ ಜಿಲ್ಲೆಯ ಅಂಬಾಪ್ ಗ್ರಾಮದಲ್ಲಿ ಜನಿಸಿದರು. ಎಂಎ ಮತ್ತು ಎಲ್ಎಲ್ಬಿ ಪೂರ್ಣಗೊಳಿಸಿದ ನಂತರ ಅವರು 1983ರಲ್ಲಿ ರಾಮರಾವ್ ಅಧಿಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪಿಸಿದರು. ನಂತರ ಅವರು 2 ಡೀಮ್ಡ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಹಲವಾರು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು, ಶಾಲೆಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಕೊಡುಗೆಗಳನ್ನು ಗುರುತಿಸಿ 1991ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2009ರಲ್ಲಿ ತ್ರಿಪುರಾದ ರಾಜ್ಯಪಾಲರಾಗಿ, 2013ರಲ್ಲಿ ಬಿಹಾರದ ರಾಜ್ಯಪಾಲರಾಗಿ ನೇಮಕಗೊಂಡರು. 2014ರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಹೆಚ್ಚುವರಿ ಜವಾಬ್ದಾರಿ ಹೊಂದಿದರು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಕೊರಿಯಾ ಮಾಸ್ಟರ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ.

0: ಈ ಜೋಡಿ ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ನ ಚೊಲೋಯೊಂಪೋನ್ ಮತ್ತು ವೋರ್ಪೋಲ್ ಜೋಡಿಯನ್ನು 21-16, 21-18 ಅಂತರದಿಂದ ಪರಾಭವಗೊಳಿಸಿತು. ಬಾಕ್ಸಿಂಗ್, ಜೂಡೋ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಐತಿಹಾಸಿಕ ಪ್ರದರ್ಶನ ನೀಡಿ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಹಿಂತಿರುಗಿದ ಭಾರತೀಯ ಕ್ರೀಡಾಪಟುಗಳನ್ನು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ನವದೆಹಲಿಯಲ್ಲಿಂದು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಮತ್ತು ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನಗಳನ್ನು ನೀಡಲಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 210 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,429 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 159 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,615 ಅಂಕಗಳು ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಿಂದ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. 2026 ವಿನಿಯೋಗ ಮಸೂದೆ ಅಂಗೀಕರಿಸಿದ ಲೋಕಸಭೆ. 2019 ಮತ್ತು 2026 ನಡುವೆ ಪರಾರಿಯಾದ 274 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವಾಲಯ. ಹಾಗೂ ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದ 2ನೇ ಸುತ್ತಿಗೆ ಭಾರತದ ಕೃಷ್ಣ ಪ್ರಸಾದ್, ಪೃಥ್ವಿ ಕೃಷ್ಣಮೂರ್ತಿ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:45:25. ಕಾರ್ಯಕ್ರಮ ಸಿರಿಗಂಧ.

ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರಲಿದೆ. ಹರಿಹರನ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಚಂದ್ರ ಚಕೋರಿ ಚಿತ್ರದ ಹಾಡು. ಗೀತರಚನೆ ಮಾಡಿದವರು ಎಸ್ ನಾರಾಯಣ್, ಸಂಗೀತ ಸಂಯೋಜಕರು ಎಸ್ ಎ ರಾಜ್ಕುಮಾರ್.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಈ ಬಂಧನ ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ಮನು.

ರಾಜೇಶ್ ಕೃಷ್ಣನ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಸುಂದರ ಕಂಠದಲ್ಲಿ ಇದೀಗ ಮೂಡಿ ಬರುತ್ತಿರುವ ಗೀತೆ ಲಂಕೇಶ್ ಪತ್ರಿಕೆ ಚಿತ್ರದ ಹಾಡು. ಗೀತ ರಚಿಸಿದವರು ಕೆ ಕಲ್ಯಾಣ್, ಸಂಗೀತ ಸಂಯೋಜಕರು ಬಾಬ್ಜಿ ಸಂದೀಪ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಇದೀಗ ಕೇಳಿ ಸಂತೋಷ್ ಅವರ ಸ್ವರದಲ್ಲಿ ಮೈನಾ ಚಿತ್ರದ ಹಾಡು. ಈ ಸುಂದರ ಗೀತೆಯನ್ನು ರಚಿಸಿದವರು ಕವಿರಾಜ, ಸಂಗೀತ ಸಂಯೋಜನೆ ಮಾಡಿದವರು ಜೆಸ್ಸಿ ಗಿಫ್ಟ್.

ಇಂಚರ ರಾವ್ ಅವರ ಸ್ವರದಲ್ಲಿ ರಂಗಿತ್ ರಂಗ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತ ರಚನೆ ಹಾಗೂ ಸಂಗೀತ ಸಂಯೋಜನೆ ಮಾಡಿದವರು ಅನೂಪ್ ಭಂಡಾರಿ. ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯಿತು. 8:30 ಇದೀಗ ಕೇಳಿ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ.

0: ರಾಜೇಶ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಜ್ಯೇಷ್ಠ ಚಿತ್ರದ ಗೀತೆಯನ್ನು ಸಿರಿಗಂಧ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದಿರಿ. ಈ ಗೀತೆಯೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುನೀಶ್ ಶರ್ಮಾ. ಮುಖ್ಯ ಸಮಾಚಾರ. ಸಂಸದ್ ಮೇ ಜನ್ಮ ಔರ್ ಮೃತ್ಯು ಪಂಜೀಕರಣ ಸಂಶೋಧನ್ ವಿಧೇಯಕ್ 2026 ಪಾರಿತ್. ಯೇ ವಿಲಂಬಿತ ಪಂಜೀಕರಣ ಕೆ ಪ್ರಾವಧಾನೋ ಕೋ ಔರ್ ಸಖ್ತ್ ಬನಾಯೇಗಾ. ಸರ್ವೋಚ್ಚ ನ್ಯಾಯಾಲಯನೆ ರಿಸರ್ವ್ ಬ್ಯಾಂಕ್ ಕೋ ಫರ್ಜಿ ಖಾತೋ ಔರ್ ಸಾಯ್ಬರ್ ಧೋಖಾಧಡಿ ಸೇ ಜುಡೆ ಬ್ಯಾಂಕ್ ಖಾತೋ ಸೇ ನಿಪಟನೆ ಕೆ ಲಿಯೇ ಮಾನಕ್ ಸಂಚಾಲನ್ ಪ್ರಕ್ರಿಯಾ ತಯಾರ್ ಕರ್ನೆ ಔರ್ ಪ್ರಸಾರಿತ್ ಕರ್ನೆ ಕಾ ನಿರ್ದೇಶ್ ದಿಯಾ. ಗೃಹ ಮಂತ್ರಾಲಯ ಕೆ ಅನುಸಾರ 2019 ಸೇ 2026 ಕೆ ಬೀಚ್ 36 ದೇಶೋ ಸೇ 274 ಭಗೋಡೆ ಅಪರಾಧಿಯೋ ಕೋ ಭಾರತ ವಾಪಸ್ ಲಾಯಾ ಗಯಾ. ಭಾರತ ನೆ ಪಾಕಿಸ್ತಾನ್ ಕೆ ಕಬ್ಜೆ ವಾಲೆ ಜಮ್ಮು ಔರ್ ಕಶ್ಮೀರ್ ಮೇ ತಥಾಕಥಿತ ಸ್ಥಾನೀಯ ಚುನಾವೋ ಕೋ ದಿಖಾವಾ ಬತಾಯಾ. ಖೇಲ್ ಮಂತ್ರಿ ಮನ್ಸುಖ್ ಮಾಂಡವಿಯಾ ನೆ ಗ್ಲಾಸ್ಗೋ ರಾಷ್ಟ್ರಮಂಡಲ್ ಖೇಲೋ ಮೇ ಪದಕ ವಿಜೇತಾ ಖಿಲಾಡಿಯೋ ಕೋ ಸಮ್ಮಾನಿತ ಕಿಯಾ ಔರ್ ಕೋರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮೇ ಕೃಷ್ಣ ಪ್ರಸಾದ್ ಗರಾಗಾ ಔರ್ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಮೇ ಪಹುಂಚೆ. ಔರ್ ಅಬ್ ಸಮಾಚಾರ ವಿಸ್ತಾರ ಸೇ. ಸಂಸದ್ ನೆ ಜನ್ಮ ಔರ್ ಮೃತ್ಯು ಪಂಜೀಕರಣ ಸಂಶೋಧನ್ ವಿಧೇಯಕ್ 2026 ಪಾರಿತ್ ಕರ್ ದಿಯಾ ಹೈ. ಇಸೆ ರಾಜ್ಯಸಭಾ ನೆ ಆಜ್ ಸ್ವೀಕೃತಿ ದಿ. ಲೋಕಸಭಾ ಪಹಲೆ ಈ ವಿಧೇಯಕ್ ಕೋ ಪಾರಿತ್ ಕರ್ ಚುಕಿ ಹೈ. ವಿಧೇಯಕ್ ಕಾ ಉದ್ದೇಶ್ಯ ಜನ್ಮ ಔರ್ ಮೃತ್ಯು ಪಂಜೀಕರಣ ಅಧಿನಿಯಮ 1969 ಮೇ ಸಂಶೋಧನ್ ಕರ್ನಾ ಹೈ. ನಯಾ ವಿಧೇಯಕ್ ವಿಲಂಬಿತ ಪಂಜೀಕರಣ ಕೆ ಪ್ರಾವಧಾನೋ ಕೋ ಔರ್ ಅಧಿಕ ಸಖ್ತ್ ಬನಾನೆ ಔರ್ ಜನ್ಮ ತಥಾ ಮೃತ್ಯು ಕಿ ಘಟನಾಓ ಕಿ ಸಮಯ ಪರ್ ಸೂಚನಾ ದೇನೆ ಕೋ ಪ್ರೋತ್ಸಾಹಿತ ಕರ್ನೆ ಕೆ ಲಿಯೇ ಲಾಯಾ ಗಯಾ ಹೈ. ಬ್ಯೋರಾ ಹಮಾರೆ ಸಂವಾದದಾತಾ ಸೇ.
2: ಇಸ್ ವಿಧೇಯಕ ಕಾ ಉದ್ದೇಶ್ಯ ಜನ್ಮ ಔರ್ ಮೃತ್ಯು ಕೆ ಪಂಜೀಕರಣ ಮೇ ಹೋನೆ ವಾಲಿ ದೇರಿ ಕೋ ರೋಕ್ನೆ ಔರ್ ಲೋಗೋ ಕೋ ಸಮಯ ಪರ್ ಪಂಜೀಕರಣ ಕೆ ಲಿಯೇ ಪ್ರೋತ್ಸಾಹಿತ ಕರ್ನಾ ಹೈ. ನಯೆ ಪ್ರಾವಧಾನ ಕೆ ತಹತ್ ಅಗರ್ ಕಿಸಿ ಜನ್ಮ ಯಾ ಮೃತ್ಯು ಕಿ ಜಾನ್ಕಾರಿ ಏಕ್ ಸಾಲ್ ಬಾದ್ ಲೇಕಿನ್ ದೋ ಸಾಲ್ ಕೆ ಭೀತರ್ ದಿ ಜಾತಿ ಹೈ ತೋ ಉಸ್ಕಾ ಪಂಜೀಕರಣ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಉಪ ಮಂಡಲ್ ಮ್ಯಾಜಿಸ್ಟ್ರೇಟ್ ಯಾ ಡಿಎಂ ದ್ವಾರಾ ಅಧಿಕೃತ ಕಾರ್ಯಪಾಲಕ ಮ್ಯಾಜಿಸ್ಟ್ರೇಟ್ ಕಿ ಅನುಮತಿ ಮಿಲ್ನೆ ಕೆ ಬಾದ್ ಹೀ ಹೋಗಾ. ಅನುಮತಿ ದೇನೆ ಸೇ ಪಹಲೆ ಅಧಿಕಾರಿ ಕೋ ಯಾ ಜಾಂಚ್ ಕರ್ನಿ ಹೋಗಿ ಕಿ ಉಸ್ ವ್ಯಕ್ತಿ ದ್ವಾರಾ ದಿ ಗಯಿ ಜಾನ್ಕಾರಿ ಸಹಿ ಹೈ ಯಾ ನಹೀ. ಯದಿ ಜನ್ಮ ಯಾ ಮೃತ್ಯು ಕಿ ಸೂಚನಾ ದೋ ವರ್ಷ ಸೇ ಅಧಿಕ ಸಮಯ ಕೆ ಬಾದ್ ದಿ ಜಾತಿ ಹೈ ತೋ ಉಸ್ಕಾ ಪಂಜೀಕರಣ ಕೇವಲ ಪ್ರಥಮ ಶ್ರೇಣಿ ಕೆ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಕೆ ಆದೇಶ ಪರ್ ಹೀ ಕಿಯಾ ಜಾಯೇಗಾ. ಜನ್ಮ ಔರ್ ಮೃತ್ಯು ಕಾ ಪಂಜೀಕರಣ ಕರಾನಾ ಸಭಿ ಕೆ ಲಿಯೇ ಅನಿವಾರ್ಯ ಹೈ ಔರ್ ಇಸ್ಕೆ ಬಾದ್ ಮಿಲ್ನೆ ವಾಲಾ ಪ್ರಮಾಣ ಪತ್ರ ಕಿಸಿ ವ್ಯಕ್ತಿ ಕಿ ಕಾನೂನಿ ಪಹಚಾನ್ ಕಾ ಮಹತ್ವಪೂರ್ಣ ದಸ್ತಾವೇಜ್ ಹೋತಾ ಹೈ. ದೀಪೇಂದ್ರ ಕುಮಾರ್, ಆಕಾಶವಾಣಿ ಸಮಾಚಾರ, ದಿಲ್ಲಿ.
1: ಲೋಕಸಭಾ ನೆ ಆಜ್ ವಿನಿಯೋಗ ವಿಧೇಯಕ 2026 ಪಾರಿತ್ ಕರ್ ದಿಯಾ ಹೈ. ಇಸ್ಮೇ 31 ಮಾರ್ಚ 2023 ಕೋ ಸಮಾಪ್ತ ಹುಯೆ ವಿತ್ತ ವರ್ಷ ಕೆ ದೌರಾನ್ ಕುಛ ಸೇವಾಓ ಪರ್ ಸ್ವೀಕೃತ ರಾಶಿ ಸೇ ಅಧಿಕ ಖರ್ಚ ಕಿ ಗಯಿ ಥಿ. ಇಸ್ ರಾಶಿ ಕೋ ಪೂರಾ ಕರ್ನೆ ಕೆ ಲಿಯೇ ದೇಶ್ ಕಿ ಸಂಚಿತ ನಿಧಿ ಸೇ ಧನ್ ಕೆ ವಿನಿಯೋಗ ಕೋ ಅಧಿಕೃತ ಕರ್ನೆ ಕಾ ಪ್ರಾವಧಾನ ಹೈ. ಸರ್ಕಾರ ನೆ ಕುಛ ಅತಿರಿಕ್ತ ವ್ಯಯ ಕೋ ಪೂರಾ ಕರ್ನೆ ಕೆ ಲಿಯೇ 54,000 ಕರೋಡ್ ರುಪಯೆ ಸೇ ಅಧಿಕ ಕಿ ರಾಶಿ ಮಾಂಗಿ ಹೈ. ಯೇ ರಾಶಿ ಋಣ ಚುಕಾನೆ ಪರ್ ಖರ್ಚ ಕಿ ಜಾಯೇಗಿ. इस बीच संसद के दोनों सदनों की कार्यवाही नीट मुद्दे पर विद्यार्थियों के विरोध प्रदर्शन के दौरान पुलिस की कथित कार्रवाई सहित कई मुद्दों पर विपक्ष के हंगामे के कारण दिन भर के लिए स्थगित कर दी गई. विपक्ष के नेता मल्लिकार्जुन खड़गे ने अयोध्या राम मंदिर से कथित चढ़ावा चोरी का मुद्दा उठाया. संसदीय कार्य मंत्री किरेन रिजिजू ने कहा कि अयोध्या में राम मंदिर का विरोध करने वाली कांग्रेस और समाजवादी पार्टी अब चंदे की कथित चोरी को लेकर नाटक कर जनता को गुमराह करने की कोशिश कर रही है.
3: मुद्दा को लेकर के वो संसद के बाहर भी हंगामा करते हैं या चले नहीं देते हैं. इधर ऑपोजिशन खड़गे जी को जितना समय दिया वो मिस यूज करना चाहते हैं. हर समय हम लोग इसको मंजूर नहीं कर सकते हैं. और बाकी जो

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇನ್ನು ಮುಂದೆ ಕೇಳಿ ಎಂ ವಿ ಅನಂತಕುಮಾರ್ ಹಾಡಿರುವ ಭಾವಗೀತೆಗಳು.

0: expert, and Niharika Bhuvania, anchor.
1: Money Talks.

0: ऑन AIR और YouTube चैनल न्यूज ऑन AIR ऑफिशियल पर भी सुन सकते हैं।
1: मंथन ಇದುವರೆಗೂ ಮನ್ ಕಿ ಟಾಕ್ ಹಾಗೂ ಮಂಥನ್ ದೆಹಲಿ ಕೇಂದ್ರದಿಂದ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಕೇಳಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಹಾಸ್ ಎಂ ಅವರ ಕೊಳಲು ವಾದನ, ವಯೋಲಿನ್ ವೆಂಕಟೇಶ್ ಜೋಸ್ಯಾರ್, ಮೃದಂಗ ಕೌಶಿಕ್ ಶ್ರೀಧರ್, ಘಟ ಶ್ರೀನಿಧಿ ಆರ್ ಕೌಂಡಿಲ್ಯ. ಮೊದಲಿಗೆ ಮಾಮವಸದ ಜನನಿ ಕನ್ನಡ ರಾಗ ರೂಪಕತಾಳದಲ್ಲಿ ಸ್ವಾತಿ ತಿರುನಾಳರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುಹಾಸ್ ಎಂ ಅವರ ಕೊಳಲು ವಾದನ ಕೇಳಿದಿರಿ. ವಯೋಲಿನ್ ವೆಂಕಟೇಶ್ ಜೋಸ್ಯಾರ್, ಮೃದಂಗ ಕೌಶಿಕ್ ಶ್ರೀಧರ್, ಘಟ ಶ್ರೀನಿಧಿ ಆರ್ ಕೌಂಡಿಲ್ಯ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:30:35. ಇನ್ನು ಮುಂದೆ ಕೇಳಿ ಗೀತ ಚಂದ್ರ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯಾಗಿ ಕೇಳಿ ಕವಿತಾ ಕೃಷ್ಣಮೂರ್ತಿ ಅವರ ಸ್ವರದಲ್ಲಿ ಜೀನ್ಸ್ ಚಿತ್ರದ ಹಾಡು, ಗೀತರಚನೆ ಜಾವೇದ್ ಅಖ್ತರ್, ಸಂಗೀತ ಸಂಯೋಜನೆ ಎ ಆರ್ ರೆಹಮಾನ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಪ್ರಸಾರವಾಗಲಿದೆ ಚಿಂತನ ದಿವಾಕರ್ ಹೆಗ್ಡೆಯವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:30 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ವಿಷಯ ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ. ಈ ಕುರಿತು ಮಾಹಿತಿ ಭಾಗವಹಿಸುತ್ತಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್ ಅಸೋಸಿಯೇಟ್ಸ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಹೋಮಿಯೋಪತಿ ಔಷಧ ಪದ್ಧತಿ ಕುರಿತು ಮಾಹಿತಿ ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನಹರೆ ಪಲ್. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೇಳಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು ಕುರಿತು ಕಿರುನಾಟಕ ನಡೆಸಿಕೊಡುತ್ತಾರೆ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ ನುರನ್, ಹೆಲೆನ್ ಕ್ಲಾರೆಟಾ ಡಿಸೋಜಾ ಮತ್ತು ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಬಂಜತನಕ್ಕೆ ಚಿಕಿತ್ಸೆ, ತಜ್ಞ ವೈದ್ಯರಾದ ಹರಿಚರಣ್ ಟಿಕೆ ಅವರೊಂದಿಗೆ ಸಂದರ್ಶನ. ನಂತರ ಮಗುವಿಗೆ ಎದೆಹಾಲೆ ಶ್ರೇಷ್ಠ, ಸಂವಾದ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ನೀತು ಸಾಯಿನಿ. ನಾಳೆ ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:51 ಕೃಷಿ ರಂಗದಲ್ಲಿ ಏರೋಬಿಕ್ ಪದ್ಧತಿಯಲ್ಲಿ ಭತ್ತ ಬೇಸಾಯ ಕುರಿತು ಡಾಕ್ಟರ್ ಮಂಜನಗೌಡ ಸಣ್ಣಗೌಡರವರೊಡನೆ ಸಂದರ್ಶನ. 8:15 ಪಾರ್ಲಿಮೆಂಟ್ ರಿವ್ಯೂ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. 10:30 ಕೇಳಿ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಷ್ಮಾ ತಿವಾರಿ. The Parliament has passed the Registration of Births and Deaths Amendment Bill 2026 with the Rajya Sabha approving it today. Lok Sabha has already passed the bill. Minister of State for Home Nityanand Rai moved the bill in the upper house, which aims to amend the Registration of Births and Deaths Act 1969. Following the passage of the bill, the Rajya Sabha was adjourned for the day. The Lok Sabha has passed the Appropriation No. 3 Bill 2026 today. Following the passage of the bill, the lower house was also adjourned for the day. Earlier, Finance Minister Nirmala Sitharaman introduced the Taxation and Other Laws Amendment Bill 2026. The lower house witnessed repeated disruptions by opposition members over several issues, including alleged police action against students during the protest over the NEET paper leak issue. The Supreme Court today directed the Reserve Bank of India to prepare and circulate a Standard Operating Procedure, SOP, for dealing with mule accounts and bank accounts linked to cyber fraud. The court also issued a series of directions to states, union territories, law enforcement agencies and banks to strengthen grievance redressal, speed up the restoration of defrauded money and improve the handling of digital fraud cases. India has brought back 274 fugitive criminals from 36 countries between 2019 and 2026. The Ministry of Home Affairs said that to strengthen action against fugitives, the government enacted the Fugitive Economic Offenders Act in 2018. It added that India has developed an integrated intelligence-led and technology-driven model to combat fugitive criminals. India has condemned the attack on the Indian-flagged commercial vessel that sank in the Red Sea off the coast of Yemen today. In a statement, Ministry of External Affairs said all 13 Indian nationals have been rescued. It said the Indian embassy in Riyadh is closely monitoring the situation and proactively coordinating with the Yemeni authorities for the safety and security of the crew. The ministry thanked the Yemeni authorities for their support. It said the continuing incidents of attacks on commercial shipping in the region are deeply worrisome. An Air India flight AI2379 operating from Phuket to Delhi today experienced a brief in-flight turbulence related event during cruise, resulting in a momentary change in altitude. The aircraft landed safely in Delhi and all passengers and crew have safely disembarked. The aircraft was carrying 137 passengers and 8 crew members. Air India said that of these, 13 passengers and 4 crew members sustained injuries and were taken to hospital for medical evaluation. It also confirmed that there have been no serious injuries as of now. The Election Commission has revised the schedule of the ongoing Special Intensive Revision SIR of the electoral roll in Delhi and Maharashtra. According to the revised schedule, the house-to-house verification by booth-level officers will continue till the 17th of this month. The draft electoral roll will be published on the 24th of this month, while the final electoral roll will now be published on 27th October. Agriculture and Farmers Welfare Minister Shivraj Singh today said that ethanol is a big opportunity for the farming sector, provided its policy is farmer-centric and the correct price of the crop reaches the farmer directly. During a meeting with a delegation of the All India Kisan Coordination Committee held in New Delhi, Mr. Chauhan heard all the suggestions of farmer leaders and assured that the government will take their views on ethanol seriously. India has termed the so-called local elections in Pakistan-occupied Jammu and Kashmir as complete farce, saying such hollow exercises cannot hide reality. Briefing media in New Delhi this afternoon, External Affairs Ministry spokesperson Randhir Jaiswal pointed out that the real happening is that of public protests and wanton killings by Pakistani forces. In badminton, unseeded Indian pair Krishna Prasad Garga and Pruthi Krishnamurthy Roy upset sixth seeds Kalimpong Charo Enkita Morn and Warapol Songsanga of Thailand 21-16-21-18 to advance to the men's doubles second round at the Korea Masters Tournament in Asan today. And that is the end of this news bulletin.
0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೂ ಪ್ರಸಾರವಾದವು. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರಗಳಲ್ಲಿ

ದೆಹಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.